You're listening to Radio Sarang, 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಆದರೆ ಪ್ರಯತ್ನ ಮಾಡೋದಕ್ಕೆ ಒಂದು ಗುರಿ ಹಾಕ್ಕೊಂಡಿದ್ದೆ ನಾನು. 5 ದಿವಸಗಳಲ್ಲಿ ಮೊದಲು ಹಿನ್ನೆಲೆ ಬಾಲ್ಯ ಅಂತ ಒಂದು ದಿವಸ, 2ನೇ ದಿವಸ ಇಂಗ್ಲೆಂಡ್ ಶಿಕ್ಷಣ ಅಂತ 2ನೇ ಭಾಗ, 3ನೇದು ದಕ್ಷಿಣ ಆಫ್ರಿಕಾದಲ್ಲಿ ಸಾಧನೆಗಳು, 3ನೇದು 4ನೇದು ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವ ಅಂತ ಒಂದು ತಗೊಂಡಿದ್ದೇನೆ, ಕೊನೆಯದನ್ನ ಮಹಾತ್ಮ ಅಂತ ತಗೊಂಡಿದ್ದೇನೆ. 5 ಭಾಗಗಳಲ್ಲಿ ಹೇಳ್ಕೊಳ್ಳೋಣ ಅಂತ. ನನ್ನ ಉದ್ದೇಶ ಇದು, ಯಾವ ರಸಘಟ್ಟಗಳಲ್ಲಿ ಅವ್ರ ವ್ಯಕ್ತಿತ್ವ ಬದಲಾಯಿಸ್ತಾ ಹೋಯಿತು, ಅವ್ರು ಬಾಲ್ಯದಲ್ಲಿ ಬರ್ಕೊಂಡಿದ್ದಾರೆ, ಬರೆದ್ ನೋಡಿದ್ರೆ ಹೆದರಿಕೆ ಆಗುವಂಥದ್ದು ಬರ್ಕೊಂಡಿದ್ದಾರೆ. ಅವ್ರು ಎಷ್ಟು ಸ್ಪಷ್ಟವಾಗಿ ಬರೀತಾರೆ, ಒಂದು ಚೂರು ಮುಚ್ಚುಮರೆಯಲ್ಲಿ ಬರೀತಾರಲ್ಲ, ಆ ಬಾಲ್ಯವನ್ನು ತಗೊಂಡು ಗಮನಿಸಿಕೊಂಡು 5 ಹಂತಗಳಲ್ಲಿ ಗಮನಿಸಿಕೊಂಡು ಹೋಗೋಣ ಅಂತ ಉದ್ದೇಶ ಅಷ್ಟು. ಇದಕ್ಕೆ ಹಿನ್ನೆಲೆಯಾಗಿ ನಾವು ನೋಡಬೇಕು, ಗಾಂಧೀಜಿನೇ ಮಾತನ್ನು ಒಪ್ಪಿಕೊಂಡಿದ್ದಾರೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಯಶಸ್ಸಾಗಿದ್ರೆ ಬರೀ ನಮ್ಮ ಚಳವಳಿಯಿಂದ ಆಗಲಿಲ್ಲ, ಇದರಿಂದ ಒಂದು ದೊಡ್ಡದೊಂದು ಪಟಲ ರೆಡಿ ಆಗಿದೆ, ಒಂದು ದೊಡ್ಡ ಕ್ಯಾನ್ವಾಸ್ ರೆಡಿ ಆಗಿದೆ, ಎಷ್ಟೊಂದು ಸಾಧನೆಗಳಾಗಿದೆ ಅದರ ಹಿಂದೆ, ಆ ಸಾಧನೆಗಳ ಫಲದಿಂದಾಗಿ ಎಷ್ಟು ಜನ ಕ್ರಾಂತಿಕಾರಿಗಳಿದ್ದಾರೆ, ಸಾಧಕರಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಅವರು ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಬೇಕಾದಷ್ಟು ಕೆಲಸ ಮಾಡಿರೋದ್ರಿಂದ ಒಂದು ಒಂದು ಹಿಂದೆ ಹಿನ್ನೆಲೆ ನೆಲೆಸುವ ಕೊಟ್ಟಿದ್ದಾರೆ, ಅದರಿಂದ ಯಶಸ್ವಾಯಿತು ಹೊರತಾಗಿ ನಮ್ಮಿಂದ ಆಯಿತು ಅಂತ ಭ್ರಮೆ ಇಲ್ಲ ಅಂತ. ಬಹಳ ಮುಖ್ಯ ಕಾರಣ ಇದು. ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ, ಗಾಂಧೀಜಿ ಒಬ್ಬರನ್ನ ನಾವು ಟೋಕನ್ ಆಗಿ ಹೇಳ್ತೀವಿ, ಆದರೆ ಅವ್ರ ಹಿಂದೆ ಎಂಥ ದೊಡ್ಡ ತಂಡ ಇತ್ತು ಅಂತ, ತಂಡ ಹೇಗ್ತಾ ಇರಾಯ್ತು ಇದನ್ನು ನೋಡಬೇಕಾದ್ರೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸೋಣ, ಒಂದು 5-6 ನಿಮಿಷ ಹಿನ್ನೆಲೆಯನ್ನು ಗಮನಿಸೋಣ. ಅದ್ರ ಬಗ್ಗೆ ವಿದೇಶಿಯರನ್ನ ಓಡಿಸಬೇಕು ಅಂತ ನಮ್ಮ ಪ್ರಯತ್ನ ಮೊದಲಿಂದ ಆಗ್ತಾ ಇತ್ತು. ಅದರ ಮೊದಲನೇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವಂಥದ್ದು 1857ರಲ್ಲಿ, ಕೆಲವರು ಸಿಪಾಯಿ ಮ್ಯೂಟಿನಿ ಅಂತ ಕರೀತಾರೆ, ಕೆಲವು ಬಂಡಾಯ ಅಂತ ಕರೀತಾರೆ, ಅದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮವೇ ಹೌದು. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಒಂದು ಆರ್ಗನೈಸ್ಡ್ ವೇ, ಸಾಮೂಹಿಕವಾಗಿ ಒಬ್ಬ ವೈರಿಯನ್ನು ಹೊರಗೆ ಗೊತ್ತು ಮಾಡೋದಿದೆಯಲ್ಲ, ಬಹಳ ಮುಖ್ಯ. ಅದು ನಮಗೆ ಹೊರಗಿನ ವೈರಿ ಗೊತ್ತಿರಲಿಲ್ಲಲ್ಲ, ವೈರಿ ಅಂತ ಗೊತ್ತಾದ್ರೆ ತಾನೇ ಹೋರಾಟದ್ದು ನಾವು, ಅವರು ನಮ್ಮ ಆತ್ಮೀಯರು ನಮ್ಮ ಪ್ರಭುಗಳು ಅನ್ಕೊಂಡ ಹೋರಾಡೋದೆಲ್ಲಿ ಬರ್ತದೆ. ಒಬ್ಬ ಗುರಿಯನ್ನು ಹಾಗೆ ಇವರು ನಮ್ಮ ವೈರಿಗಳು ಅಂತ ಗೊತ್ತು ಮಾಡಿದಂಥದ್ದು 1857ನೇ ಇಸ್ವಿಯ ಮಹಾಸಂಗ್ರಾಮ. ಅದು ಆಗಿ 12 ವರ್ಷಗಳ ನಂತರ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹುಟ್ಟಿದರು. ಆದರೆ ಅದರ ಹಿಂದೆ ಆದಂಥದ್ದು ಬೆಳವಣಿಗೆಗಳನ್ನು ಸ್ವಲ್ಪ ಗಮನಿಸಬೇಕು ನಾವು. ಆ ಸ್ವಾತಂತ್ರ್ಯ ಸಂಗ್ರಾಮದ 12 ವರ್ಷಗಳ ನಂತರ ಗಾಂಧೀಜಿ ಹುಟ್ಟಿದರು.

0: You're listening to Radio Sarang, 107.8 FM.
1: ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಡಾಲ್ ಹೌಸಿ ಭಾರತದಿಂದ ಹೊರಟಾಗ ಬ್ರಿಟಿಷ್ ಆಡಳಿತ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಮಗ್ರ ಭಾರತದ ಮೇಲೆ ಪ್ರತಿಷ್ಠಾಪನೆ ಆಗಿತ್ತು. ಅವಾಗ ಸಾವಿರದ ಎಂಟುನೂರ ಐವತ್ತಾರನೇ ಇಸ್ವಿ ಹೊತ್ತಿಗೆ ಡಾಲ್ ಹೌಸಿ ವಾಪಸ್ ಹೋಗೋ ಹೊತ್ತಿಗೆ ಪೂರ್ತಿ ಭಾರತದುದ್ದಕ್ಕೂ ಅವ್ರ ಪ್ರಭಾವ ಆಗಿತ್ತು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡು ಕಡೆಯಿಂದ ಆಗಿತ್ತು. ಇದ್ರ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡೋಣ, ಎಲ್ಲೆಲ್ಲಿ ಬದಲಾವಣೆ ಆಯಿತು. ಕೆಲವು ಹಂತಗಳನ್ನು ಮಾತ್ರ ಗುರುತಿಸೋಕೆ ಇಷ್ಟಪಟ್ಟಿದ್ದೇನೆ, ಹುಡುಕಿದ್ರೆ ಬಹಳ ದೊಡ್ಡದಿದೆ ಅದು, ಕೆಲವೊಂದು ಮೈಲುಗಳಲ್ಲಿ ಮಾತ್ರ ಹೇಳ್ತೇನೆ. ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆದಂಥ ಪ್ಲಾಸಿ ಕದನ, ಈ ಪ್ಲಾಸಿ ಕದನದ ನಂತರ ಬ್ರಿಟಿಷ್ ಆಧಿಪತ್ಯದ ತಳಹದಿಯನ್ನು ಗಟ್ಟಿಯಾಗಿ ಊರಲಾಯಿತು, ಗಟ್ಟಿಯಾಗಿ ಊರ್ಕೊಂಡು. ಇನ್ನೊಂದು ತಮಾಷೆ ಆಗ್ತಾ ಇತ್ತು, ಭಾರತದ ಆಚೆ ಹೊರದೇಶಗಳಲ್ಲಿ ಔದ್ಯಮಿಕ ಕ್ಷೇತ್ರಗಳಲ್ಲಿ ಸಂಭವಿಸಿದಂಥ ಹಲವಾರು ಕೆಲಸಗಳು ಬ್ರಿಟಿಷ್ ದೇಶವನ್ನು 1770 ಕೈಗಾರಿಕಾ ಕ್ರಾಂತಿಗೆ ತಯಾರು ಮಾಡಿತ್ತು. ಇದೆಲ್ಲ ಹಿನ್ನೆಲೆ ನಮ್ಗೆ ಗೊತ್ತಿರಬೇಕು. 1770 ಔದ್ಯೋಗಿಕ ಕ್ರಾಂತಿ ಏನಾಯಿತು ಅದಕ್ಕೊಂದು ಹಿನ್ನೆಲೆ ಇದೆ. ಇದು ಯಶಸ್ವಿ ಆಗಬೇಕಾದ್ರೆ, ಆ ಔದ್ಯೋಗಿಕ ಕ್ರಾಂತಿ ಲಂಡನ್ನಲ್ಲಿ ಇಂಗ್ಲೆಂಡ್ ಯಶಸ್ವಿ ಆಗಬೇಕಾದ್ರೆ ವಿಶಾಲವಾದಂಥ ಮಾರುಕಟ್ಟೆ ಬೇಕು ಮತ್ತು ಧನದ ಬಂಡವಾಳ ಬೇಕಾಗಿತ್ತು. ಇವೆರಡನ್ನೂ ಸಮರ್ಥವಾಗಿ ಭಾರತ ಕೊಡ್ತಾ ಬಂತು. ಅವ್ರದ್ದೇ ಆಡಳಿತ ಇತ್ತಲ್ಲ, ಪ್ರಭುತ್ವ ಅದು ಬಂದಿತ್ತು. ಬಂದಾಗ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಏನು ಮಾಡಿದ್ರು, ಪರಾಜಿತವಾದಂಥ ಭಾರತ ಗೊಣಗುಟ್ಟ ದೇವನ್ನೆಲ್ಲ ತುಂಬಿಕೊಡ್ತು, ಒಂದು ಮಾರ್ಕೆಟ್ ಕೊಡ್ತು, ಧನ ಬಂಡವಾಳ ಕೂಡ ಕೊಡ್ತು. ಈಸ್ಟ್ ಇಂಡಿಯಾ ಕಂಪನಿ ತನ್ನ ಭಂಡಾರವನ್ನು ತುಂಬಿಕೊಳ್ಬೇಕು ಅಂತ ಹೇಳಿ ಬಂಗಾಲವನ್ನು ವರ್ಚುವಲಿ ಕೊಳ್ಳೆ ಹೊಡಿತು. ಎಂಥ ಬಂಗಾಲ ರೀ ನಮ್ಮ ಮೊದಲು, ಅಂಥ ಬಂಗಾಲನ ಪೂರ್ತಿ ಕೊಳ್ಳೆ ಹೊಡಿತು. ಇನ್ನೊಂದು, 1813 ವೇಳೆಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದೊಂದು ಹೊಂದಿದ್ದಂಥ ವ್ಯಾಪಾರದ ಒಪ್ಪಂದ ಇತ್ತಲ್ಲ ಮುಗೀತು. ಎಷ್ಟೋ ಚೆನ್ನಾಗಿರುವಂಥದ್ದು ನೋಡ್ಬೇಕು ಇದನ್ನ. ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಂಪನಿ ಮಾತ್ರ, ಆ ಕಂಪನಿ ಹೋಗಿ ಇಡೀ ಬ್ರಿಟನ್ ಆಧಿಪತ್ಯ ಬರೋದು ಹೇಗಾಯಿತು ಅನ್ನೋದನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ ನಾನು. 1813 ಕಂಪನಿ ಭಾರತ ಹೊಂದಿದ ಒಪ್ಪಂದ ಮುಗಿದೋಯ್ತು. ಆದರೆ ಬ್ರಿಟನ್ ಸರ್ಕಾರ ಒಂದು ಆರ್ಡರ್ ಪಾಸ್ ಮಾಡಿತು, ಏನಪ್ಪಾ ಅಂದರೆ ಭಾರತವನ್ನು ನಿರ್ಬಂಧರಹಿತ ವ್ಯಾಪಾರದ ದೇಶ ಅಂತ ಮಾಡಿತು. ನಿರ್ಬಂಧರಹಿತ ವ್ಯಾಪಾರ ದೇಶ ಅಂದ್ರೆ ಏನೂ ನಿರ್ಬಂಧ ಇಲ್ಲ, ಯಾರಾದರೂ ವ್ಯಾಪಾರ ಮಾಡ್ಕೋಬಹುದು ಭಾರತದಲ್ಲಿ ಅಂತ ಕಳಿಸಿದ್ರು. ಅಷ್ಟು ಮಾಡೋದಷ್ಟೇ ಅಲ್ಲ, ಈ ನಿರ್ಬಂಧರಹಿತ ವ್ಯಾಪಾರದ ಹೆಸರಿನಲ್ಲಿ ಬ್ರಿಟನ್ ದೇಶದ ಸರಕುಗಳು ಭಾರತಕ್ಕೆ ಬರೋಕ್ ಶುರುವಾಯಿತು, ದೊಡ್ಡ ಪ್ರಮಾಣದಲ್ಲಿ ಬರೋಕ್ ಶುರುವಾಯಿತು. ಎಷ್ಟು ಬುದ್ಧಿವಂತಿಕೆ ಮಾಡಿದ್ರು ದಯವಿಟ್ಟು ಗಮನಿಸಿ ಇದನ್ನ. ಅಲ್ಲಿಂದ ಬರುವ ವಸ್ತುಗಳೆಲ್ಲ ಬರಬಹುದು ಭಾರತಕ್ಕೆ, ಇಲ್ಲಿಂದ ಹೋಗೋದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ಆದರೆ ಇಂಗ್ಲೆಂಡ್ ಅನ್ನು ಪ್ರವೇಶಿಸುವ ಭಾರತೀಯ ಸರಕುಗಳ ಮೇಲೆ ಭಾರಿ ಸುಂಕವನ್ನು ಹೇರಲಾಯಿತು ಅಂತ. ಇಲ್ಲಿಂದ ಹೋಗುವಂತ ವಸ್ತುಗಳ ಮೇಲೆ ಭಾರಿ ಸುಂಕ, ಅಲ್ಲಿಂದ ಯಾವುದಾದ್ರೂ ಬರಬಹುದು. ಇದರಿಂದ ಏನಾಯ್ತು ಅಂತ ದಾಖಲೆ ತಂದಿದ್ದೀನಿ ನಾನು. ಇದರಿಂದಾಗಿ ಭಾರತದ ಉದ್ಯಮಿಗಳು ಬೆಳಿಲಾರದಂಗಾಯ್ತು.

0: रेडियो सारंग 107.8 FM
1: ಸಾವಿರದ 1787 ಭಾರತದಿಂದ ಬ್ರಿಟನ್ನಿಗೆ ಆಗಿನ ಕಾಲದ ದಯವಿಟ್ಟು ನೆನೆಸ್ಕೋಬೇಕು. 1787 ಭಾರತದಿಂದ ಬ್ರಿಟನ್ನಿಗೆ 3 ದಶಲಕ್ಷ ರೂಪಾಯಿಗಳ ಡಾಕಾ ಮಸ್ಲಿನ್ ರಫ್ತು ಆಗ್ತಿತ್ತಂತೆ. ಒಂದು ವರ್ಷಕ್ಕೆ 3 ದಶಲಕ್ಷ ರೂಪಾಯಿಗಳ ಮಸ್ಲಿನ್ ಕ್ಲಾತ್, ತಿನ್ನ ಬಟ್ಟೆ ಅದು ಎಷ್ಟು ಚೆನ್ನಾಗಿ ಮಸ್ಲಿನ್ ಅಂದ್ರೆ ಆಗಿನ ಕಾಲದಲ್ಲಿ ಡಾಕಾ ಭಾರತದ ಭಾಗ ಆಗಿತ್ತಲ್ಲ ಅವಾಗಲೇ. ಇಲ್ಲಿಂದ ಮಸ್ಲಿನ್ ಕ್ಲಾತ್ ಹೋಗೋದು, ಈಗಾದ್ರೂ ಮಸ್ಲಿನ್ ಅಂತ ಯೂಸ್ ಮಾಡ್ತೇವೆ. ಡಾಕಾ ಬಹಳ ಫೇಮಸ್ ಆಗಿತ್ತು ಡಾಕಾ ಕ್ಲಾತ್ ಅಂತ. ಆ ಡಾಕಾ ಮಸ್ಲಿನ್ ಅಷ್ಟು ದುಡ್ಡು ರಫ್ತು ಆಗ್ತಾ ಇತ್ತಂತೆ. ಆದ್ರೆ ಮುಂದೆ ಏನಾಯ್ತು ನೋಡಿ, 30 ವರ್ಷ ಆಗೋದ್ರೊಳಗೆ 1817 ಅದು ಪೂರ್ತಿ ನಿಂತೇ ಹೋಯ್ತು. ಡಾಕಾ ಮಸ್ಲಿನ್ ಎಲ್ಲೂ ಕಳಿಸಕ್ಕಾಗ್ಲಿಲ್ಲ. ಇಡೀ ಜಗತ್ತಿಗೆ ಶತಮಾನಗಳಿಂದ ಹತ್ತಿ ಬಟ್ಟೆಯನ್ನು ರಫ್ತು ಮಾಡುತ್ತಿದ್ದಂತ ಭಾರತ 1850 ಬ್ರಿಟನ್ನಿನ ಹತ್ತಿ ಉತ್ಪನ್ನದಲ್ಲಿ 1/4 ಭಾಗವನ್ನು ಆಮದು ಮಾಡ್ಕೊಳ್ಳೋಕೆ ಶುರು ಆಯಿತು ಅಂತ. ಆಶ್ಚರ್ಯ ಅನಿಸುತ್ತೆ, ಒಂದು ದೇಶವನ್ನು ಹೇಗೆ ನಿರ್ವೀಣ ಮಾಡಬಹುದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಇಲ್ಲಿಂದ ಅಷ್ಟು ಬಟ್ಟೆ ರಫ್ತಾಗಿ ಹೋಗ್ತಾ ಇತ್ತು ಇಂಗ್ಲೆಂಡಿಗೆ. ರಫ್ತಾಗೋದು ನಿಲ್ಲೋದು ಅಷ್ಟೇ ಅಲ್ಲ, ಅಲ್ಲಿ ಏನು ಉತ್ಪನ್ನ ಆಗ್ತಿತ್ತೋ ಅದರಲ್ಲಿ ಕಾಲು ಭಾಗ ನಾವು ಆಮದು ಮಾಡ್ಕೊಳಕ್ ಶುರು ಮಾಡಿದ್ವಿ. ಅಂದ್ರೆ ಬ್ರಿಟನ್ನಲ್ಲಿ ಏನೇನು ತಯಾರಾಗ್ತೋ ಅದ್ರ ಕಾಲು ಭಾಗ ಭಾರತಕ್ಕೆ ಮಾರುಕಟ್ಟೆಗೆ ಬರೋಕ್ ಶುರು ಆಯ್ತು. ಇದರಿಂದ ಏನಾಯ್ತು, ಭಾರತದ ಅರ್ಥವ್ಯವಸ್ಥೆಯ ಆಧಾರವಾಗಿದ್ದು ಕೃಷಿಗೆ ಪೂರಕವಾಗಿದ್ದಂಥ ಈ ಗೃಹ ಕೈಗಾರಿಕೆ ನಾಶವಾಗ್ಲಿಕ್ಕೆ ಶುರುವಾಯಿತು. ಕ್ಷಾಮಗಳ ಮೇಲೆ ಕ್ಷಾಮ ಬಂತು. ಅದು ಹೇಳ್ತಾರೆ 1770-1803 120 ಸಲ ಕ್ಷಾಮ ಬಂತು ಅಂತ ಬರೀತಾರೆ. ಅಷ್ಟು ಕ್ಷಾಮ ಬಂತಂತೆ. ಕ್ಷಾಮ ಬಂದು ಅನ್ನವಿಲ್ಲದೆ ಲಕ್ಷಾಂತರ ಜನ ಸಾವಿಗೀಡಾದರು. ಜೀವ ಸಹಿತ ಉಳಿದವರು ವಿದೇಶಿ ಪ್ರಭುತ್ವದ ಕೆಡಕಗಳನ್ನು ಪ್ರತಿಭಟಿಸುವ ಶಕ್ತಿ ಹೊಂದಿರಲಿಲ್ಲ. ಅದು ಹೇಗೆ ಉಪಯೋಗಿಸ್ಕೊಂಡ್ರು ನೋಡಿ, ಮೊದಲು ಕೈಗಾರಿಕೆಗಳನ್ನು ನಾಶ ಮಾಡಿದರು, ಉತ್ಪನ್ನ ನಾಶ ಆಯಿತು, ಕ್ಷಾಮಗಳು ಬೇರೆ ಬಂತು. ಹೀಗಾಗಿ ನಮಗನ್ನು ಹೈರಾಣಾದಂಥ ಜನಕ್ಕೆ ಪ್ರತಿಭಟನೆ ಮಾಡುವ ಶಕ್ತಿ ಇರಲಿಲ್ಲ. ಈ ಪ್ರಥಮ ಮಹಾಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅದರದ್ದಾಯಿತು. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅಂತ, ಅದೇ ಶ್ರೂಡ್ ಪ್ಲಾನರ್ಸ್ ಅವರು, ನಮಗೆ ಗೊತ್ತಿಲ್ಲದಾಗ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ರದ್ದಾದ್ಮೇಲೆ ಬ್ರಿಟಿಷ್ ಸಾಮ್ರಾಜ್ಯ ದೇಶದ ಆಡಳಿತ ಒಪ್ಕೊಂಡ್ತು. ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಾಗೆ ಬ್ರಿಟಿಷ್ ಸಾಮ್ರಾಜ್ಯ ಒಪ್ಕೊಂಡ್ಬಿಡ್ತಂತೆ. 1858 ಒಂದು ಆಕ್ಟ್ ಪಾಸ್ ಮಾಡಿದ್ರು ಬ್ರಿಟನ್ನಲ್ಲಿ, ಏನಂದ್ರೆ ಆಕ್ಟ್ ಫಾರ್ ದಿ ಬೆಟರ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ. ಮೊದಲೇ ಬೆಟರ್ ಇತ್ತು ನಮ್ದು, ಈ ಬೆಟರ್ ಗವರ್ಮೆಂಟ್ ಆಫ್ ಇಂಡಿಯಾ, ಇನ್ನೂ ಚೆನ್ನಾಗಿ ಅದನ್ನು ಆಡಳಿತ ನಡೆಸಬೇಕು, ರಾಜ್ಯದ ಏನು ಮಾಡಬೇಕು ಅಂತ ಒಂದು ಆಕ್ಟ್ ಪಾಸ್ ಮಾಡಿದ್ರಂತೆ. ಮಾಡಿ ಈ ಅಧಿಶಾಸನದ ಪ್ರಕಾರ ಕಂಪನಿ ಸದಸ್ಯರ ಮತ್ತು ಆಡಳಿತ ಮಂಡಳಿ ಅಧಿಕಾರ ರಾಜ್ಯ ಕಾರ್ಯದರ್ಶಿ ಕೊಡಲಾಯಿತು. ಯಾವುದೋ ಕಂಪನಿ ಇತ್ತಲ್ಲ ಈಸ್ಟ್ ಇಂಡಿಯಾ ಕಂಪನಿದು, ಅವರ ಆಡಳಿತ ಮಂಡಳಿ ಸದಸ್ಯರಿದ್ದರು ಅಧಿಕಾರ, ಅದೆಲ್ಲ ಹೋಗ್ಬಿಟ್ಟು ಈಗ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಬ್ರಿಟನ್ ಸರ್ಕಾರದ ಒಂದು ಭಾಗ ಆಯಿತು. ಒಂದು ಯಾವುದೋ ಕಂಪನಿ ಭಾಗ ಇದ್ದದ್ದು, ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಯಾವುದೋ ಒಂದು ಕಂಪನಿ ಬೆಂಗಳೂರಲ್ಲಿದೆ, ಅವರಿಗೆ ಈ ಸರ್ಕಲ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ ನಾವು, ಈ ಟ್ರಾಫಿಕ್ ಸಿಗ್ನಲ್ ಸರ್ಕಲ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ. ಅವರೊಂದು ಸರ್ಕ್ಯುಲರ್ ಪಾಸ್ ಮಾಡಿ ಬಸವನಗುಡಿ ಏರಿಯಾಲ್ಲ ನಾವೇ ಕಂಟ್ರೋಲ್ ಮಾಡೋದು ಅಂತಂದ್ರೆ ಹೇಗೆ ತಮಾಷೆ ಆಗುತ್ತೆ. ಹಾಗಾಯ್ತು,

ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಬ್ರಿಟನ್ ಸರ್ಕಾರನ ತಗೊಂಡ್ಬಿಡ್ತು. ಸಾಮ್ರಾಟರ ಪ್ರತಿನಿಧಿ ಅಂತ ಕರೆದ್ರು ವೈಸ್ರಾಯ್ ಅಂತ. ಸಾಮ್ರಾಟರ ಪ್ರತಿನಿಧಿ ಮತ್ತು ಗವರ್ನರ್ ಜನರಲ್ ಅಂತ ಎರಡು ಹೆಸರು ಡೆಸಿಗ್ನೇಷನ್ ಅವರಿಗೆ ಎಂಬ ಹೊಸ ಹೆಸರಿನಿಂದ ಕರೆಯಲ್ಪಟ್ಟಂತಹ ಮೊನ್ನೆ ಮನುಷ್ಯ ಲಾರ್ಡ್ ಕ್ಯಾನಿಂಗ್ ಅನ್ನೋರು ಬಂದರು. ಲಾರ್ಡ್ ಕ್ಯಾನಿಂಗ್ ಅಂತ 1858 ನವೆಂಬರ್ದಲ್ಲಿ ಒಂದು ರಾಜ ಘೋಷಣೆ ಮಾಡಿದ್ರು. ಬಹಳ ಚೆನ್ನಾಗಿರೋ ರಾಜ ಘೋಷಣೆ ಮಾಡ್ತಾರೆ, ಮನಸ್ಸಿಗೆ ಮುಟ್ಟಬೇಕಲ್ಲ, ರಾಜ ಘೋಷಣೆ ಮಾಡ್ತಾರೆ. ಇದರೊಳಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ಇಂಗ್ಲೆಂಡ್ ಅಲ್ಲಿ ಪ್ರಜೆಗಳು ಎಷ್ಟು ಮುಖ್ಯವೋ ಅಷ್ಟು ಭಾರತೀಯ ಪ್ರಜೆಗಳು ಮುಖ್ಯ. ನಾವು ಬ್ರಿಟಿಷ್ ಪ್ರಜೆಗಳಿಗೆ ಏನನ್ನು ಮಾಡ್ತೇವೋ ಅದನ್ನೇ ಭಾರತದ ಪ್ರಜೆಗಳಿಗೂ ಮಾಡ್ತೇವೆ. ಆದ್ದರಿಂದ ಭಾರತದ ಪ್ರಜೆಗಳು ಇಂಗ್ಲೆಂಡ್ನ ಪ್ರಜೆಗಳು ಸಮಾನರು ಅನ್ನುವಂಥ ರಾಜ ಘೋಷಣೆ ಮಾಡಿದರು. ಎಷ್ಟು ಖುಷಿ ಆಗಿಬಿಡ್ತು ಜನಕ್ಕೆ ಅಂದರೆ, ನಮ್ಮಲ್ಲಿ ಒಂದಿದೆ, ವೆನ್ ಯು ಆರ್ ಆಸ್ಕ್ಡ್ ಟು ನೀಲ್ ಯು ಸ್ಟಾರ್ಟ್ ಕ್ರಾಲಿಂಗ್ ಅಂತ. ಕೆಲವರು ಮೋರ್ ಲಾಯಲ್ ದ್ಯಾನ್ ದಿ ಕಿಂಗ್ ಅಂತ. ಒಂದ್ಸಲ ಅಧಿಕಾರದಲ್ಲಿದ್ದವರಿಗೆ ಹಪಾಹಪಿ ತೋರಿಸ್ತಾರೆ, ನಾವು ನಿಮ್ಮಿಂದೇ ಇದ್ದೀವಿ ಸರ್, ಹಿಂದೆ ಇದ್ದೀವಿ ಸರ್ ಅಂತ, ಅಧಿಕಾರದಲ್ಲಿ ಇರೋವರೆಗೆ ಮಾತ್ರ, ಆಮೇಲೆ ಯಾರು ಮಾತಾಡ್ಸಲ್ಲ. ಆದರೆ ಆ ತೋರಿಸುವಂತ ಹುಚ್ಚಿದೆಯಲ್ಲ, ಅದಕ್ಕೇನಾಯ್ತು ಅಂತ ಬರೀತಾರೆ. ಈ ಘೋಷಣೆ ನಂತರ ಬ್ರಿಟಿಷ್ ಸಾಮ್ರಾಟ ನಿಷ್ಠೆ ತೋರಿಸಬೇಕು ಅಂತ ಹೇಳಿ ಕೆಲವು ನಾಯಕರು ಒಬ್ಬರಿಂದ ಒಬ್ಬರು ಸ್ಪರ್ಧೆ ಮಾಡೋಕೆ ಶುರು ಮಾಡಿದರು, ಮರ್ಯಾದೆ ತೋರಿಸ್ಬೇಕಲ್ಲ ನಾಯಕರಿಗೆ ಅಂತ ಹೇಳಿ. ಆದರೆ ಬ್ರಿಟನ್ ಪ್ರಜೆಗಳಿಗೆ ಸಮಾನವಾದ ಸ್ಥಾನಮಾನ ಕೊಡುವ ಬಗ್ಗೆ ಘೋಷಣೆ ಮಾಡಿದ ಸರ್ಕಾರ ವಾಗ್ದಾನದಲ್ಲಿ ಮಾತು ಉಳಿತೇ ವಿನಃ ಜೀವನದಲ್ಲಿ ಬರಲಿಲ್ಲ. ಒಂದು ಮಾತು ಎಷ್ಟು ಚೆನ್ನಾಗಿದೆ ನೋಡಿ, 1876 1880 ವೈಸ್ರಾಯ್ ಆಗಿದ್ದಂಥ ಲಾರ್ಡ್ ಲಿಟನ್ ಒಂದು ಗುಪ್ತ ಸಂದೇಶ ಕಳಿಸಿದ್ದಾನೆ ಬ್ರಿಟನ್ನಿಗೆ. ಅದೆಷ್ಟು ಚೆನ್ನಾಗಿದೆ ಅದನ್ನು ಕೇಳ್ಬಿಟ್ಟು ಮಾತು ಮುಗಿಸೋಣ. ಚೆನ್ನಾಗಿರೋ ಮಾತು ಹೇಳ್ತಾನೆ ಅವನು. ಲಿಟನ್ ಹೇಳ್ತಾನೆ, ಸರ್ಕಾರಕ್ಕೊಂದು ಗುಪ್ತ ಪತ್ರ ಬರೆದಿದ್ದಾನೆ, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್. ಅದ್ರಲ್ಲಿ ಏನು ಬರೀತಾನೆ ಗೊತ್ತಾ? ಮೊದಲನೇ ಸಾಲು, ನಾವೇನು ಘೋಷಣೆ ಮಾಡಿದ್ದೀವಲ್ಲ ಮೊದಲು, ಬ್ರಿಟಿಷ್ ಪ್ರಜೆಗಳು ಮತ್ತು ಭಾರತೀಯ ಪ್ರಜೆಗಳು ಸಮಾನರು ಅಂತ ಹೇಳಿದ್ದೀವಲ್ಲ, ಅದು ಬರೀತಾನೆ, ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲವೆಂಬುದು ನಮಗೆಲ್ಲ ತಿಳಿದಿದೆ. ಮೊದಲನೇ ಸಾಲಲ್ಲೇ ಬರೀತಾನೆ ಇದು ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು, ಸುಮ್ಮನೆ ಘೋಷಣೆ ಮಾಡಿದ್ದೀವಿ ಅಂತ. ಹಿಪಾಕ್ರಸಿ ಆಟ್ ಇಟ್ಸ್ ವರ್ಸ್ಟ್, ಸಾಧ್ಯವಿದೆ ತಿಳಿದಿದೆ ಅಂತ ಹೇಳ್ತಾರೆ. ಹೀಗೆ ಪತ್ರ ಬರೆದು ಸಮಾನರಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶುರು ಮಾಡಿದ್ದು. ಈ ಹಿನ್ನೆಲೆ ಇರಲಿ, ಆ ಕಾಲಕ್ಕೆ ಇಷ್ಟೆಲ್ಲ ಇದ್ರು ಕೂಡ, ತೊಂದರೆ ಇದ್ರು, ಉಪವಾಸ ಇದ್ರು, ಜನ ಕ್ಷಾಮದಿಂದ ಸಾಯ್ತಾ ಇದ್ರು, ಇಷ್ಟಿದ್ರು ಕೂಡ ಕೆಲವು ಚೈತನ್ಯ ಸ್ವರೂಪರಾದಂತಹ ಜನ ಮುಂದೆ ಬಂದ್ರಾಗ, ರಾಜಾ ರಾಮಮೋಹನ್ ರಾಯ್ ಮಾಡಿದಂತಹ ಕಾಂಟ್ರಿಬ್ಯೂಷನ್, ರಾಮಕೃಷ್ಣರ ಕಾಂಟ್ರಿಬ್ಯೂಷನ್, ವಿವೇಕಾನಂದರ ಕಾಂಟ್ರಿಬ್ಯೂಷನ್, ದಯಾನಂದ ಸರಸ್ವತಿ ಅವರ ಕಾಂಟ್ರಿಬ್ಯೂಷನ್, ಅವ್ರದ್ದೆಲ್ಲ ಎಷ್ಟಿದೆ ಅಂದ್ರೆ ಒಂದೊಂದು ಫೀಲ್ಡ್ ಅಲ್ಲ, ಆಧ್ಯಾತ್ಮಿಕದಲ್ಲಿ ಸಾಹಿತ್ಯಿಕವಾಗಿ ಎಲ್ಲರೂ ಕೂಡಿ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಅದು ಗಾಂಧಿ ಬರೋದಕ್ಕೊಂದು ಅನುಕೂಲ ಆಯಿತು ಅನ್ನೋ ದೃಷ್ಟಿಯಿಂದ ಹೇಳ್ತಾ,

ಎರಡು ಘಟನೆಗಳನ್ನು ನೆನಪು ಮಾಡ್ಕೋತಾರೆ ಗಾಂಧೀಜಿ. ಆ ಶಾಲೆಯಲ್ಲಿದ್ದಾಗ ಆದಂಥದ್ದು ಮೊದಲಿದ್ದು ಬಹಳ ಪ್ರಚಾರವಾಗಿರುವಂಥದ್ದು. ಒಮ್ಮ ಶಾಲೆಗೆ ಇನ್ಸ್ಪೆಕ್ಟರ್ ಬಂದರು ಅಂತ, ಗೈಲ್ಸ್ ಅಂತ ಅವನ ಹೆಸರು. ಗೈಲ್ಸ್ ಅಂತ ಇನ್ಸ್ಪೆಕ್ಟರ್ ಬಂದು ಬೋರ್ಡ್ ಮೇಲೆ ಐದು ಪದ ಹೇಳಿದಂತೆ, ಐದು ಪದಕ್ಕೆ ಸ್ಪೆಲ್ಲಿಂಗ್ ಬರೀಬೇಕೆಲ್ಲರೂ. ಐದು ಪದ ಕೊಟ್ಟರಂತೆ, ಸ್ಪೆಲ್ಲಿಂಗ್ ಬರೀರಿ ಅಂದರು. ಇವರು ಕೆಟ್ಲ್ ಅಂತ ಒಂದು ಪದ, ಕೆಟ್ಲ್ ಅಂತ, ಆ ಕೆಟ್ಲ್ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಇವರಿಗೆ, ತಪ್ಪು ಬರೆದಿದ್ದಾರೆ. ಅವ್ರು ಬಂದು ಮೇಷ್ಟ್ರು ಅಡ್ಡಾಡ್ತಿರ್ತಾರಲ್ಲ, ಅವರು ಇನ್ವಿಜಿಲೇಟ್ ಮಾಡ್ಬೇಕು ತಾನೇ. ಅವರು ಇನ್ವಿಜಿಲೇಷನ್ ಮಾಡೋದು ಬಿಟ್ಟು ಇವ್ನು ಹೇಳಿದ್ರಂತೆ, ಕರೆಕ್ಟ್ ಮಾಡ್ಕೋ ಸ್ಪೆಲ್ಲಿಂಗು, ಕೆಟ್ಲ್ ತಪ್ಪಾಗಿದೆ ಅಂತ ಹೇಳಿದ್ರಂತೆ. ಇವ್ರು ಕೇಳಿ ಸುಮ್ಮನೆ ಕೂತಿದ್ರಂತೆ. ಅವರು ಶೂಸಿಂದ ಕಾಲಿಗೆ ಗೊತ್ತಿದ್ರು ಹಿಂಗೆ, ನೋಡು ಮುಂದೆ ನೋಡಕ್ಕೆ ಬರ್ದಿದ್ದ ನೋಡು ಅವ್ನು ಕೆಟ್ಲ್ ಸ್ಪೆಲ್ಲಿಂಗ್ ನೋಡ್ಕೊ ಅಂತ ಹೇಳಿದ್ರಂತೆ. ಇವ್ರು ಗೊತ್ತಿದ್ರು ನಾನು ಮಾಡಬಾರ್ದು ಅಂತ ಬಿಟ್ಟೆ ಅಂತ ಬರೀತಾರೆ. ಅದು ಮಾಡಲಿಲ್ಲಂತೆ. ಮಾಡಿದಾಗ ಅವ್ರು ಸಿಟ್ಟು ಬಂತು, ಸೂಚನೆ ಕೊಟ್ಟರಂತೆ, ತಿದ್ದು ಅದನ್ನು ಅಂತ ಸೂಚನೆ ಕೊಟ್ಟರಂತೆ, ಹಾಗೆ ಮಾಡಬೇಡ ತಿದ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಅವರು, ಅವ್ರ ಮಾತನ್ನ ಅವ್ರ ಮಾತಕ್ಕೆ ಚೆನ್ನಾಗಿರುತ್ತೆ. ದ ಟೀಚರ್ ಟ್ರೈ ಟು ಪ್ರಾಂಪ್ಟ್ ಮೀ ವಿತ್ ದ ಪಾಯಿಂಟ್ ಆಫ್ ಹಿಸ್ ಬೂಟ್ ದ ಪಾಯಿಂಟ್ ಆಫ್ ಹಿಸ್ ಬೂಟ್ ಬಟ್ ಐ ವುಡ್ ನಾಟ್ ಬಿ ಪ್ರಾಂಪ್ಟೆಡ್. ಇಟ್ ವಾಸ್ ಬಿಯಾಂಡ್ ಮೀ ಟು ಸೀ ದಟ್ ಹಿ ವಾಂಟೆಡ್ ಮೀ ಟು ಕಾಪಿ ದಿಸ್.

ಏನೋ ಅಂತ ಹೇಳಿದ್ರಂತೆ. ಅದಕ್ಕೆ ಬಟ್ ವಿದೌಟ್ ಇಫೆಕ್ಟ್, ಐ ನೆವರ್ ಕುಡ್ ಲರ್ನ್ ದಿ ಆರ್ಟ್ ಆಫ್ ಕಾಪಿಯಿಂಗ್, ಐ ಕುಡ್ ನೆವರ್ ಲರ್ನ್ ದಿ ಆರ್ಟ್ ಆಫ್ ಕಾಪಿಯಿಂಗ್. ಇದು ನಾನು ಸ್ವಲ್ಪ ಬೇರೆ ಲೆವೆಲ್ ವಿಚಾರ ಮಾಡ್ತೇನೆ. ಈ ಆರ್ಟ್ ಆಫ್ ಕಾಪಿಯಿಂಗ್ ಇದೆಯಲ್ಲ, ಈ ಕಾಪಿ ಮಾಡೋ ಹವ್ಯಾಸ ಇದೆ ನೋಡಿ. ಕಾಪಿ ಮಾಡೋದು, ಪರೀಕ್ಷೆಯಲ್ಲಿ ಕಾಪಿ ಮಾಡೋದು ಒಂದು ಭಾಗ ಆಯಿತು. ಜೀವನದಲ್ಲಿ ಅನುಕರಣೆ ಮಾಡೋದು ಅಂದಿದೆಯಲ್ಲ, ಕಾಪಿ ಅನ್ನೋದು ಅನ್ ಕಾಪಿನೇ. ನಾನು ತಿಳ್ಕೊಂಡು ಹಾಗೆ ನಾನು ಸೃಜನಶೀಲತೆಯನ್ನು ಪಾಠ ಮಾಡ್ತೀನಿ ಭಾರತದಲ್ಲಿ ಹೊರಗಡೆ. ಮೊದಲನೇ ನಮ್ಮ ಪಾಠ ಕಲಿಸೋ ಸೃಜನಶೀಲತೆಯಲ್ಲಿ ಅಂದರೆ, ಯಾವತ್ತು ನಾವು ಕಾಪಿ ಮಾಡೋಕೆ ಕಲ್ಕೋತೇವೋ ಅವತ್ತು ನಮ್ಮ ಸೃಜನಶೀಲತೆ ಸತ್ತು ಹೋಗ್ತದೆ ಅಂತ ಹೇಳ್ತಾರೆ. ಕಾಪಿ ಮಾಡಿದ ತಕ್ಷಣ ನಮ್ಮ ಸೃಜನಶೀಲತೆ ಸತ್ತು ಹೋಗ್ತದೆ. ಯಾಕಂದರೆ ಕಾಪಿ ಮಾಡುವಾಗ ಕಾಪಿ ಮಾಡೋದಂದ್ರೆ ಪದ ಕಾಪಿ ಮಾಡೋದಷ್ಟೇ ಅಲ್ಲ, ಅವರ ಜೀವನ ಶೈಲಿಯನ್ನು ಕಾಪಿ ಮಾಡೋದಾಗಲಿ, ಅವ್ರು ಮಾಡುವಂಥ ರೀತಿಯನ್ನು ಕಾಪಿ ಮಾಡೋದಿದೆಯಲ್ಲ, ಅದಕ್ಕೆ ಹೇಳ್ತೀವಿ. ಎಷ್ಟೋ ಜನ ಅವ್ರ ಹಂಗೆ ಇರಬೇಕು ಅಂತ ಹೋಗ್ತೇವೆ, ಇವ್ರಂಗೆ ಬಟ್ಟೆ ಹಾಕೋಬೇಕು, ಇವ್ರಂಗೆ ಮಾತಾಡಬೇಕು, ಇವ್ರಂಗೆ ಬರೀಬೇಕು ಅಂತ ನಾವು ಕಾಪಿ ಮಾಡೋಕ್ಕೆ ಹೋದರೆ ನಾನು ಎಂದೂ ಸೃಜನಶೀಲ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿ ಅದೆಷ್ಟು ಚೆನ್ನಾಗಿದೆ ಮಾತು, ಐ ಕುಡ್ ನೆವರ್ ಲರ್ನ್ ದಿ ಆರ್ಟ್ ಆಫ್ ಕಾಪಿಯಿಂಗ್. ಆದ್ದರಿಂದ ಅವ್ರು ದೊಡ್ಡವರಾದರು ಅಂತ. ಕಾಪಿ ಮಾಡಿದರೆ ಮತ್ತೊಬ್ಬರ ಹಂಗೆ ಆಗ್ಬಿಡ್ತಿದ್ರು ಅವರು. ಯೆಟ್ ದ ಇನ್ಸಿಡೆಂಟ್ ಡಿಡ್ ನಾಟ್ ಇನ್ ದ ಲೀಸ್ಟ್ ಡಿಮಿನಿಷ್ ಮೈ ರಿಸ್ಪೆಕ್ಟ್ ಫಾರ್ ಮೈ ಟೀಚರ್. ಇದು ಬಹಳ ಮುಖ್ಯ. ಇಷ್ಟಾದರೂ ಟೀಚರ್ ಬಗ್ಗೆ ನನಗೆ ಮರ್ಯಾದೆ ಕಮ್ಮಿ ಆಗಲಿಲ್ಲ, ಗೌರವ ಕಮ್ಮಿ ಆಗಲಿಲ್ಲ. ಯಾಕೆಂದ್ರೆ ಕೊನೆಗೊಂದು ಮಾತು ಹೇಳ್ತಾರೆ ಅವರು, ಫಾರ್ ಐ ಹ್ಯಾಡ್ ಲರ್ನ್ ಟು ಕ್ಯಾರಿ ಔಟ್ ದಿ ಆರ್ಡರ್ಸ್ ಆಫ್ ಎಲ್ಡರ್ಸ್ ನಾಟ್ ಟು ಸ್ಕ್ಯಾನ್ ದೇರ್ ಆಕ್ಷನ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಹಿರಿಯರು ಕೊಟ್ಟ ಅಪ್ಪಣೆಗಳನ್ನು ಪಾಲಿಸೋದನ್ನು ಮಾತ್ರ ಕಲ್ತಿದ್ದೇ ವಿನಃ ಅವರ ನಡವಳಿಕೆಯನ್ನು ಪರೀಕ್ಷೆ ಮಾಡೋದು ನನ್ನ ಕೆಲಸ ಅಲ್ಲ. ಆದ್ದರಿಂದ ನನ್ನ ಗುರುಗಳ ಘನತೆ ನನ್ನ ಮನಸ್ಸಲ್ಲಿ ಕಮ್ಮಿ ಆಗಲಿಲ್ಲ ಇದರಿಂದ ಕೂಡ ಅಂತ. ಇದು ಗಾಂಧೀಜಿ ಸ್ವಭಾವ.

0: रेडियो सारंग 107.8 FM।
1: ಇನ್ನೊಂದು ಘಟನೆ, ಶ್ರವಣ ಪಿತೃಭಕ್ತಿ ನಾಟಕ ಅಂತ ಒಂದು ಪುಸ್ತಕ ಅವ್ರ ತಂದೆ ತಂದಿಟ್ಟಿದ್ರು. ಅವ್ರು ಹೇಳ್ತಾರೆ, ನಾ ಸಾಮಾನ್ಯ ಪುಸ್ತಕ ಓದೋನಲ್ಲ, ಯಾವ ಪುಸ್ತಕನೂ ಓದಿ ಪರೀಕ್ಷೆಗೆ ಬೇಕಾದ ಬಿಟ್ಟು ಯಾವುದು ಓದ್ತಿರ್ಲಿಲ್ಲ ಪುಸ್ತಕ. ಆದ್ರೆ ತಂದೆ ಒಂದು ತಂದಿಟ್ಟಿದ್ದಾರೆ ಪುಸ್ತಕ, ಅಕಸ್ಮಾತ್ ಕಣ್ಣು ಬಿತ್ತು ನಂದು ಅಂತ ಬರೀತಾರೆ. ಆಕ್ಸಿಡೆಂಟ್ಲಿ ಐ ಸಾ ದಟ್ ಬುಕ್ ಅಂತ. ಅದ್ರಲ್ಲೇನು ಶ್ರವಣ ಪಿತೃಭಕ್ತಿ ನಾಟಕ ಅಂತ, ಅಲ್ಲೊಂದು ಚಿತ್ರ ಬೇರೆ ತಂದು ತೋರಿಸಿದ್ರಂತೆ. ಆ ಕತೆ ಓದಿ ಎಷ್ಟು ಇವರಿಗೆ ಎಫೆಕ್ಟ್ ಆಯಿತು ಅಂತಂದ್ರೆ, ತಂದೆ ತಾಯಿ ನೋಡ್ಕೊಂಡ್ರೆ ಶ್ರವಣನಂಗೆ ನೋಡ್ಕೋಬೇಕು. ಒಂದು ಚಿತ್ರ ಬೇರೆ ಇತ್ತಂತೆ, ಚಿತ್ರ ತಂದೆ ಒಂದು ಬುಟ್ಟಿಯಲ್ಲಿ, ತಾಯಿ ಒಂದು ಬುಟ್ಟಿಯಲ್ಲಿ, ಕೋಲಿ ಕಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿರೋಂಥ ಶ್ರವಣನ ಚಿತ್ರ. ಇಬ್ಬರು ವೃದ್ಧರು, ಕಣ್ಣು ಕಾಣಿಸೋಲ್ಲ, ಹೆಲ್ಪ್ಲೆಸ್ ಆಗಿದ್ದಾರೆ, ಹೊತ್ಕೊಂಡು ಶ್ರವಣ ಹೋಗ್ತಾನೆ ಅಂತ. ಆ ಕತೆ ಕೇಳಿ ಕೇಳಿ ಎಷ್ಟು ಆಗಿತ್ತು ಅಂದರೆ, ಆ ದಶರಥ ಬಾಣ ಹೊಡೆದಾಗ ಶ್ರವಣ ಸತ್ತಾಗ ಆ ತಂದೆ ತಾಯಿ ಹೇಳ್ತಾರಲ್ಲ, ಅದನ್ನ ನೆನೆಸ್ಕೊಂಡಾಗ ಎಷ್ಟೋ ಸಲ ಮಾತಾಡಿದ ನನ್ನ ಕಿವಿ ಕೇಳಿಸುತ್ತೆ ಅನ್ನೋ ಹಂಗೆ ಆಗ್ತಿತ್ತು ನನಗೆ, ಎಷ್ಟೋ ಸಲ ಹತ್ತಿದ್ದೇನದನ್ನು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೈ ಲೈಫ್ ಅನ್ಕೊಂಡೆ ನಾನು ಅಂತ ಬರೀತಾರೆ. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೈ ಲೈಫ್ ಅಂತ. ಈ ಮಾತು ನನಗೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಬಾಲ್ಯದಲ್ಲಿ ನಾವು ಯಾವುದನ್ನು ಕಲಿತೇವೋ ಅದು ನಿಮಗೆ ಗೊತ್ತಿಲ್ಲದ ಹಾಗೆ ಜೀವನದ ಒಂದು ಅವಿಭಾಜ್ಯ ಅಂಗಾಗಿ ಹೋಗ್ತದೆ ಅಂತ. ಅದಕ್ಕೆ ನಾವು ಬಹಳ ಹುಷಾರಾಗಿರಬೇಕು. 10ನೇ ವಯಸ್ಸಿನವರೆಗೂ ಯಾವ ಪುಸ್ತಕ ಮಕ್ಕಳಿಗೆ ಓದೋಕೆ ಸಿಗುತ್ತೆ ಅನ್ನೋದ್ರ ಮೇಲೆ ಮುಖ್ಯ. ನನಗೆ ಟಿ ವಿ ಬಗ್ಗೆ ಯಾಕೆ ಹೆದರಿಕೆ ಆಗುತ್ತೆ ಅಂದರೆ, 10ನೇ ವಯಸ್ಸಿನವರೆಗೂ ಮಕ್ಕಳು ಏನು ನೋಡೋದು ಅವಶ್ಯಕತೆ ಇಲ್ಲವೋ ಅದನ್ನೆಲ್ಲ ನೋಡ್ತಾರೆ. ಮನಸ್ಸಿನ ಮೇಲೆ ಉಳಿಯುವಂಥ ಹೆಗ್ಗುರುತುಗಳು ಅದು. ನಾನೊಂದು ಕಡೆ ಹೇಳಿದ್ದೆ, ನನ್ನ ಪಕ್ಕದ ಮನೆ ಹುಡುಗಿ ಬಂದು ಕೂತಿದ್ಲು ನನ್ನ ಹತ್ರ, ಎಷ್ಟೋ ವರ್ಷಗಳ ಹಿಂದೆ ಆದಂಥ ಘಟನೆ ಇದು. ಭಾನುವಾರ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ಲು ನಮ್ಮ ಮನೆಯಲ್ಲಿ, ಯಾವುದೋ ಸಿನಿಮಾ ಇರಬೇಕು. ನಾನು ಪೇಪರ್ ಓದ್ತಾ ಇದ್ದೆ, ನನ್ನ ಕೈ ಎಳೆದ್ಲು, ಅಂಕಲ್ ನೋಡಿ ಈಗ ಹಾಡ್ತಾರೆ ನೋಡಿ ಅವರು ಅಂದ್ಲು. ಯಾವುದೋ ಸಿನಿಮಾ ನೋಡ್ತಾ ಇಲ್ಲ, ನೀನು ನೋಡಿದ್ಯಾ ಅದನ್ನ ಅಂತ ಕೇಳಿದೆ. ಇಲ್ಲ ಗೊತ್ತಾಗಲ್ವಾ ಅಂದ್ಲು. ಅವ್ರು ಹಾಡೇ ಬಿಟ್ರು. ಯಾವುದೋ ಸಿನಿಮಾ, ಆ ಹೀರೋ ಹೀರೋಯಿನ್ ಬಂದಿದ್ದಾರೆ ಹೊರಗಡೆ, ಆಕೆ ಗೊತ್ತಾಯ್ತು ಹಾಡ್ತಾರೆ ಅಂತ ಅವ್ರು ಹಾಡೇ ಬಿಟ್ರು. ಅವಾಗ ಅನಿಸ್ತು ನನಗೆ, ಐದರ್ ದ ಡೈರೆಕ್ಟರ್ ಈಸ್ ಆಸ್ ಸ್ಟುಪಿಡ್ ಆಸ್ ಎ 6 year ಓಲ್ಡ್, ಆರ್ 6 year ಓಲ್ಡ್ ಈಸ್ ಆಸ್ ಇಂಟೆಲಿಜೆಂಟ್ ಆಸ್ ದ ಡೈರೆಕ್ಟರ್ ಆಫ್ ದ ಮೂವಿ. ನನಗೇನು ಭಯ ಆಗ್ತದೆ ಅಂದರೆ, ನಮ್ಮ ಬಾಲ್ಯ ಅನ್ನೋದು ಉಳಿದಿಲ್ಲ, ಒಂದೇ ಸಲ ಅಡಲ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಹುಡುಗರೆಲ್ಲ ಅಡಲ್ಟ್ ಆಗಿದ್ದಾರೆ. ಅದಕ್ಕೆ ಆ ವಯಸ್ಸಲ್ಲಿ ಏನು ಪುಸ್ತಕ ಸಿಗಬೇಕು, ಯಾವ ಪಠ್ಯಕ್ರಮದಲ್ಲಿ ಏನಿರಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ ಅನ್ನೋ ವಿಷಯ. ಅವ್ರ ಪರಿಣಾಮ ಆದದ್ದು ಈ ಶ್ರವಣನ ಪಿತೃಭಕ್ತಿ ನೋಡಿದ್ರಿಂದ, ಆ ಚಿತ್ರ ನೋಡಿದ್ರೆ ಕಣ್ಣಲ್ಲಿ ಕೂತ್ಕೊಂತು, ತಂದೆ ತಾಯಿನ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಅವ್ರ ತಲೆ ಕೂತ್ಕೊಂತು. ಹೇಳ್ತಾ ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವ

ರೇಡಿಯೋ ಸಾಗರ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಪ್ರಸಾರದಲ್ಲಿ ಇತ್ತೀಚೆಗೆ ನಮ್ಮನ್ನಗಲಿದ ಖ್ಯಾತ ಸಂಶೋಧಕ ಸಾಹಿತಿ ಡಾಕ್ಟರ್ ವಾಮನ್ ನಂದಾವರ ಅವರ ನುಡಿ ನಮನ ಕಾರ್ಯಕ್ರಮದ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಬರೋಣ.
1: ಈ ಸಭೆಗೆ ಬಂದಿರುವ ನಮ್ಮ ಎಲ್ಲ ಇಷ್ಟ ಮಿತ್ರ ಬಂಧುಗಳಿಗೆ ಪ್ರೀತಿಪೂರ್ವಕ ನಮನಗಳು. ಕಳೆದ 5.5 ವರ್ಷಗಳಲ್ಲಿ ಮಂಗಳೂರಿನಲ್ಲಿ 4 ವರ್ಷ ಇದ್ದು ಕೊನೆಯ 1.5 ವರ್ಷವನ್ನು ನಾವು ಉಳಾಯಿಬೆಟ್ಟಿನಲ್ಲಿರುವಂತಹ ವಿಶ್ರಾಂತಿಧಾಮದಲ್ಲಿ ಕಳೆದಿದ್ದೇವೆ. ಆ ವಿಶ್ರಾಂತಿಧಾಮದಲ್ಲಿ ಕಳೆದುಕೊಂಡದ್ರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಮಾತನಾಡುವಷ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮರ್ಥಳಾಗಿದ್ದೇನೆ ಎನ್ನುವಂಥದ್ದು ಬಹುಶಃ ಉಳಾಯಿಬೆಟ್ಟಿನ ವಿಶ್ರಾಂತಿಧಾಮದವರಿಗೆ ಮತ್ತು ಅಲ್ಲಿಯ ವ್ಯವಸ್ಥಾಪಕರಿಗೆ ಸಿಬ್ಬಂದಿಗಳಿಗೆ ನಾನು ಕರ್ತವ್ಯ ಪೂರ್ವಕವಾಗಿ ನಮನಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನಂದಾವರಿಗೆ ಬಂದಿರುವಂಥ ಡಿಮೆನ್ಷಿಯಾ ಅಲ್ಜಿಮೇರಿಯಾ ಎನ್ನುವಂಥ ಕಾಯಿಲೆಗೆ ಔಷಧಿ ಇಲ್ಲವಂತೆ, ಔಷಧಿ ಕೊಡಬೇಕೋ ಬೇಡೋ ಎನ್ನುವಂಥ ಗೊಂದಲ ನಮ್ಮ ಸಮಾಜದಲ್ಲಿ ಇನ್ನೂ ಇದೆ. ಅನೇಕ ಮಂಗಳೂರಿನ ವೈದ್ಯಕೀಯ ತಜ್ಞರು, ಅಂಥ ಪೇಷಂಟ್ಗಳನ್ನು ನೋಡಿಕೊಳ್ಳುವಂಥ ಡಾಕ್ಟ್ರುಗಳೇ ಇಲ್ಲಿ ಔಷಧಿ ಇಲ್ಲ, ಇದಕ್ಕೆ ನೀವು ನಿಮ್ಮಾನ್ಸಿಗೆ ಕರ್ಕೊಂಡು ಹೋಗಿ ಅಂತ ಹೇಳುವಂಥ ಅನೇಕರನ್ನು ಈಗ ನಾನು ಮತ್ತೆ ಕೇಳ್ತಾ ಇದ್ದೇನೆ. ಬಹುಶಃ ನನಗೆ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯರು ಬಹಳ ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಡಾಕ್ಟರ್ ರಕ್ಷಿತ್ ಕೆದಂಬಾಡಿಯವರು ಕೊಟ್ಟಿರುವಂತಹ ವೈದ್ಯಕೀಯ ಚಿಕಿತ್ಸೆಯನ್ನು, ಹಾಗೆಯೇ ಕಕ್ಕಿಲಾಯರು ಕೊಟ್ಟಿರುವಂಥ ವೈದ್ಯಕೀಯ ಚಿಕಿತ್ಸೆಯನ್ನು ಮತ್ತು ಡಾಕ್ಟರ್ ಪ್ರಭಾಧಿಕಾರಿಯವರು ನೀಡಿರುವಂಥ ಔಷಧಿಯ ಚಿಕಿತ್ಸೆಯನ್ನು ಕೊಟ್ಟದ್ರಿಂದ ನಾನು ಡಾಕ್ಟರ್ ವಾಮನಂದ ಅವರವರನ್ನು ನೋಡಿಕೊಳ್ಳೋದಕ್ಕೆ ಮತ್ತು ಅವರ ಘನತೆಯ ಬದುಕನ್ನು ಘನತೆಯಿಂದಲೇ ಮುಗಿಸಿಕೊಳ್ಳೋದಕ್ಕೆ ಅವಕಾಶ ಆಗಿದೆ ಅಂತ ಆ 3 ಮಂದಿ ವೈದ್ಯರಿಗೆ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ಈ ಕಾಯಿಲೆಗೆ ಔಷಧಿಕೀಯ ಚಿಕಿತ್ಸೆಯೊಂದಿಗೆ ಬಹಳ ಮುಖ್ಯವಾದದ್ದು ಜಾಗತಿಕವಾಗಿ ಒಪ್ಪಿಕೊಂಡಂಥ ಒಂದು ಸತ್ಯ, ನಾನು ಎಲ್ಲ ಮಾಧ್ಯಮಗಳಲ್ಲಿ ಗುರುತಿಸಿದಂಥ ಸತ್ಯ, ಅದು ಮ್ಯೂಸಿಕ್ ಥೆರಪಿ, ಸಂಗೀತದ ಚಿಕಿತ್ಸೆ. ಈ ಸಂಗೀತದ ಚಿಕಿತ್ಸೆ ನಮ್ಮಿಬ್ಬರಿಗೂ ಶಾಸ್ತ್ರೀಯ ಸಂಗೀತದ ಒಲವು ಇದ್ದದರಿಂದ, ರಾಗದ ಪರಿಚಯ ಇದ್ದದರಿಂದ ನಾನು ಶಾಸ್ತ್ರೀಯ ಸಂಗೀತಗಳನ್ನು ಹಾಕಿ ನಂದವರಿಗೆ ಕೇಳ್ತಾ ಇದ್ದರೆ ಇದು ಯಾವ ರಾಗ ಹೇಳಿ ಅಂತ ಹೇಳಿದರೆ ಅವರು ರಾಗ ಹೇಳ್ತಾ ಇದ್ದರು, ಇಲ್ಲ ಅವರಿಗೆ ಪಕ್ರೆ ಮರೆತು ಹೋದರೆ ನಾನು ಅದನ್ನು ಹೇಳ್ತಾ ಇದ್ದೆ, ಆಗ ಅದರದ್ದು ಅದೇ ರಾಗದ ಬೇರೆ ಹಾಡು ಯಾವುದು ಹೇಳಿ ಅಂತ ಹೇಳಿದರೆ ಹೇಳ್ತಾ ಇದ್ದರು. ನಾನು ಮಂಗಳೂರಿನಿಂದ ಪ್ರಾರಂಭದಿಂದಲೇ ಮಾಡಿಕೊಂಡು ಬಂದದ್ದು. ಜೊತೆಗೆ ನಮ್ಮ ಮನೆಯಲ್ಲಿ ರೇಡಿಯೋ ನಮ್ಮ ಸಂಗಾತಿ, ರೇಡಿಯೋದಲ್ಲಿ ಬಂದಂಥ ಕಾರ್ಯಕ್ರಮಗಳನ್ನು ಬಂದಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಅಲ್ಲಿ ಕಾರ್ಯಕ್ರಮ ಕೊಟ್ಟ ಕಾರ್ಯಕ್ರಮಗಳೇನು ಅವುಗಳನ್ನೆಲ್ಲ, ಯಾಕಂದರೆ ಅವರಾಗಿ ಏನೂ ಮಾತಾಡ್ತಿರಲಿಲ್ಲ, ನನಗೆ ಬೇರೆ ಅವರಲ್ಲಿ ಮಾತನಾಡೋದಕ್ಕೆ ಇನ್ನೇನು ವಿಷಯಗಳಿಲ್ಲ, ಆದರೆ ರೇಡಿಯೋ ನನಗೆ ಸಾಕಷ್ಟು ವಿಷಯಗಳನ್ನು ಕೊಡ್ತಾ ಇದ್ದದರಿಂದ ನಮ್ಮಿಬ್ಬರ ಮಾತುಕತೆ ಹಾಗೆ ನಡೀತಾ ಇತ್ತು. ಸಕಾಲಿಕವಾಗಿ ಎಲ್ಲ ವ್ಯಕ್ತಿಗಳನ್ನು ಅವರು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳೋದಕ್ಕೆ ಮತ್ತು ಮನನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು. ಎರಡನೇದವರು ಓದ್ತಾ ಇದ್ದರು, ಬರೆಯುವಂಥ ಶಕ್ತಿ ಕೊನೆಗೆ ಕಡಿಮೆ ಆಯಿತು. ಕೊನೆಗೆ ಶಾಸ್ತ್ರೀಯ ಸಂಗೀತದ ರಾಗಗಳು ಕೂಡ ಅವರ ಮನಸ್ಸಿಗೆ ಹೃದಯಕ್ಕೆ ಇಳಿತಿರಲಿಲ್ಲ. ಆಗ ನನಗೆ, ನಾನು ಭಾವಗೀತೆ ಹಾಡ್ತಾ ಇದ್ದವಳು ಅಂತ ನಿಮ್ಮ ಕೆಲವರಿಗೆ ಆದರೂ ಗೊತ್ತಿರಬಹುದು, ನನ್ನ ಭಾವಗೀತೆಗಳನ್ನು ನಾನು ನನಗೆ ಬೇಕಾಗಿ ಹಾಡ್ತಾ ಇದ್ದೆ, ಅದು ಅವರಿಗೆ ಕೇಳಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಕೊನೆಗೆ ನನಗೆ ಯೂಟ್ಯೂಬಲ್ಲಿ ರಾಘವೇಂದ್ರ ಬೀಜಾಡಿಯವರ ಹಾಡುಗಳು ಸಿಕ್ಕಿತ್ತು. ಆ ಹಾಡುಗಳು ಬಹುಶಃ ನಂದವರಿಗೆ ಕೇಳಿಸಿದಾಗ, ಮೊತ್ತೊಬ್ಬ ಬಾರಿಗೆ ಕೇಳಿದಾಗ ಅವರು ಗಳ ಗಳ ಗಳನೇ ಕಣ್ಣೀರು ಸುರಿಸಿಬಿಟ್ರು. ಮನಸ್ಸಿಗೆ ಅರ್ಥ ಆಗ್ತದೆ ಅಂತ ಗೊತ್ತಾಯಿತು, ಸಾಹಿತ್ಯ ಅರ್ಥ ಆಯಿತು ಮತ್ತು ಅವರ ಹಾಡಿನ ಆ ಏನು ಹಾಡಿಗಿರುವ ಸಾಧ್ಯತೆಗಳೇನಿವೆ, ಸಾಹಿತ್ಯದ ಸಾಧ್ಯತೆಗಳೇನು ಅವೆಲ್ಲವೂ ಕೂಡ ಅವರು ಕೊನೆಯ ದಿನದವರೆಗೂ ಪ್ರೆಸೆಂಟೆನ್ಸಲ್ಲಿ ಬಹಳ ಚೆನ್ನಾಗಿದ್ದರು, ಕೊನೆಯ ಗಳಿಗೆವರೆಗೂ ಚೆನ್ನಾಗಿದ್ದರು. ಹಾಗೆ ರಾಘವೇಂದ್ರ ಬೀಜಾಡಿಯವರ ಹಾಡುಗಳನ್ನು ನಾನು ಸೋತಾಗ ನನಗೆ ಧೈರ್ಯ ತುಂಬಿಕೊಳ್ಳಿಕ್ಕೆ ಕೇಳಿಸ್ತಾ ಇದ್ದೆ, ಅವರಿಗೂ ಗಟ್ಟಿಯಾಗಿ ಕೇಳಿಸ್ತಾ ಇದ್ದೆ. ಅವರು ಎಲ್ಲಿಯೋ ಡಲ್ಲಾದರು ಅಂತ ಗೊತ್ತಾದಾಗ ಮತ್ತೆ ಹೋಗಿ ಅವರಿಗೆ ಆ ಹೊತ್ತಿಗೆ ಯಾವ ಹಾಡು ಬೇಕು ಎನ್ನುವುದನ್ನು ನಾನು ಗುರುತಿಸಿ ಹಾಡು ಕೇಳ್ತಾ ಇದ್ದೆ. ಅವರು ಕೇಳ್ತಾ ಇದ್ದರು, ಅವರ ಮನಸ್ಸಿಗೆ ಸಮಾಧಾನವಾಗ್ತಿತ್ತು. ಆ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ರಾಘವೇಂದ್ರ ಬೀಜಾಡಿಯವರನ್ನು ನಾನು ಮಾತನಾಡಿಸಿದಾಗ ನಮ್ಮ ಜೊತೆಯಲ್ಲಿ ಅವರ ನಡುವೆ ಅವರ ಗುಂಪಿನೊಳಗೆ ನಮ್ಮ ಕವಯಿತ್ರಿ ರೂಪಕಲ್ಲ ಇದ್ದಾರೆ, ಅವರ ಮೂಲಕ ನಾನು ಮಾತನಾಡಿಸಿದೆ. ಬರ್ತಾರಿಲ್ಲೋ ಗೊತ್ತಿಲ್ಲ ಮೇಡಮ್ ಹೇಳಿದರು, ಸರಿ ಕೊನೆಗೆ ನಂಬರ್ ತಗೊಂಡೆ ಮಾತನಾಡಿದೆ. ಅವರು ಬಹಳ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದಾರೆ. ಜೊತೆಗೆ ನಾನು ಊರಿನವ್ರಿಗೆ ಯಾರಿಗೂ ಗೊತ್ತಿಲ್ಲ ಮೇಡಮ್, ನಾನು ಮಂಗಳೂರಿಗೆ ಬಂದಿಲ್ಲ ಹೇಳಿದರು. ನೀವು ಮಂಗಳೂರಿಗೆ ಬನ್ನಿ, ಹಾಗಾದರೆ ನನ್ನ ಒಂದು ಕೃತಜ್ಞತೆಯನ್ನು ನಾನು ಸಲ್ಲಿಸಬೇಕು. ನಾನು ಸುಮಾರು 1.5 ವರ್ಷದಿಂದ ನಿಮ್ಮ ಈ ಹಾಡುಗಳನ್ನು ಕೇಳಿದ್ದೇನೆ ಮತ್ತು ನಾನು ಗಟ್ಟಿಗೊಂಡಿದ್ದೇನೆ ಅಂತ ಹೇಳಿದೆ. ಅವರು ನಾನು ಹಾಗೆ ಹೇಳುವಾಗ ಅವರು ಯಾಕಾಗಿ ಇಲ್ಲಿಗೆ ಈ ಹಾಡುಗಳನ್ನು ಹುಡುಕಿದರು, ಯಾಕಾಗಿ ಹಾಡಿದರು ಎನ್ನುವುದನ್ನು ಕೇಳಿದರೆ ಅವರು ಅವರ ತಾಯಿಗಾಗಿ ಆ ಕೆಲಸ ಮಾಡಿದರು, ನಾನು ನನ್ನ ಜೀವನ ಸಂಗಾತಿಗಾಗಿ ಆ ಕೆಲಸ ಮಾಡಿದೆ. ಅದರಿಂದ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾನು ಅವರನ್ನಿಲ್ಲಿ ಕರ್ಕೊಂಡು ಬಂದಿದ್ದೇನೆ. ರಾಘವೇಂದ್ರ ಬೀಜಾಡಿಯವರಿಗೆ ನನ್ನ ಪರವಾಗಿ, ನಮ್ಮವರ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇನ್ನು ಮುಂದೆ ವೇದಿಕೆ ರಾಘವೇಂದ್ರ ಬೀಜಾಡಿಯವರಿಗೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹಾಡುಗಳು ಅದಾರಿಗೋ ಧೈರ್ಯ ಕೊಡುತ್ತವೆ ಎಂದಾಗ ನನ್ನ ಜವಾಬ್ದಾರಿ ಹೆಚ್ಚಾಗುತ್ತೆ. ಇವತ್ತು ನಾನು ಬಂದಿರೋದು ಕೂಡ ನಾನೊಂದಷ್ಟು ಹಾಡಿ ಹಗುರಾಗಲು. ಸರ್ಕಾರಿ ಶಾಲೆಯ ಶಿಕ್ಷಕ ನಾನು, ಶಾಲೆಗೆ ಹೋಗೋದು ಪಾಠ ಮಾಡೋದು, ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗೋದು ರೆಕಾರ್ಡಿಂಗ್ ಮಾಡೋದು, ಅದನ್ನು ಯೂಟ್ಯೂಬಿಗೆ ಹಾಕೋದು, ಇಷ್ಟೇ ಗೊತ್ತಿರೋದು ನನಗೆ. ಸಾರ್ವಜನಿಕ ವೇದಿಕೆಗಳಲ್ಲಿ ಹಾಡಿ ಅಷ್ಟಾಗಿ ಅಭ್ಯಾಸವೇ ಇಲ್ಲ ನನಗೆ. ಆದರೆ ಇವತ್ತು ಹಾಡ್ತಾ ಇದ್ದೇನೆ, ತುಂಬ ಹೃದ್ಯವಾದ ವೇದಿಕೆಯಲ್ಲಿ ಹಾಡ್ತಾ ಇದ್ದೇನೆ ಅಂತಕ್ಕಂಥ ಹೆಮ್ಮೆಯಿಂದ ಎಂದಿನಂತೆ ಪ್ರಾರಂಭದಲ್ಲಿ ಗಣಪತಿಯ ಸ್ತುತಿಯೊಂದಿಗೆ ಪ್ರಾರಂಭಿಸ್ತೇನೆ. ಆ ನಂತರದಲ್ಲಿ ಒಂದಷ್ಟು ಮಧುರವಾದ ಭಾವಗೀತೆಗಳೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ. ದ.ರ. ಬೇಂದ್ರೆಯವರ ಒಂದು ಪ್ರಸಿದ್ಧವಾದ ಗೀತೆ, ಜಯದೇವ ಜಯದೇವ ಶ್ರೀ ಗಣಪತಿ ರಾಯ.

ಕನ್ನಡದ ಪ್ರಸಿದ್ಧ ಕವಿಗಳ ಕವಿತೆಯನ್ನು ಹಾಡುವುದು ಒಂದಾದರೆ ಪ್ರಸಿದ್ಧಿ ಅಲ್ಲದ ಅಂದರೆ ಜನ ಮಾನಸದಲ್ಲಿ ಅಂತಲ್ಲ, ತುಂಬ ಜನಕ್ಕೆ ಗೊತ್ತಿರಲ್ಲ, ಆ ಥರದ ಕವಿಗಳ ಕವಿತೆಯನ್ನು ಹಾಡೋದರಲ್ಲಿ ಒಂದು ವಿಶೇಷವಾದ ಆಸ್ಥೆ ಸಿಗುತ್ತೆ. ಯಾಕಂದರೆ ಅಲ್ಲೊಂದು ಹೊಸ ಹೊಳವು ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗೆ ಒಂದಷ್ಟು ಕವಿಗಳನ್ನು ನಾನು ಹುಡುಕ್ತಾ ಹೋದಾಗ ಸಿಕ್ಕಂಥವರಲ್ಲಿ ವಿ ಸಿ ಐರ್ಸಂಗ್ ಅಂತ, ಧಾರವಾಡದಲ್ಲಿ ಮೇಷ್ಟ್ರಾಗಿದ್ದರು, ಸೈಕಲ್ ಹೊಡ್ಕೊಂಡು ತಮ್ಮ ಕವನ ಸಂಕಲನಗಳನ್ನು ಸಿಕ್ಕವರಿಗೆ ಕೊಡ್ತಾ ಇದ್ದರು. ಅವರ ಒಂದು ಅದ್ಭುತವಾದ ಗೀತೆ, ಇಂದು ನಮ್ಮ ನಡುವೆ ದೈಹಿಕವಾಗಿ ಇಲ್ಲದಂತಹ ವಾಮನ ನಂದಾವರ ಅಂಥವರ ಬದುಕುವ ರೀತಿಯನ್ನು ಅವರು ಇದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ.

ವಾಣಿ ಪರ್ಕಳ ಅವರ ಒಂದು ಸಂಯೋಚನೆಯನ್ನು ಹಾಡ್ತಾ ಇದ್ದೀನಿ. ಮೇಡಮ್ ಅವ್ರು ನಂಗೆ ಫೋನ್ ಮಾಡಿದಾಗ ಚಂದ್ರಕಲಾ ಮೇಡಮ್ಮು ಈ ಥರದ ಕೆಲವು ಹಾಡುಗಳನ್ನು ಪ್ರೆಸೆಂಟ್ ಮಾಡೋಕ್ಕೆ ಹೇಳಿದರು. ನಂಗೆ ತುಂಬ ಖುಷಿಯಾಯಿತು. ಎಂದಿನಂತೆ ಅದೇ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮತ್ತು ಯಾವುದ್ಯಾವುದೋ ಒಂದಷ್ಟು ಹಾಡುಗಳನ್ನು ಹಾಡೋಕ್ಕಿಂತ ಓ ನನ್ನ ಕಂಪೋಸಿಷನ್ ಒಂದಷ್ಟು ಹಾಡ್ಬೋದಲ್ಲ ಅನ್ನೋ ಖುಷಿಗೆ ನಾ ಇಲ್ಲಿ ಹಾಡಕ್ಕೆ ಕೂತಿದ್ದೀನಿ. ಇದು ವಾಣಿ ಪರ್ಕಳ ಅವರ ರಚನೆ. ಹೃದಯವೇ ಹಗುರಾಗು, ನಗುಮೊಗದ ಮಗುವಾಗು, ನೋವೆಲ್ಲವನ್ನು ನುಡಿದು ಖಾಲಿಯಾಗು. ತುಂಬ ಅದ್ಭುತವಾದಂಥ ಸಾಹಿತ್ಯ. ಆಲಿಸಿ ಹೃದಯವೇ ಹಗುರಾಗು.

ಅಪ್ಪ ಅಂತಕ್ಕಂಥ ಒಂದು ಅದ್ಭುತವಾದ ಕವನ ಇದೆ. ಮೊದಲು ನಾನು ಆ ಕವನವನ್ನು ಓದ್ತೇನೆ, ಆನಂತರದಲ್ಲಿ ಅದೇ ತೆರನಾದ ಮತ್ತೊಂದು ಕವಿತೆಯನ್ನು ಹಾಡೋನಿದ್ದೀನಿ. ಇದು ನನ್ನ ತಾಯಿಯವರು ಹೋದಾಗ ನನ್ನ ಗೆಳೆಯನೊಬ್ಬ ಬರೆದಂಥ ಕವಿತೆ. ಬರೀ ಹಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಈ ಕವಿತೆನೂ ವಾಚನಕ್ಕಾಗಿ ಇಟ್ಕೊಂಡಿದ್ದೀನಿ. ವಿನಾಯಕ ಅರಳಸುರುಳಿ ಅಂತ ತುಂಬ ಅದ್ಭುತವಾಗಿ ಬರೀತಾರೆ ನಮ್ಮ ಶಿವಮೊಗ್ಗದ ಕಡೆಯವರು. ಅವರ ಒಂದು ಕವನ ಇದು. ಅಪ್ಪನಿಗೊಂದು ಅವನದೇ ಮೊಬೈಲ್ ನಂಬರ್ ಇರಬೇಕಿತ್ತು. ಅಪ್ಪನಿಗೊಂದು ಅವನದೇ ಮೊಬೈಲ್ ನಂಬರ್ ಇರಬೇಕಿತ್ತು. ಅವ ಹೋದ ಮೇಲೂ ನಾನವನಿಗೆ ಕಾಲ್ ಮಾಡಬಹುದಿತ್ತು. ಎತ್ತಲೇಬೇಕೆಂದೇನೂ ಇಲ್ಲ, ನಂಬರ್ ಇದೆ ಎನ್ನುವ ಧೈರ್ಯವೇ ಸಾಕು. ಯಾವಾಗ ಬೇಕಾದರೂ ಕರೆ ಬಂದೀತೆಂಬ ಭ್ರಮೆಯೇ ಸಾಕು. ಮರೆತು ಥಟ್ಟನೆ ಡಯಲ್ ಮಾಡಬಹುದಿತ್ತು, ಮೆಸೇಜಿಸಿ ಉತ್ತರಕ್ಕೆ ಕಾಯಬಹುದಿತ್ತು, ಕಳಿಸಬಹುದಿತ್ತು ಅವನಿಷ್ಟದ ಹಾಡು, ಕಾಯಬಹುದಿತ್ತು ವಾಟ್ಸಾಪು ಮಾಡಿ ಬೀಳಬಹುದೆಂದು ಬ್ಲೂಟಿಕ್ಕು, ವಾಯಿದೆ ಮುಗಿದಾಗೆಲ್ಲ ರೀಚಾರ್ಜು ಮಾಡಿಸಿ, ಉಳಿಸಿಕೊಂಡೇ ಎಂದು ಖುಷಿ ಪಡಬಹುದಿತ್ತು. ವ್ಯಾಪ್ತಿ ಪ್ರದೇಶದಾಚೆ ಹೋಗದಂತೆ, ಸ್ವಿಚ್ ಆಫೂ ಆಗದಂತೆ ಕಾಯಬಹುದಿತ್ತು ಅನವರತ. ಅವನ ನಂಬರಿನಿಂದ ಉತ್ತರಿಸಬಹುದಿತ್ತು ನನಗೆ ನಾನೇ. ನಾನೆಲ್ಲೂ ಹೋಗಿಲ್ಲ ಮಗ ಎಂದು. ಇಲ್ಲದ ಅವನ ಹುಟ್ಟಿದ ದಿನವ ಫೇಸ್ಬುಕ್ಕು ನೆನಪಿಸಿದಾಗ ಯಾರೋ ಅವನಿಗೆ ವಿಶ್ ಮಾಡಿದಾಗ ಖುಷಿ ಪಡಬಹುದಿತ್ತು. ಸುಮ್ಮನೆ ಅವನ ಅರಿವಲ್ನಿಲ್ಲೂ ಜೀವಂತವಾಗಿರುವ ಅವನ ನೆನೆದು. ಅಪ್ಪನದೊಂದು ನಂಬರ್ ಇದ್ದಿದ್ರೆ ಏನೆಲ್ಲ ಮಾಡಬಹುದಿತ್ತು ಮುಂದೊಂದು ದಿನ ನಂಬರಷ್ಟೇ ಉಳಿದು ನಾನೂ ಹೋದಾಗ ವ್ಯಾಪ್ತಿ ಪ್ರದೇಶದಾಚೆಗಿನ ಅವನನ್ನು ಮತ್ತೆ ಸೇರಬಹುದಿತ್ತು. ಅಪ್ಪನಿಗೊಂದು ಮೊಬೈಲ್ ನಂಬರ್ ಇದ್ದರೆ ಚೆನ್ನಾಗಿರ್ತಿತ್ತು. ಬನ್ನಿ, ಅದೇ ಅಪ್ಪನ ಕುರಿತಾದ ಒಂದು ಅದ್ಭುತವಾದ ಹಾಡು. ನರಸಿಂಹಮೂರ್ತಿಯವರು ಬರೆದಿರ್ತಕ್ಕಂಥದ್ದು. ಅಪ್ಪ ಅಪ್ಪ ನನ್ನೊಡನೆ ನೀನಿರಬೇಕಪ್ಪ.

ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಒಂದು ರಚನೆ. ಇದಕ್ಕೊಂದು ಸಣ್ಣ ಕಥೆಯುಂಟು. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬೆಂಗಳೂರಿಗೆ ಬರುವುದಕ್ಕಿಂತ ಮುಂಚೆ ಮಲ್ಲಾಡಿಹಳ್ಳಿ ಅಂತಕ್ಕಂಥ ಒಂದು ಊರಿನಲ್ಲಿ ಮೇಷ್ಟ್ರಾಗಿರ್ತಾರೆ. ಅವ್ರು ಮೇಷ್ಟ್ರಾದಾಗ ಅವರು ಅಟೆಂಡೆನ್ಸ್ ಕರೆಯೋದು ನಂಬರ್ 1, 2, 3 ಈ ಥರ ಅಲ್ಲ, ಸಂಪೂರ್ಣ ಹುಡುಗನ ಹೆಸರು ಅಥವಾ ಹುಡುಗಿಯ ಹೆಸರು ಕರೀತಾ ಇರ್ತಾರೆ. ಹೀಗೆ ಕರೆಯಬೇಕಾದ್ರೆ ಅಟೆಂಡೆನ್ಸ್ ಹಾಕಬೇಕಾದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಒಬ್ಬ ವಿದ್ಯಾರ್ಥಿ ಕೂಡ ಇರ್ತಾನೆ. ಆಗ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರೇ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಕೂಗಿದಾಗ ಅವನು ಪ್ರೆಸೆಂಟ್ ಸರ್ ಅಂತ ಹೇಳಿದಾಗ, ಏನಯ್ಯಾ ನಂದೇ ಹೆಸರು ಇಟ್ಕೊಂಡಿದ್ಯಾ, ಮುಂದೆ ಏನಾಗಬೇಕು ಅಂತಿದ್ಯಾ? ಡಾಕ್ಟರ್ ಆಗಬೇಕು ಅಂತಿದ್ದೀನಿ ಸರ್. ವೆರಿ ಗುಡ್, ನನ್ನ ಹೆಸರು ಉಳಿಸು ಅಂತ. ಅವಾಗಿನ್ನೂ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೆ ಕೇವಲ ಒಂದು 29-30 ಹರೆಯ. ಅದಾದ ನಂತರ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬೆಂಗಳೂರಿಗೆ ಬರ್ತಾರೆ. ಜಿ ಎಸ್ ಶಿವರುದ್ರಪ್ಪನವರ ಮಾರ್ಗದರ್ಶನದಲ್ಲಿ ಎಂ ಎ ಮಾಡ್ತಾರೆ. ಕೊನೆಗೆ ಅಂದ್ರಾದೇವರ ಸ್ಕೂಲ್ನಲ್ಲಿ ಪಿ ಯು ವಿಭಾಗಕ್ಕೆ ಕನ್ನಡ ಪ್ರಾಧ್ಯಾಪಕರಾಗಿ ಸೇರಿಕೊಳ್ತಾರೆ. ಆ ಹುಡುಗ ತನ್ನ ಪಾಡಿಗೆ ತಾನು ಓದ್ಕೊಂಡು ಹೋಗ್ತಾನೆ ಮುಂದಕ್ಕೆ. ಎಷ್ಟೋ ವರ್ಷಗಳ ನಂತರ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೆ ಪದ್ಮನಾಭ ನಗರ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಬಂದು ಮಾತಾಡಿಸ್ತಾರೆ. ಸರ್ ನಮಸ್ಕಾರ, ನಾನು ಯಾರು ಅಂತ ಗೊತ್ತಾಯ್ತಾ? ಯಾರಪ್ಪ? ಗೊತ್ತಾಗಿಲ್ಲ. ನಾನು ಸರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಮಲ್ಲಾಡಿಹಳ್ಳಿ. ಓ ವೆರಿ ಗುಡ್, ಡಾಕ್ಟರ್ ಆಗ್ತೀನಿ ಅಂತ ಹೇಳಿದ್ಯಲ್ವಾ ನೀನು? ಹೌದು ಸರ್. ಏನಾಗಿದೆಯಾ ಈಗ? ಡಾಕ್ಟ್ರೇ ಸರ್. ಅವತ್ತಿಂದ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಗೆ ಖಾಯಂ ಡಾಕ್ಟರ್. ಅವರಿಗೊಂದು ಸಣ್ಣ ತಲೆನೋವು ಬಂದರೂ ಅವರನ್ನೇ ಹೋಗಿ ಭೇಟಿ ಮಾಡ್ತಾಯಿದ್ರು. ಅವರು ತುಂಬ ಅದ್ಭುತವಾದ ಟ್ರೀಟ್ಮೆಂಟ್ ಕೊಡ್ತಿದ್ರಂತೆ. ಏನಿಲ್ಲ, ಸ್ವಲ್ಪ ತಲೆನೋವು ಬಂದಿದೆ, ಬಿಸಿಯಾಗಿ ಕಾಫಿ ಮಾಡಿಸ್ಕೊಂಡು ಕುಡೀರಿ ಸೊಸೆ ಹತ್ರ, ಸರಿಯಾಗತ್ತೆ. ಇದು ಟ್ರೀಟ್ಮೆಂಟ್. ಹೀಗೆ ಸಾಗುವಾಗ ಜೀವನ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಶ್ರೀಮತಿಯವರಿಗೆ ಲಿವರ್ ಕ್ಯಾನ್ಸರ್ ಆಗುತ್ತೆ. ಅದನ್ನು ಫಸ್ಟು ಡಯಾಗ್ನೈಸ್ ಮಾಡಿದ್ದು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ. ಅದನ್ನು ಹೇಳ್ತಾರೆ, ಗುರುಗಳೇ ಅಮ್ಮ ಇನ್ನೊಂದು 5-6 ತಿಂಗಳು ಅಷ್ಟೇ, ಖುಷಿಯಾಗಿ ನೋಡ್ಕೊಂಡ್ಬಿಡಿ ಅವ್ರನ್ನ, ಅವ್ರಿಗೇನೇನು ಆಸೆ ಇದೆಯೋ ಅಲ್ಲೋ ತೀರಿಸ್ಬಿಡಿ. ಸರಿ, ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ತಾರೆ. ಒಂದು 6 ತಿಂಗಳ ನಂತರ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಪತ್ನಿ ತೀರ್ಕೊಂಡು ಹೋಗ್ತಾರೆ. ಅದಾದೊಂದು 6 ತಿಂಗಳ ನಂತರ ಏನೋ ಒಂದು ಕಾರಣಕ್ಕೋಸ್ಕರ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರನ್ನು ಕಾಣಕ್ಕೆ ಬಂದಾಗ ಆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ತುಂಬ ಡಲ್ ಆಗಿರ್ತಾರೆ. ಯಾಕೆ ಅಂತ ಗೊತ್ತಿರಲ್ಲ. ಆಗ ಯಾಕೋ ಒಂಥರ ಡಲ್ ಇದೆಯಾ ಅಂತ ಕೇಳಿದಾಗ ಶಿಷ್ಯ ಹೇಳ್ತಾನೆ, ಏನಿಲ್ಲ ಮೇಷ್ಟ್ರೆ, ನಿಮ್ಮ ಮನೆಯವರಿಗಾಗಿದ್ದ ಲಿವರ್ ಕ್ಯಾನ್ಸರ್ ನನಗೂ ಆಗಿದೆ, ನಾನು ಇನ್ನೊಂದು 6 ತಿಂಗಳು ಅತಿಥಿ ಅಷ್ಟೇ. ಆಗ ಹುಟ್ಟದಂಥ ಹಾಡು, ದೃಢವಾಗು ನೋವಿಂದ ನನ್ನ ಬಾಳೆ, ಮಡಕೆ ದೃಢವಾದಂತೆ ಬೆಂದ ಮೇಲೆ. ಈ ಸಾಲುಗಳೇ ತುಂಬ ವಿಶಿಷ್ಟ. ವಾಮನ ನಂದಾವರವರ ಕೊನೆಯ ದಿನಗಳ ಬಗ್ಗೆ ಅವರು ಮನೆಯವ್ರು ಹೇಳಬೇಕಾ, ನಾನು ಹೇಳಿದೆ, ನನ್ನ ತಾಯಿಯನ್ನು ಕೂಡ ನಾನು ಹಾಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಈ ಥರದ ಹಾಡುಗಳನ್ನು ಹಾಡ್ತಾ ಇದ್ದೆ. ಹಾಡಿದಾಗ ನಮ್ಮ ತಾಯಿ ಕೂಗೋದು ಕಡಿಮೆ ಮಾಡೋಳು, ಮತ್ತೆ ಕೆಳಗಿಳಿಸಿದ ತಕ್ಷಣ ಕೂಗ್ಬಿಡೋಳು. ಆವಾಗ ನಾನು ನನ್ನ ತಾಯಿಗೆ ಹೇಳ್ತಿದ್ದ ಹಾಡು, ದೃಢವಾಗು ನೋವಿಂದ ನನ್ನ ಬಾಳೆ. ನಾನೇನೋ ಹೇಳ್ತಿದ್ದೆ, ಪಾಪ ನೋವಲ್ಲಿರೋ ಆಕೆ ಹೇಗೆ ತಡ್ಕೊಳ್ತಿದ್ಲು ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದಷ್ಟು ಹಾಡಿದಾಗ್ಲಾರು ಸಮಾಧಾನವಾಗಿರ್ತಿದ್ಲು. ನನ್ನ ಜೀವನದ ಹಾಡಿದು, ಸಾಹಿತ್ಯನ ತುಂಬ ಚೆನ್ನಾಗಿ ಗಮನಿಸ್ತಾ ಹೋಗೋಣ. ದೃಢವಾಗು ನೋವಿಂದ ನನ್ನ ಬಾಳೆ.

ಇನ್ನೋರ್ವ ಉದಯೋನ್ಮುಖ ಕವಯತ್ರಿಯ ಗೀತೆ ಇದು. ಬಂದಿಯೇ ಕಾದೆ ಮನವೇ. ಒಂದು ಕವಿತೆ ಜನಮಾನಸಕ್ಕೆ ಮುಟ್ಟುವಾಗ ಹಾಡುಗಾರರಾಗಿ ಸಂಯೋಜಕರಾಗಿ ನಮ್ಮದು ಅತ್ಯಂತ ದೊಡ್ಡ ಜವಾಬ್ದಾರಿ ಇರುತ್ತೆ. ಈ ಕವಿತೆಯನ್ನು ಸಂಯೋಜಿಸಿ ಕವಯತ್ರಿಗೆ ಕಳಿಸಿದಾಗ ಅವ್ರಿಗೆ ಇಷ್ಟ ಆಗಿರಲಿಲ್ಲ, ಚೆನ್ನಾಗಿಲ್ಲ ಅಂದರು. ನಾನು ಕೊನೆಗೆ ಆಯಿತು, ಒಂದು ಕೆಲಸ ಮಾಡಿ, ಈ ಕವಿತೆ ಬರೆಯೋದಕ್ಕೆ ನಿಮಗೆ ಏನಿದೆ ಹಿನ್ನೆಲೆ ಅದನ್ನು ಹೇಳಿ ನನಗೆ, ಆವಾಗ ನಾನು ಮತ್ತೇನಾದ್ರು ಮಾಡಿಫೈ ಮಾಡ್ಬೋದಾ ನೋಡ್ತೀನಿ ಅಂತ. ಅವರ ಮನೆಯಲ್ಲಿ ಕಾರನ್ನು ಹಿಂದಕ್ಕೆ ತೆಗೆದುಕೊಳ್ಳುವಾಗ ಅವರದೇ ಮಗು ಕಾರಿನ ಹಿಂದಿನ ಚಕ್ರಕ್ಕೆ ಸಿಕ್ಕಿ ಒದ್ದಾಡಿದಾಗ ಹುಟ್ಟಿದಂಥ ಕವಿತೆ ಇದು. ಕೊನೆಗೆ ಆ ಮಗು ಬದುಕ್ತು, ಚೆನ್ನಾಗಾಯಿತು. ಆದರೂ ಕೂಡ ತನ್ನದೇ ಮನೆಯ ಅಂಗಳ, ತಾನೇ ಯಜಮಾನಿ, ಯಜಮಾನ ಕಾರು ಓಡಿಸ್ತಾ ಇದ್ದಾನೆ, ನನ್ನ ಮಗು ಏನಾಯಿತು ಅಂತ ನನಗೆ ಗೊತ್ತಿಲ್ಲದೆ ಆಗೋಯ್ತಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಬರೆದಂಥ ಕವಿತೆ. ಆಗ ಹಾಕಿದ ಟ್ಯೂನನ್ನು ಸ್ವಲ್ಪ ಬದಲಾಯಿಸಿ ಹಾಡಲಾಯಿತು. ಆಗ ಮೂಡಿದಂಥ ಕವಿತೆಯೇ ಬಂದಿಯೇ ಕಾದೆ ಮನವೇ. ಆದರೆ ಇದನ್ನು ಕೇಳುಗರು ಅರ್ಥ ಮಾಡಿಕೊಂಡು ಅದಕ್ಕೆ ವಿಶಿಷ್ಟವಾದಂತಹ ಹೊಳಹನ್ನು ನೀಡಿದರು. ನಮಗೆ ಹೀಗೆ ಕೇಳಿಸ್ತಾ ಇದೆ, ಹಾಗೆ ಕೇಳಿಸ್ತಾ ಇದೆ ಅಂತ. ಸುಮಾರು ಯೂಟ್ಯೂಬ್ನಲ್ಲಿ 700,000 ಮೇಲೆ ಇದು ವೀಕ್ಷಣೆಯನ್ನು ಕೂಡ ಗಳಿಸ್ಕೊಳ್ತಾ ಇದೆ. ಬನ್ನಿ, ಅದೇ ಹಾಡನ್ನು ಹಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂದಿ ಏಕಾದೆ ಮನವೇ, ಬಂದಿ ಏಕಾದೆ.

ಇನ್ನೊಂದು ಹೊಸ ಕವಿಯ ಹೊಸ ಗೀತೆ. ಬದುಕಿನಲ್ಲಿ ಹಾಗಾದರೆ ನಾವು ಹೇಗಿರಬೇಕು ಅನ್ನೋದನ್ನು ಮತ್ತೊಮ್ಮೆ ಈ ಕವಿತೆಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಆಗು ನೀನಾಗು ಹರಿವ ನದಿ ಅಂತಾಗು. ಹರಿವ ನದಿಗೆ ಇಂದು ಮತ್ತು ನಾಳೆಯ ಚಿಂತೆ ಇರುವುದಿಲ್ಲ, ಅಟ್ ಪ್ರೆಸೆಂಟ್ ಮಾತ್ರ ಅದಿರುತ್ತೆ. ಆ ಥರ ನಮ್ಮ ಬದುಕಾಗಬೇಕು ಅನ್ನೋದು ಈ ಕವಿಯ ಮತ್ತು ಈ ಕವಿತೆಯ ಆಶಯ. ಬನ್ನಿ ಆಲಿಸೋಣ, ಮಂಜುನಾಥ್ ಶಿರಸಿಯವರ ಒಂದು ಕವಿತೆ ಇದು. ಆಗು ನೀನಾಗು ಹರಿವ ನದಿಯಂತಾಗು.

ಹಾಗಾದ್ರೆ ಈಗ ಇರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ತುಂಬ ಅದ್ಭುತವಾದ ಒಂದು ತತ್ವಪದ ಇದೆ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು.

ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಮತ್ತೊಂದು ಮೇರುಕೃತಿ, ನನಗೆ ಜೀವನ ನೀಡಿದ ಕೃತಿ. ಬದುಕಿಗೊಂದು ಹಾಡಿರುತ್ತಂತೆ, ಅದು ಕೊನೆವರೆಗೂ ಕಾಯುತ್ತಂತೆ ಅಥವಾ ಕೊನೆವರೆಗೂ ಕಾಡತ್ತಂತೆ. ಹಾಗೆ ಕಾಯುವ ಕಾಡುವ ಹಾಡು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ.

ಒಂದು ಅದ್ಭುತವಾದ ಅವಕಾಶವನ್ನು ನೀಡಿದಂತಹ ನಂದಾವರ ಫ್ಯಾಮಿಲಿಗೆ ಮತ್ತು ನನ್ನ ಜೊತೆಗೆ, ಯಾಕಂದರೆ ಹೊಸ ಹಾಡುಗಳಿಗೆ ಇನ್ಸ್ಟ್ರೂಮೆಂಟ್ ನುಡಿಸೋದು ಸ್ವಲ್ಪ ಸವಾಲಿನ ಕೆಲಸವೇ. ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದಂಥ ಕೀಬೋರ್ಡ್ನಲ್ಲಿ ಶರತ್ ಅವರು, ತಬಲಾದಲ್ಲಿ ಶ್ರೀಯುತ ಆತ್ಮಾರಾಮ್ ನಾಯಕ್ ಅವರು ಮತ್ತು ರಿದಮ್ ಪ್ಯಾಡ್ನಲ್ಲಿ ವಿನಯ್ ರಂಗದೊಳ್ಳವರು. ಕುಳಿತು ಕೇಳಿದ

ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಚಂದ್ರಕಲಾ ನಂದಾವರ ಅವರ ಈ ಹಾಡಿನೊಂದಿಗೆ ನಾನು ಕಾರ್ಯಕ್ರಮ ಮುಗಿಸ್ತೀನಿ. ಯಾಕಂದರೆ ಇದು ಈ ಕಾರ್ಯಕ್ರಮಕ್ಕೆ ತುಂಬ ಮುಖ್ಯ ಅಂತ ಅನ್ನಿಸ್ತಾ ಇದೆ.

0: ಚಂದ್ರಕಲಾ ನಂದಾವರ ಅವರ ಸಾಹಿತ್ಯವನ್ನು ಕೊನೆಯಲ್ಲಿ ಹಾಡಿದ್ರಿ ಮೇಡಮ್. ಅವರು ಅವರಿಗೆ ಅವರೇ ಸಮಾಧಾನವನ್ನು ಹೇಳಿಕೊಂಡಿದ್ದಾರೆ. ಈ ಪರಿಚಯ ಅನ್ನೋದು ಹಾಗೆ ಡಾಕ್ಟರ್ ವಾಮನಂದ ಅವರವರು ಅವತ್ತು ನಮಗೆ ಹಾಗೆ ಪರಿಚಯ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮದ ಮೂಲಕ ರಾಘವೇಂದ್ರ ಬೀಜಾಡಿಯವರು ನಮಗೆ ಪರಿಚಯವಾದರು. ಇಡೀ ಮಂಗಳೂರಿಗಿರಿಗೆ ಭಾಳ ಪ್ರಸ್ತುತವಾದಂಥ ಹಾಡುಗಳ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಸರ್. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀವಿ ಎಲ್ಲ ಇಡೀ ಮಂಗಳೂರಿಗೆ ಪರವಾಗಿ, ಎಲ್ಲರ ಪರವಾಗಿ. ಇದೀಗ ಪ್ರೊಫೆಸರ್ ವೇಕ್ರೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಸರ್.
1: ನಾನು ಮಾತಾಡಲೇಬೇಕು, ಯಾಕೆಂದರೆ ಇಲ್ಲಿರೋ ಪುಸ್ತಕದಲ್ಲಿ ಅಡಿಯಲ್ಲಿರುವಂಥ ಪುಸ್ತಕ ಕೋಡ್ ಚೆನ್ನೈ ಅನ್ನುವಂಥ ಅವರ ಡಾಕ್ಟರೇಟ್ ಪ್ರಬಂಧ. ಚಂದ್ರಕಲಾ ನಂದ ಅವರ 1971-73 ಮಂಗಳಗೌತಿಯಲ್ಲಿ ನನ್ನ ಕನ್ನಡಮಿ ಮಾಡುವಾಗ ನನ್ನ ವಿದ್ಯಾರ್ಥಿನಿ. ಆಮೇಲೆ ವಾಮನರ ಪರಿಚಯ ಆಯಿತು. ಬಹುಶಃ ಮಂಗಳೂರು ಮತ್ತು ಕರಾವಳಿಯಲ್ಲಿ ಈ ಚಂದ್ರಕಲಾ ಮತ್ತು ವಾಮನ ನಂದಾವರ ದಂಪತಿಗಳು ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಒಂದು ಚಟುವಟಿಕೆಗಳಲ್ಲಿ ನಿರಂತರವಾಗಿ ಅವರು ತೊಡಗಿಸಿಕೊಂಡವರು. ತುಂಬ ಆಕಸ್ಮಿಕವಾಗಿ 1987 ಹಂಪನಕಟ್ಟೆಯಲ್ಲಿ ಒಂದು ದಿನ ವಾಮನಂದ ಅವರು ಭೇಟಿಯಾದರು. ಹೇಳಿದರು ನಾನು ಒಂದು PhD ಮಾಡಬೇಕು ಅಂತ. ಮನೆಗೆ ಬನ್ನಿ ಅಂತ ಹೇಳಿದೆ. ಜಪ್ಪು ನನ್ನ ಮನೆಗೆ ಬಂದರು. ನಾನು ಹೇಳಿದ್ದೆ ನೋಡಿ, ಆಗಾಗಲೇ ನನ್ನ ಇಬ್ಬರು ವಿದ್ಯಾರ್ಥಿಗಳು PhD ಮುಗಿಸಿದರು, ಪುರುಷೋತ್ತ ಬಿಳಿಮಲೆ ಮತ್ತು ಚಿನ್ನಪ್ಪಗೌಡರು. ಹಾಗಾಗಿ ನಾನೊಂಥರ ಒಂದು ವಿಶೇಷವಾದ ಅಧ್ಯಯನ ಮಾಡಬೇಕು ಅಂಥೇಳಿ ಕೋಡಿ ಚೆನ್ನೈದ ಬಗ್ಗೆ ಮಾಡಿ ಅಂತ ಹೇಳಿದೆ. ಆಮೇಲೆ ಯಾಕೆಂದರೆ ಆಗಾಗಲೇ ನನಗೆ ಎರಡು ಬಹಳ ಘನ PhD ಮಾರ್ಗದರ್ಶನ ಮಾಡಿದ ಒಂದು ದೊಡ್ಡ ಒಂದು ಅನುಭವ ಇತ್ತು. 1988 1994 6 ಕಾಲ ನಿರಂತರ ಕ್ಷೇತ್ರ ಕಾರ್ಯ ಮಾಡಿದರು. 145 ಗ್ರಾಮೀಣದ ಎಲ್ಲ ಪ್ರದೇಶಗಳಲ್ಲಿ ಹೋಗಿ ಸಂಪೂರ್ಣ ವ್ಯಕ್ತಿಗಳನ್ನು ಸಂದರ್ಶನ ಮಾಡಿದರು. ಜೊತೆಗೆ ಅವರ ಮೊದಲ ಕ್ಷೇತ್ರ ಕಾರ್ಯಕ್ಕೆ ಹೇಳಿದರು ಸರ್ ಇರ್ಲ ಬಲೆ ಅಂತ ಹೇಳಿದರು. ಬೆಳ್ತಂಗಡಿಯ ಪುದುವೆಟ್ಟುವಿನಲ್ಲಿ ಹೌದು ಇಬ್ಬರು ಈರಪ್ಪಗೌಡ ಮತ್ತು ಇನ್ನೊಬ್ಬರ ಹತ್ರಲ್ಲಿ ನಾವು ಹೋಗಿ ಕೋಟಿ ಚೆನ್ನೈ ಸಂಗ್ರಹ ಮಾಡಿರೋದು. ಅವತ್ತು ರಾತ್ರಿ ಅವರ ಆ ಇಬ್ಬರು ವ್ಯಕ್ತಿಗಳ ಮನೆಯಲ್ಲಿ ರಾತ್ರಿ ಮಲಗಿ ಊಟ ಮಾಡಿ ಮರುದಿನ ಅದು ಮುಂದುವರಿಕೆ ಆಯಿತು. ಇದು ಮೊದಲ ಕ್ಷೇತ್ರ ಕಾರ್ಯದಲ್ಲಿ ನಾನು ಅವ್ರ ಜೊತೆಗಿದ್ದೆ. ಆಮೇಲೆ ಕೆಲವು ಬಾರಿ ಹೋದ್ದು ಉಂಟು. ಅದೇ ವೇಳೆಗೇನಾಯಿತು ಅಂತ ಹೇಳಿದರೆ 1988 ಉಡುಪಿಯಲ್ಲಿ RRCಯಲ್ಲಿ ಇಂಟರ್ನ್ಯಾಷನಲ್ ಫೋಕ್ಲೋರ್ನ ಒಂದು ವರ್ಕ್ಶಾಪಿನ ಆಯಿತು. ಹರಿದಾಸ್ ಭಟ್ರು ಅಮೇರಿಕ ಇದ್ದ ಕಾರಣ ಅವರ ಆಯ್ಕೆಯ ಕೆಲಸವನ್ನು ನನಗೊಪ್ಪಿಸಿಕೊಟ್ರು. ನನ್ನ ಸಹೋದ್ಯೋಗಿಗಳಾಗಿದ್ದವರು ಚಿನ್ನಪ್ಪಗೌಡರು, ಬಿಳಿಮಲೆ, ಅಭಯ್ ಕುಮಾರ್ ಅವರು ಸಂಶೋಧನಾ ವಿದ್ಯಾರ್ಥಿ, ಆಮೇಲೆ ಶಿವರಾಮ್ ಶೆಟ್ರು, ನನ್ನ ಸ್ನೇಹಿತ AV ನಾವಡ್ರು, SC ಕೃಷ್ಣಯ್ಯ, ಬಹುಶಃ ಅವರನ್ನೆಲ್ಲ ನಾನು ಆಯ್ಕೆ ಮಾಡುವಾಗ ನನಗೆ ನಂದವರು ಆಗ ತಾನೇ ರಿಜಿಸ್ಟರ್ ಮಾಡಿಸಿದರು. ನನಗೇನಾಯಿತು, ಇವರು ಯೂನಿವರ್ಸಿಟಿಯ ವಲಯದಲ್ಲಿ ಅಲ್ಲ, ಆದರೂ ಇವರು ಮುಂದೆ ದೊಡ್ಡ ಸಂಶೋಧಕರಾಗ್ತಾರೆ ಅಂತ ಅವರ ಹೆಸರನ್ನು ಆಯ್ಕೆ ಮಾಡಿದ್ದೆ. ಪೀಟರ್ ಕ್ಲಾಸ್ ಒಂದು ಮಾತು ಕೇಳಿದರು, ವೆದರ್ ಹೀ ಈಸ್ ಇನ್ ದಿ ಯೂನಿವರ್ಸಿಟಿ ಅಂತ. ನೋ, ಹೀ ವಿಲ್ ಬಿ ಇನ್ ದಿ ಯೂನಿವರ್ಸಿಟಿ ಅಂತ ಹೇಳಿದ್ದೆ. ಆಮೇಲೆ ಮುಂದೆ ಪೀಟರ್ ಕ್ಲಾಸ್ಗೆ ಬಹಳ ಸಮೀಪದವರಾದರು ವಾಮನಂದ ಅವರು. ಹೀಗೆ ಅವರು ಇಡೀ 145 ಸಂದರ್ಶನ ಅಷ್ಟೆಲ್ಲ ಸಾಮಾನ್ಯವಾಗಿ ಇಲ್ಲಿ ಪ್ರೊಫೆಸರ್ ಚಿನ್ನಪ್ಪ ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ಎಷ್ಟು ಕಷ್ಟ ಕೊಟ್ಟಿದ್ದೇನೆ ಅಂತ ಗೊತ್ತಿದೆ. ಹಾಗಾಗಿ ಏನು ಮಾಡಿದೆ, ನನ್ನ ಹತ್ತು ಸಂಶೋಧನೆ ಅಂತ ಹೇಳಿದರೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕು ಅಂತ, ಅದೆಲ್ಲವನ್ನು ಅನುಭವಿಸಿ ಸಾಮಾನ್ಯ 3,500 ಒಂದು ಕೋಶ ಮಾಡಿದೆ. ಇವತ್ತು ಕಂಪ್ಯೂಟರ್ನಲ್ಲಿ ಮಾಡೋ ಸುಲಭ. ಆ ಕಾಲಕ್ಕೆ ನಾವು ಅದನ್ನು ಏನಾಗ್ತೇವೆ ಅಂದರೆ ವರ್ಡ್ ಇಂಡೆಕ್ಸ್ ಅಂತ ಕರೀತೇವೆ. ಸಾಮಾನ್ಯ ಎಷ್ಟು 3,500 ಇಂಡೆಕ್ಸ್ ಇದೆ ಅವರ ಥೀಸಿಸ್ನಲ್ಲಿ. ಆಮೇಲೆ ಇವರನ್ನು ಗೋಪಾಡ್ಕರ್ ಕರ್ಕೊಂಡು ಹೋಗಿ ರೇಖಾಚಿತ್ರಗಳು ಮತ್ತು ಫೋಟೋಗ್ರಫಿಗಳು ಮತ್ತು ವರ್ಣಚಿತ್ರಗಳ ಕೆಲಸ ಮಾಡಿದರು. ಇವತ್ತು ನೀವು ನೋಡಿದರೂ ಕೂಡ ಇಲ್ಲಿ ಕಾಣುವ ಥೀಸಿಸ್ ಇದೆಲ್ಲ ಒನ್ ಆಫ್ ದಿ ಬೆಸ್ಟ್ ಥೀಸಿಸ್ ಇನ್ ಕನ್ನಡ ಆನ್ ತುಳು ಫೋಕ್ಲೋರ್ ನಮ್ಮ ಮೇಲೆ. ಅದಕ್ಕೆ ನನಗೇನು ಸಂಭ್ರಮ ಅಂತ ಹೇಳಿದರೆ ಪ್ರತಿ ಬಾರಿ ಅದರ ಬಗ್ಗೆ ಹೇಳುವಾಗಲೂ ನನ್ನ ಹೆಸರು ಬರ್ತದೆ. ಅದಕ್ಕೇನು ಅವರ ಜೊತೆಗೆ ನನ್ನ ಹೆಸರು ಸೇರಿಸುವಂಥದ್ದು. ಮತ್ತು ಇಂಟರ್ನ್ಯಾಷನಲ್ ವರ್ಕ್ಶಾಪಿನಲ್ಲಿ ಇಲ್ಲಿ ಚಿನ್ನಪ್ಪಗೌಡರಿಗೆ ಗೊತ್ತಿದೆ, ಬಹಳ ದೊಡ್ಡ ದೊಡ್ಡವರು. ಬಹುಶಃ ಆ ಕಾಲದ ಜಗತ್ತು, ಇವತ್ತು ಅವರು ಯಾರೂ ಇಲ್ಲ, ನಿಧನರಾಗಿದ್ದಾರೆ. ಯಾರು ಅಲೆನ್ ಡೆಂಡಸ್ ಅನ್ನೋರು ಎ ಕೆ ರಾಮಾನುಜಂ, ಪೀಟರ್ ಕ್ಲಾಸ್ ಇವರೆಲ್ಲರ ಇಂಗ್ಲೀಷ್ನಲ್ಲಿ ಅವರು ಉಪನ್ಯಾಸ ಕೊಡುವಂಥದ್ದು. ಆದರೆ ಅವಕ್ಕೆಲ್ಲಕ್ಕೂ ಕೂಡ 3-4 ವರ್ಕ್ಶಾಪ್ಗಳಲ್ಲಿ ತೆರೆದುಕೊಂಡವರು ಓಮಾನಂದ ಅವರು. ಹಾಗಾಗಿ ಬಾಳೆಪುಣಿ ಮತ್ತು ನಂದಾವರದ ಕೋಣಗಳ ಜೊತೆಗೆ ಕೃಷಿ ಜೊತೆಗೆ ಇರುವಂಥ ಹಳ್ಳಿಯ ಸತ್ವವನ್ನು ಹೀರಿಕೊಂಡು ಒಂದು ಜಾಗತಿಕವಾದ ಸಂದರ್ಭ ಸಿದ್ಧಾಂತವನ್ನಾಗಲಿ, ಪರ್ಫಾರ್ಮೆನ್ಸ್ ಥಿಯರಿನಾಗಲಿ, ಸೌಕನಾಟಿಕಲ್ ಥಿಯರಿನಾಗಲಿ ತನ್ನಲ್ಲಿ ಒಳಗು ಮಾಡಿಕೊಂಡು ಕೆಲಸ ಮಾಡಿದ್ದು. ನಾನು ಹೇಳ್ತಾ ಇರುವಂಥದ್ದು ಕೊನೆಯವರೆಗೆ ಕೂಡ ನಾನು ನಿನ್ನೆ ನೆನಪು ಮಾಡ್ತಾ ಇದ್ದೆ, ಸುಮಾರು 88 ಸೊ ಅವರ ತಿಳುವಳಿಕೆ ಉಳಿಯುವವರೆಗೆ ಸುಮಾರು 30-33 ವರ್ಷಗಳ ಕಾಲದಲ್ಲಿ ಅವರ ಕುಟುಂಬದವರು ಬಿಟ್ಟರೆ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಅವರ ಜೊತೆಗೆ ಒಡನಾಡಿದವನು, ಮಾತಾಡಿದವನು, ಸೇರಿದವನು ನಾನು. ಸುಮಾರು 1,000 ಹೆಚ್ಚು ಬಾರಿ ನಾವು ಭೇಟಿಯಾಗ್ಬೋದು. 1,000 ಹೆಚ್ಚು ಬಾರಿ ನಾನು ಲೆಕ್ಕ ಹಾಕ್ತಾ ಇದ್ದೆ, 1,000 ಹೆಚ್ಚು ಬಾರಿ. ಯಾಕೆ ಅಂತ ಹೇಳಿದರೆ ಇದು ಅವರ ಈ ಥೀಸಿಸ್ ಮುಗಿದ ತಕ್ಷಣದಲ್ಲಿ ತುಳು ಅಕಾಡೆಮಿ ಆಯಿತು, ನಾನು ಅಧ್ಯಕ್ಷ ಆದೆ. ಅವರು ಸದಸ್ಯರಾಗಿದ್ದರು, ಅಮೃತ ಸೋಮೇಶ್ವರ, ಯು ಪಿ ಉಪಾಧ್ಯಾಯ, ವೆಂಕಟರಾಜ ಪುಣಿಚಿತ್ತಾಯ, ಆಮೇಲೆ ಕುತ್ಕಾಡು ವಿಶ್ವನಾಥ್ರಿ, ಲೀಲಾವತಿ, ಪಿ ಎಸ್ ರಾವ್, ವಾಮನಂದ ಅವರ. ನನಗೆ ನನ್ನ ಹೆಂಡತಿ ಹತ್ರ ಇಲ್ಲೇ ಇದ್ದಾಳೆ, ಹೇಳ್ತಾ ಇದ್ದೇನೆ, ಎನ್ನ ಕಾಲದಕ್ಕಲ್ಲಿ ಮಾತಪ್ಪಯ್ಯರು ಯಾನು ಒರಿಯ ಬರುತ್ತೆ ಅಂತ. ಯಾಕಂದರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ನಮಗೇನಾಗಿದೆ ಅಂದರೆ ಆ ಇಡೀ ತಂಡ ಹೇಗಿತ್ತು ಅಂದರೆ, ಒಂದು ಬಾರಿ ನಾವು ಚೆನ್ನೈಡಿ ತುಳಿತ ಬಳ್ಳಿ ಅಂತ ಕಾರ್ಯಕ್ರಮ ಟ್ರೈನ್ನಲ್ಲಿ ಹೋಗುವಂಥದ್ದು, ಆ ಭರಷ್ಟು ಶರಣಕ್ಕೆ ಪೊಳಲಿ ಪೊಳಲಿಯವರು, ಅಮೃತರು, ನಂದಾ ಅವರು ಪಾಲ್ಸಾಡಿ ರಿಜಿಸ್ಟರ್ ಆಗ, ಆಮೇಲೆ ಕುತ್ಕಾಡಿ, ಲೀಲಾವತಿ, ಪುಣಿಕಿತ್ತಾಯರು, ಉಪಾಧ್ಯಾಯರು, ನಾವೊಂದು 8-10 ಜನ. ಅದು ಒಂದು ಕುಟುಂಬವಾಗಿ, 3 ಕುಟುಂಬವಾಗಿ. ಹಾಗಾಗಿ ಏನಿಲ್ಲ, ನಾವೊಂದು ಯಾರೋ ಒಬ್ಬರು ಗಣ್ಯರು ಬರ್ತಾರೆ ಅಂದರೆ ಅಮೃತರು ಮಾವಿನ ಎಲೆ ತೋರಣ ಕಟ್ಟುವುದು, ವಾಮಾನಂದ ಅವರು ಕುರ್ಚಿ ತೆಗೆದುಕೊಂಡೋಗಿ ಅದನ್ನು ಕ್ಲೀನ್ ಮಾಡಿಡು ಅಂದರೆ, ಈ ರೀತಿಯಲ್ಲಿ ಬದುಕಿದ ವಾಮಾನಂದ ಅವ್ರಿಗೆ ಏನು ನಂದ ಅವರಿಂದ ಆವಡು ಅಂತ ಹೇಳಿದರೆ ಆಯಿತು. ಮದುಪಿನ ಬಗ್ಗೆ ಅನೇಕ ಬಾರಿ ಹೇಳಿ ಆಯಿತು. ರಾತ್ರಿ 9 ಲಾಲ್ಬಾಗಿನ ಕಚೇರಿ ಕೂತು ಪ್ರೂಫ್ ತಿದ್ದುವುದು, ಆಮೇಲೆ ನಾವು ನಮ್ಮ ಮನೆಗೆ ರಿಕ್ಷಾದಲ್ಲಿ, ಆಗೇನಿಲ್ಲ ನಮ್ಮ ಹತ್ರ ಇದು ವಾಟ್ಸಪ್ಪು ಇಲ್ಲ, ಕಾರು ಇಲ್ಲ ಆ ಥರದ್ದು. ಹಾಗಾಗಿ 95-98 ಹಬ್ಬಕ್ಕೆ ಉತ್ಸವ, ಅದನ್ನು ಅನೇಕ ಬಾರಿ ಭಾಸ್ಕರಿಯವರು ಹೇಳಿದ್ದಾರೆ, ನನ್ನ ತಲೆಯಲ್ಲಿ ಬಂತು. ಅಮೃತ ಸೋಮೇಶ್ವರ್ ಹೇಳಿದರು, ನಾವು ಅದನ್ನು ಮಾಡಿದೆವು. ಬಹುಶಃ ಇಡೀ ಭಾರತ ಹೈಸ್ಕೂಲ್ನ ಮೈದಾನದಲ್ಲಿ 1,000 ಸಂಖ್ಯೆಯ ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿದ ಸಮ್ಮೇಳನ ಆಮೇಲೆ ಆಗಿರಲಿಲ್ಲ. ಆ ವೇಳೆಗೆಲ್ಲ ನಾವು ಇಡೀ ನಂದ ಅವರಿಗೆ ಯಾವುದೇ ಪುಸ್ತಕಗಳ ಪ್ರಕಟಣೆಗಳಿಗೆ ಪ್ರೂಫ್ ತಿದ್ದು ಅಂತ ಹಿಡಿದು ನಾವು ಅಹೋರಾತ್ರಿ, ನನಗೇನಾದರೂ ಈ ಪುಸ್ತಕ ಪ್ರಕಟಣೆ ಅಂತ ಕೂಡಲೇ ಅವರಿರಬೇಕು. ಇಲ್ಲಿ ಇವರು ನಮ್ಮ ಕಲ್ಲೂರು ನಾಗೇಶ್ ಬಂದಿರಬೇಕು. 97 ಕಯ್ಯಾರ ಕಿಂಜಿಂಡ್ರಿಯವರು ಇಲ್ಲಿ ಸಾಹಿತ್ಯಮ್ಮೇಳನ ಅಧ್ಯಕ್ಷರಾಗಿದ್ದಾಗ ಅದರ ಮೊದಲ ಈ ಸವರ್ಣ ಈ ಯಾವುದು ಸ್ಮರಣ ಸಂಚಿಕೆ, ನಾನು ಪ್ರಧಾನ ಸಂಪಾದಕ, ಇವರು ಸಂಚಾಲಕರು. ಮೊತ್ತ ಮೊದಲ ಬಾರಿ ಕಲ್ಲೂರು ನಾಗೇಶನ ಒಂದು ಪ್ರೆಸ್ಸಿನಲ್ಲಿ ಪುಸ್ತಕ ಪ್ರಿಂಟ್

ಅಪಾಯಿಂಟ್ಮೆಂಟ್ ಕೊರಪಬ್ಬೆ ಅಂತ. ನಂದವ್ರ ಅಂತ ಹೇಳಿದೆ ನಾನು, ನಂದವರು ಮತ್ತು ಉಳಿದ ಎಲ್ಲ ಹಿರಿಯರು ಸೇರಿಸಿ ಈಗಲೂ ಆ ಡಾಕ್ಯುಮೆಂಟು ಮೊತ್ತ ಮೊದಲ ಬಾರಿ ಕರ್ನಾಟಕ ಸರ್ಕಾರಕ್ಕೆ ಈ ಎಂಟನೇ ಪರಿಷತ್ತಿಗೆ ಸೇರಬೇಕೆ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು 2001 ಜನವರಿ ತಿಂಗಳಲ್ಲಿ ಎಸ್ ಎಂ ಕೃಷ್ಣರ ಮುಖ್ಯಮಂತ್ರಿ ಕಚೇರಿಯಲ್ಲಿ. ಆಗ ನಂದವರ ಅಧ್ಯಕ್ಷರು ಅವರ ನೇತೃತ್ವ ಅಂದರೆ ಮುಖ್ಯವಾಗಿ ಮೊಯ್ಲಿಯವರಿದ್ದರು, ನಾನಿದ್ದೆ ಮತ್ತು ಬೆಂಗಳೂರಿನ ತುಳುಕೂಟದವರೆಲ್ಲ ಸೇರಿದರು. ಇದು ನಾನು ಇಂಥ ಅನೇಕ ಘಟನೆ ಹೇಳಬಲ್ಲೆ, ಅನೇಕ ಘಟನೆ ಹೇಳಬಲ್ಲೆ ಅಂತ ಹೇಳಿದರೆ ಆಮೇಲೆ ಏನಾಯಿತು ಅಂತ ಹೇಳಿದರೆ, ನಾನು ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಕುಲಪತಿಯಾದಾಗ ಆಗ ಇವರ ಅವಧಿ ಇತ್ತು. ಆಗ ಅಲ್ಲಿ ತುಳು ಸಾಹಿತ್ಯರಿತ್ರೆ ಅನ್ನುವಂಥದ್ದು ಅದು ಎ ವಿ ನಾಮಟ್ರು ಆಮೇಲೆ ಮಾಧವಪ್ಪರಾಜೆ ಸುಬ್ಬಣ್ಣರಿಗೆಯವರು ಅದನ್ನು ಮಾಡ್ತಾಯಿದ್ದ ಮಧ್ಯದಲ್ಲಿ ನಿಂತು ಹೋಗಿತ್ತು ಯಾಕೋ ಹಣದ ಕೊರತೆಯಿಂದ. ನಾನು ಹೇಳಿದ್ದೆ ವಾಮನಂದವ್ರ ಹತ್ರ, ಇಲ್ಲ ಈ ರೀತಿ ಅಧ್ಯಕ್ಷರಾದ ನಮ್ಮ ದುಂಬಿಕೊಂಡು ಹೋಗಿ ಯಾನಂಚಲ ಬಸದತ್ತ ತುಳುತ್ತಾಯಿ ಅಂತ ಹೇಳಿದರು. ಹಾಗೆ ತುಳು ಸಾಹಿತ್ಯತೆಯನ್ನು ನಾವು ಚಾಲನೆ ಕೊಟ್ಟೆವು. ಹಂಪಿಯ ವಿಶ್ವವಿದ್ಯಾಲಯದಿಂದ ನಾನು, ಸುಬ್ಬಣ್ಣರಿ, ನಾವಡ್ರು ಮತ್ತು ಮದಪ್ಪರಾಜ್ಯ, ಈ ಕಡೆಯಿಂದ ಭೋಮಾನಂದ ಅವರು. ಭೋಮಾನಂದ ಅವರು ಹಂಪಿಗೆ ಅನೇಕ ಬಾರಿ ಬಂದರು. ಇಲ್ಲಿ ನಾವು ಬಂದೆವು, ಸಭೆ ಮಾಡಿದ್ದೆವು. ಈ ತುಳುವಿನಲ್ಲಿ ಬಂದ ಸಾಹಿತಿಗಳ ಬಗ್ಗೆ ಉಷಾ ಕಿರಣ್ ಅವರ ಜೊತೆಗೆ ಸೇರಿ ಒಂದು ದೊಡ್ಡ ಒಂದು ಬಿಬ್ಲಿಯೋಗ್ರಫಿ ಲಿಸ್ಟ್ ಮಾಡಿದರು. 2007 ಪ್ರಕಟ ಆಯಿತು, ಇಲ್ಲದಿದ್ದರೆ ಅವರ ಒಳಗೊಳ್ಳುವಿಕೆಯಲ್ಲಿದ್ದರೆ ಆ ಪುಸ್ತಕ ಪ್ರಕಟ ಆಗ್ತಾ ಇರಲಿಲ್ಲ. ಈಗ ತಾನೇ ನಾನು ಬರುವಾಗ ಇಲ್ಲಿ ಹೇಳ್ತಾ ಇದ್ದರು ಪಿಲಿಕುಲದ ಬಗ್ಗೆ. ನಾನು 2009 ಜರ್ಮನಿಗೆ ಹೋಗುವಾಗ ಲೋಬೋ ಅವರು ಹೇಳಿದೆ 3 ನಾನು ಇರುವುದಿಲ್ಲ, ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬರು ಬೇಕು ಅಂತ. ಅದು ಏನು ನನ್ನ ಪಣಲೆ ಅಂತ ಹೇಳಿ ನಾನು ಹೇಳಿದೆ ನಂದವರನ್ನು ಅವರನ್ನು ಯೋಜನಾ ಅಧಿಕಾರಿದ ಮನ್ಪಳೆ ಅಂತ. ಇವ್ರು ನಂದವ್ರ ಅಂತ ಹೇಳಿದೆ ಈರು ಮನ್ಪಡು ಯಾವ್ದು ಮನ್ಪಡು ಸರ್ ದಾಲದ್ದು ಈರು ವಾರ ಗೋರ ಮೂಲ ಕಾರ್ಯಕ್ರಮ ಮನ್ಪಡು ಗೊತ್ತದ ಇಲ್ಲ ಅಲ್ಲೇ ಬುಕ್ಕ ಈ ಊರಿಗೆ ಹೋದ ಸಾಮಾನು ಮತ್ತು ತರ್ಪಲೆ ಅಂತ. ಇವರೇನು ಮಾಡಿದರು ಅಂದರೆ ನಾನು ವರ್ಷಕ್ಕೆ 2 ಇಂಡಿಯಾಕ್ಕೆ ಬರ್ತಾಯಿದ್ದೆ. ಪ್ರತಿ ಬಾರಿ ಬರುವಾಗಲೂ ಹಳ್ಳಿಯ ಮನೆ ಮನೆಗೆ ಹೋಗಿ ಅಲ್ಲಿ ಹಳೆಯ ವಸ್ತುಗಳು ಬುಟ್ಟಿಗಳು ಮರದ ವಸ್ತುಗಳು ಎಲ್ಲವನ್ನು ರಾಶಿ ಹಾಕಿ ಇವತ್ತು ಅದನ್ನು ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾವೆಲ್ಲ ಒಂದು ಕಳೆದ ಒಂದು 7-8 ವರ್ಷದಿಂದ ಅದರಿಂದ ಹೊರಗೆ ಬಂದಿದ್ದೇವೆ. ಆದರೆ ಅದು ಅಪೂರ್ ಅಂದರೆ ಕೆಲವು ಬಾರಿ ಹೇಳ್ತಾ ಇದ್ದಾರೆ ಸರ್ ಗಾಡಿಗರು ಪೂಜರು ಹೆಂಗೆ ಎಂಚ ಕಡ ಪುಡ್ನ ಯಾನು ಎನ್ನ ಗೈಟ್ಟು ದುಡ್ಡು ಪಾಡ್ಕೊಳುತ್ತೆ ಮಲ್ಲಜ್ಜಿ ಅಂತ ಹೇಳ್ತಾ ಇದ್ದೆ. ಕೈಯಿಂದ ಹಣ ಹಾಕಿ ಹೋಗಿ ಹಳ್ಳಿಗಳಿಗೆ ಹೋಗಿ ಅಟ್ಟೆಗಳಿಂದ ತಂದು ಈಗಲೂ ನೀವು ಒಂದು ವೇಳೆ ಗುತ್ತಿನ ಮನೆಯ ಮೇಗಡೆ ಇರುವ ಸಾಮಾನು ಎಲ್ಲ ಉಂಟಲ್ಲ ಭರಣಿಗಳಿಂದ ಹಿಡಿದು ಅವೆಲ್ಲ ಇವರು ಹೊತ್ತುಕೊಂಡು ತಂದಂಥದ್ದು. ನಾನು ಏರ್ಬೇರೆ ಹೇಳ್ತಾ ಇದ್ದೆ ಇಂದು 3 ನಾನು ಹೇಳಿದ್ದೆ ಇನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆಮೇಲೆ ಇನ್ನೊಂದು ನಾನು ಹೇಳಬೇಕಾದ್ದು ಅದು 2014 ಎ ಬಿ ಇಬ್ರಾಹಿಂ ಅವರು ಮೂಡದ ಮೂಲಕ ಮಂಗಳೂರು ದರ್ಶನ ಮಾಡಲಿಕ್ಕೆ ಹೋದಾಗ ನನಗಿಬ್ಬರು ಸಹಾಯಕರು ಹೇಳಿದ್ದೆ ಮೊತ್ತ ಮೊದಲಿಗೆ ಹೊಡೆದಂಥದ್ದು ನಂದ ಅವರು, ಇನ್ನೊಬ್ಬರು ಮುದ್ದು ಮುಡಬಿಳ್ಳೆ. 2014 ನಾವು ಏನು ಕೆಲಸ ಮಾಡಿದ್ದೆವು ಅಂದರೆ ರಾತ್ರಿ ಹಗಲು ನಿದ್ದೆ ಕೆಟ್ಟು ಮಾಡಿದ್ದೆವು. 210 ಹಿರಿಯರದ್ದು 200 ಹಿರಿಯರದ್ದು ನಾವು ಸಂದರ್ಶನ ಮಾಡಿದ್ದೆ. ಅವತ್ತು ನಾನು ಮೊನ್ನೆ ನೋಡ್ತಾ ಇದ್ದೆ ಅದರಲ್ಲಿ 75% ಇವತ್ತು ನಿಧನರಾಗಿದ್ದಾರೆ, ಇವತ್ತು ಯಾರೂ ಇಲ್ಲ. ಅವರನ್ನೆಲ್ಲ ಮನೆಯಲ್ಲಿ ಹೋಗಿ ಈ ಮುದ್ದು ಮುಡಬಿಳ್ಳೆ ನಂದ ಅವರು ಸಂದರ್ಶನ ನಾನು ಕೆಲವಕ್ಕೆ ನಾನು ಹೋಗ್ತಾ ಇದ್ದೆ. 2016 ಅದು ಬಿಡುಗಡೆ ಆಯಿತು. ಅದೇ ಹೊತ್ತಿಗೆ ಏನಾಯಿತು 2014 ಒಂದು ಬಾರಿ MM ಕಲಬುರ್ಗಿ ಅವರು ನನಗೆ ಫೋನ್ ಮಾಡಿದರು. ಏನಂತ ರೈಯವರೇ ನಿಮಗೆ ಒಂದು ಕೆಲಸ ಆಗಬೇಕಲ್ಲ, ಏನು ಸರ್ ಅಂತ ಹೇಳಿದೆ. ಇಲ್ಲ ನಾವು ಈಗ ಬಸವ ಸಮಿತಿಯಿಂದ 2500 ಶಿವಶರಣರ ವಚನಗಳನ್ನು ನಾವು ಪ್ರಕಟ ಮಾಡಿದ್ದೇವೆ, ಅದು ಬೇರೆ ಬೇರೆ ಭಾಷೆಗೆ ಅನುವಾದ ಆಗ್ತಾ ಇದೆ, ತುಳುವಿಗೆ ಅನುವಾದ ಮಾಡಲಿಕ್ಕೆ ರೈಯವರೇ ಬೇಕಲ್ಲ ಅಂತ. ಸರ್ ನನಗೆ ಆಗೋದಿಲ್ಲ. ಇಲ್ಲ ಇಲ್ಲ ಅದು ಆಗೋದಿಲ್ಲ, ನಿಮಗೆ ಗೊತ್ತಿಲ್ಲ ಸುಮಾರು ಒಂದು 40-50 ವರ್ಷದ ಸ್ನೇಹ ನಂದು ಮತ್ತು MM ಕಲಬುರ್ಗಿ ಅವರು. ಆಯ್ತು ಸರ್ ಮಾಡ್ತೇನೆ ಅಂತ ಹೇಳಿದೆ. 10 ಪಟ್ಟಿ ಮಾಡಿದಾಗ ನನಗೆ ಮೊದಲು ಬಂದ ಹೆಸರು ವಾಮನಂದ ಅವರದ್ದು. ಅನುವಾದಕ್ಕೆ ಅಂದರೆ ಇಷ್ಟಿಷ್ಟು ಹಂಚಿಕೊಟ್ಟೆ ಬೇರೆ ಈಗ ಇಲ್ಲೇ ಇದ್ದಾರೆ ಮುದ್ದು ಮುಡಬುಳ್ಳೆ ಅಂತ ಅನೇಕ ಇಲ್ಲೇ ಇದ್ದಾರೆ ಸುನೀತಾ ಶೆಟ್ಟರ್ ಅಂತ ಹಿರಿಯರು ಕಾತ್ಯಾಯಿನಿ ಎಲ್ಲ ಮಾಡಿದರು ಪಾಲ್ತಾಡಿಯೆಲ್ಲ. ಆಮೇಲೆ ಅನುವಾದ ಮಾಡಿದ ಮೇಲೆ ನಾನು ಕಲಬುರ್ಗಿ ಹೇಳಿದೆ ಸರ್ ಇದನ್ನು ಒಂದು ಡೈರೆಕ್ಷನ್ ಕೊಡಲಿಕ್ಕೆ ನೀವು ಮಂಗಳೂರಿಗೆ ಬರಬೇಕು ಅಂತ. 2014 ನವೆಂಬರ್ನಲ್ಲಿ ಕಲಬುರ್ಗಿ ಅವರು ಮಂಗಳೂರಿಗೆ ಬಂದರು. ನಾವು ಇಲ್ಲಿ ಬಲ್ಮಠದಲ್ಲಿ ಒಂದು ವರ್ಕ್ಶಾಪ್ ಮಾಡಿದೆವು ಹೇಗೆ ಅನುವಾದ ಮಾಡಬೇಕನ್ನೋದನ್ನು ಕಲಬುರ್ಗಿ ಅವರು ನಮಗೆಲ್ಲ ಕೊಟ್ಟರು. ಅದೇ ಪ್ರಕಾರ ನಂದಾವರ ಮತ್ತು ಉಳಿದ 9 ಅನುವಾದ ಮಾಡಿದರು. ನನ್ನ ಒಂದು ಧನ್ಯತೆ ಏನೆಂದರೆ 2015 ಮೊದಲು ಮೈಯಲ್ಲಿ ನಾನು ಜರ್ಮನಿ ಹೋಗುವಾಗ ಬಸವ ಸಮಿತಿಗೆ ಹೋಗಿ ಕಲಬುರ್ಗಿ

ಹೂವಿರಿಯವ್ರತ್ತ ನಮ್ಮ ಸಂಪೂರ್ಣ ಯಾವುದನ್ನು ಅನುವಾದ ಮಾಡಿದ್ದನ್ನು ಕೊಟ್ಟು ನಾನು ಹೋದೆ. ನಾನು ಬರೋ ಹೊತ್ತಿಗೆ ಕಲಬುರ್ಗಿಯವರು ಇರಲಿಲ್ಲ, ಆದರೆ ನಾವು ಅದನ್ನು 2016 ಅದನ್ನು ಬಸವ ಸಂಹಿತೆ ಪ್ರಕಟ ಮಾಡಿದೆವು. ಇದರಲ್ಲಿ ನಂದ ಅವರ ಕೆಲಸ ಇದೆ. ಆಮೇಲೆ ಇದೇ ಥರದ ಅಂದರೆ ನಾನು ಹೇಳ್ತಾ ಇರೋದು, ನಾನು ಯಾವುದೇ ಒಂದು ಕೆಲಸ ಆಗಬೇಕಾದರೆ ಒಂದು ನಂದ ಅವರ ಜೊತೆಗೆ ಅದನ್ನು ಮಾಡ್ತಾ ಇದ್ದೆ. ಪ್ರೊಫೆಸರ್ ಬುಕ್ಲರ್ ಹೇಳಿದರು, ವಿ ಹ್ಯಾವ್ ಟು ಬ್ರಿಂಗ್ ಔಟ್ ಎ ಬುಕ್ ಆನ್ ಓರ್ಲೆಪಿಕ್ಸ್ ಆಫ್ ಸೌತ್ ಇಂಡಿಯಾ, ವಿಚ್ ಆರ್ ದಿ ಆರ್ಟಿಕಲ್ಸ್ ವಿ ಕ್ಯಾನ್ ಕಲೆಕ್ಟ್ ಅಂತ. ಅದಕ್ಕೆ ಪೀಟರ್ ಕ್ಲಾಸ್ ಇರೋದು, ಆಮೇಲೆ ಹಾಂಗ್ ಕಾಂಗ್ ಅವರದ್ದು, ಚಿನ್ನಪ್ಪ ಗೌಡ್ರದ್ದು, ನಂದು ಎಲ್ಲ ಇರುವಾಗ ನಾನು ಹೇಳಿದೆ ದಿ ಬಟ್ ಕೋಟಿ ಚೆನ್ನಯ್ಯ ದಿ ಪೇಪರ್ ಶುಡ್ ಬಿ ಟೇಕನ್ ಫ್ರಮ್ ನಂದ ಅವರ. ನಂದ ಅವ್ರಿಗೆ ಹೇಳಿದೆ, ಸರ್ ಅವ್ರು ಮತ್ತೆ ಇಂಗ್ಲೀಷಲ್ಲಿ ಭಾರಿ ಭಂಗ ಸರ್ ಅದು ಇದ್ದಿದ್ದು ಇರು ಬರೀಲಿ ಅನ್ ಕಲೆಕ್ಟ್ ಮಾಡಿ ಅಂತ ಟ್ರಾನ್ಸ್ಲೇಷನ್ ಮಾಡಿ ಕರೆಕ್ಷನ್ ಮಾಡಿ 2016 ಅದು ಪ್ರಕಟ ಆಯಿತು. ಉಡುಪಿಯಲ್ಲಿ ಅದು ಬಿಡುಗಡೆ ಆಯಿತು, 2017 ಅದು ಬಿಡುಗಡೆ ಆಯಿತು. ಅದು ಅವರಿಗೆ ಸಾರ್ಥಕ ಕೊಟ್ಟಿದ್ದು. ನಾನು ಇದನ್ನು ನಾವು ಸಣ್ಣ ಬ್ರೀಫಾಗಿ ಮಾತ್ರ ಕೊಟ್ಟಿದ್ದೇನೆ. ಒಂದು ದಿನ ಚಂದಕಲ ನನಗೆ ಫೋನ್ ಮಾಡಿದರು, ಸರ್ ಈಗ ನಿಮ್ಮಲ್ಲಿ ಬೇರೆನಾದರೂ ಪ್ರಾಜೆಕ್ಟ್ ಇದ್ದರೆ ಹೇಳಿ ಸರ್, ನಂದ ಅವರು ಎಲ್ಲ ಕೆಲಸ ಮುಗಿದೆ, ನೀವಿಲ್ಲದಿದ್ದರೆ ಸ್ವಲ್ಪ ಡಲ್ ಆಗ್ತಾರೆ, ಏನಾದರೂ ಒಂದು ಇದು 2018 ನನಗೆ ನೆನಪು ಚಂದ್ರಕಲಾ ಫೋನ್ ಮಾಡಿದ್ದು. ನಾನು ಹೇಳಿ ಚಂದ್ರಕಲಾ ನನ್ನ ಹತ್ರ ಏನು ಈಗ ಸದ್ಯಕ್ಕೆ ಪ್ರಾಜೆಕ್ಟು ಕೆಲಸಗಳೇನಿಲ್ಲ. ಅವರು ಹೇಳಿದರು, ಇಲ್ಲ ನಂದ ಅವರು ನಿಮ್ಮ ಜೊತೆ ಕೆಲಸ ಮಾಡಿದಾಗ ಅವರು ಈಗ ಯಾಕೋ ಸ್ವಲ್ಪ ಅವರ ಮನಸ್ಸು ಕುಗ್ಗುತ್ತಾ ಇದೆ. ಇದು 2018 ಹೇಳಿದ ಮಾತು ನನಗೆ ಅಕತ್ತ. ನನ್ನ ಹತ್ರ ನಾನು CNR ಒಂದು ಪುಸ್ತಕ ಮಾಡ್ತಾಯಿದ್ದೆ, ಅದು ಮುಗಿತಾ ಬಂದಿತ್ತು, ಏನು ಮಾಡಲಿಕ್ಕೆ ಆಗಲಿಲ್ಲ. 19 ಕೊರೋನಾ ಬಂತು, ನಾವೆಲ್ಲ ಒಳಗೆ ಹೋದೆವು 2 21 ನಂತರ ನಮ್ಮಿಬ್ಬರ ಬದುಕು ಕೂಡ ಅದರದೇ ಆದಂತಹ ದಾರಿಗಳನ್ನು ಕಂಡುಕೊಂಡಿತು. ನಮ್ಮ ಭೇಟಿ ಫೋನ್ನಲ್ಲಿ ಆಯಿತು, ಆದರೆ ಅವರನ್ನು ಭೇಟಿಯಾದಾಗ ಮಾತಿನ ಮೂಲಕ ಸಂವಹನ ಮಾಡಲಿಕ್ಕೆ ಆಗಲಿಲ್ಲ. ನೆನಪು ಮಾಡಿಕೊಳ್ಳಬೇಕು ಚಂದ್ರಕಲ ಅವರನ್ನು ನೋಡಿಕೊಳ್ಳಲಿಕ್ಕೆ ಮಾಡಿದ ಪ್ರಯತ್ನಗಳು ಎಷ್ಟು ಅಂತ ನಾನು ಅದನ್ನು ದೃಶ್ಯದಲ್ಲಿ ನೋಡಿದ್ದೇನೆ. ಅಲ್ಲಿ ಒಂದು ತೋಟ ಮಾಡಿ ಅಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ಅವರಿಗೆ ಒಂದು ಮನೆ ಕಟ್ಟಿ ಅವರಿಗಾಗಿಯೇ ಅವರ ಮನಸ್ಸು ಉಲ್ಲಸಿತವಾಗಬೇಕು ಅಂತ ಒಂದು ಮನೆ ಕಟ್ಟಿದರು. ಅಲ್ಲಿ ಹೋಗಿದ್ದೆ ನಾನು ಕೊನೆಗೆ ಅವತಾರಿನ ಅಲ್ಲಿ ಹೋಗಿದ ಕಡೆ ಕೂಡ ಅವರ ಪುಸ್ತಕಗಳನ್ನು ಪ್ರಕಟ ಮಾಡಿಸಿ ಅಲ್ಲಿ ಶಾಲೆಯಲ್ಲಿ ಬಿಡುಗಡೆ ಮಾಡಿಸಿದರು. ಮತ್ತು ಇತ್ತೀಚೆಗೆ ಬೊಕ್ಕಸ ಎನ್ನುವಂಥ ಅವರ ಕನ್ನಡ ಲೇಖನ ಪುಸ್ತಕ ಮಾಡಿದರು. ಅಂದರೆ ಉದ್ದಕ್ಕೂ ಅವರ ಮನಸ್ಸಿಗೆ ಚೇತನ ಕೊಡುವ ಕೆಲಸ ಯಕ್ಷಗಾನ ಜೋಶಿ ಮತ್ತು ಭಾಸ್ಕರಿಯವರು ಬಂದು ಯಕ್ಷಗಾನ ಮಾಡಿಸಿದರು. ಆದರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಎಲ್ಲ ಮಿದುರುಗಳು ಕೂಡ ಈ ಥರದ ಪ್ರೀತಿಪಾತ್ರರ ಜೊತೆಗೆ ನಮಗೆ ಸಂಪರ್ಕಗಳು ಕಡಿಮೆಯಾಗ್ತಾ ಹೋದಾಗ ಅದು ಏಕಾಂತ ಅಂತ ಹೇಳಲಾರ ನಾನು. ಒಟ್ಟಿಗೆ ಜನ ಇದ್ದರೂ ಕೂಡ ಪ್ರೀತಿಯವರೊಟ್ಟಿಗೆ ಇರುವುದು ಬೇರೆ, ಹೀಗೇನೆ ಇರುವುದು ಬೇರೆ. ಅದಕ್ಕೆ ಫೋನುಗಳು ಮೊಬೈಲ್ಗಳು ಯಾವ ಸಹಾಯ ಮಾಡುವುದಿಲ್ಲ. 1-3 ಹಿಂದೆ ನಾನು ಮತ್ತು ನನ್ನ ಹೆಂಡತಿ ಅವತಾರಿಗೆ ಹೋದಾಗ ಅವರು ಕಣ್ಣು ತೆರಲಿಲ್ಲ. ಚಂದ್ರಕಲಾ ಮತ್ತೆ ನನ್ನ ಹೆಸರು ಹೇಳಿದರು, ಕಣ್ಣು ತೆರೆದರು, ನನ್ನ ಕೈಯನ್ನು ಗಟ್ಟಿ ಹಿಡ್ಕೊಂಡ್ರು. ಸ್ವಲ್ಪ ಹೊತ್ತು ನಾನು ಮಾತಾಡಿದ್ದೆ, ಸುಮ್ಮನೆ ಕೇಳಿ ಕಣ್ಣು ತೆರ್ತಾ ಇದ್ದರು. ಕೈ ಬಿಡಿಸ್ಕೊಳ್ಳೋಕ್ಕೆ ಹೇಳಲಿಕ್ಕಾಗ ಬಿಡಿಸ್ಕೊಳ್ಳಲಿಲ್ಲ ಅವರು. ಹಾಗಾಗಿ ನಾನು ಅಲ್ಲಿ ಕಣ್ಣೀರು ಹಾಕಲಿಕ್ಕೆ ಆಗಲಿಲ್ಲ, ಮನೆಯವರೆಗೆ ನಾನು ತಡ್ಕೊಂಡು ಬಂದೆ. ಹಾಗಾಗಿ ನನಗೇನಾಗ್ತದೆ ಅಂದರೆ ಇದೊಂದು 1000 ಭೇಟಿಯಾಗಿದ್ದೇನೆ ಅಂತಲ್ಲ, 1987 ನಿನ್ನೆ ಮೊನ್ನೆ ಅಂದರೆ 3 ಅನೇಕ ಕೆಲಸಗಳಲ್ಲಿ ನಾವು ಒಟ್ಟಾದವರು. ಅವರು ಕೊನೆಗೆ ಏನಾಯಿತು ನಾನು ಒಂದು ಹೇಳಬೇಕು. ಜರ್ಮನಿಯಲ್ಲಿ ನಾನಿದ್ದಾಗ ಒಂದು ಸ್ಪ್ರಿಂಗ್ ಫೆಸ್ಟಿವಲ್ ಇತ್ತು, ಅಲ್ಲಿ ಇಂಡಿಯಾದ ತಿಂಡಿಗಳು ಮತ್ತು ಆಟಗಳು. ನನಗೆ ಚೆನ್ನೈ ಆಟ ಆಡಬೇಕು, ಅದಕ್ಕೆ ಅವರಿಗೆ ಇಮೇಲ್ ಮಾಡಿದ್ದೆ, ಫೋನ್ ಮಾಡಿದೆ, ಇನ್ನೊಂದು ಕಡಪಡ್ದು ಕೊರಲೆ ಅಂತ. ಅವರು ಚೆನ್ನೈ ಆಡುವುದೆಲ್ಲ ಹೇಳಿಕೊಟ್ರು. ಅಲ್ಲಿ ನಾನು ಮತ್ತು ನನ್ನ ಜರ್ಮನ್ ಸ್ಟೂಡೆಂಟ್ ಅವಳು ಝೀನಾ ಅನ್ನೋಳು, ನಾವಿಬ್ಬರು ಆಟ ಆಡಿದೆವು. ಆಮೇಲೆ ನಾನು ಇಲ್ಲಿ ಬಂದ ಮೇಲೆ ಹೇಳಿದೆ, ನೀವು ಈ ತಾಯಿ ಚೆನ್ನೈ ಮಣಿ ಬೂಕವನ್ನು ಪೇರವಲ್ಲಿ ಅಂತ. ಅವರು ಚೆನ್ನೈ ಮಣಿ ಮೇಲೆ ತುಂಬ ಒಳ್ಳೆಯ ಪುಸ್ತಕ ಬರೆದಾರೆ. ನಾವೆಲ್ಲ ಇಷ್ಟು ಒಳ್ಳೆಯ ಒಂದು ಪುಸ್ತಕ ನೋಡಲಿಲ್ಲ, ಚೆನ್ನೈ ಮಣೆಯ ಬಗ್ಗೆ ಮಾಡಿದರು. ಆಮೇಲೆ ಮಕ್ಕಳ ಸಾಹಿತ್ಯ ಬಗ್ಗೆ ಮಾಡುವಾಗಲೆಲ್ಲ ಕನ್ನಡ ಇಂಗ್ಲೀಷ್ ಹಿಂದಿಯಲ್ಲಿ ಯಾವಾಗಲೂ ಅವರ ನನ್ನ ಮನೆಗೆ ಬಂದರೆ ಅವರ ಕಾರ್ನಲ್ಲಿ ಒಂದು ಕಡೆ ಒಂದು 20 ಪುಸ್ತಕಗಳು ಇದು ಒಲ್ತು. ಅದು ಯಾರಿಗ ಕೊಡಲಿಕ್ಕೆ, ಯಾವುದೋ ಬರೀಲಿಕ್ಕೆ, ಯಾವುದೋ ಪ್ರೂಫ್ ನೋಡಲಿಕ್ಕೆ, ಪುಸ್ತಕಗಳ ಜೊತೆಗೇ ಬದುಕಿದಂಥ ಅವರು ಅಮ್ಮನಂದ ಅವರು.
ಹಾಗಾಗಿ ನಮಗೆ ಒಂದು ಬಹಳ ತಣ್ಣಗಿನ ಬದುಕು ಸಾಗಿಸುತ್ತಲೂ ಎಲ್ಲ ಇಷ್ಟು ಮಂದಿ ಈಗ ಇಲ್ಲಿ ಬಂದು ಹೋದ್ರಲ್ಲ, ಇಷ್ಟಷ್ಟೇ ಅಲ್ಲ, ಇಡೀ ಕರಾವಳಿಯಲ್ಲಿ ಒಂದು ಪ್ರೀತಿಯನ್ನು ಹಂಚಿದಂಥವರು ನಂದಾವರ ದಂಪತಿಗಳು. ಹಾಗಾಗಿ ಆ ನೆನಪು ನಮಗೆ ಶಾಶ್ವತ ಆಗಿದೆ. ಅವರ ಚಂದ್ರಕಲಾ ಬುಕ್ಕಸ ಅದನ್ನು ತಂದರು, ಅದನ್ನು ಮೊನ್ನೆ ದಿನ ಎಸ್ ವಿ ಪ್ರಶಸ್ತಿ ದಿನ ನಮಗೆಲ್ಲ ಕೊಟ್ಟರು. ಆಮೇಲೆ ಇನ್ನೂ ಅವರ ಪುಸ್ತಕಗಳನ್ನೆಲ್ಲ ಜೋಡಿಸಿ ಅದನ್ನು ಪುಸ್ತಕ ರೂಪದಲ್ಲಿ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಒಂದು ನಾನು ನೋಡಿದ್ದೇನೆ, ಗಂಡ ಕಾಯಿಲೆಯಲ್ಲಿದ್ದು ಆಸ್ಪತ್ರೆಯಲ್ಲಿಯೋ ಮನೆಯಲ್ಲಿಯೋ ಮಲಗಿದ್ದು ಪ್ರಜ್ಞೆ ಇದೇ ಇಲ್ಲ ಅಂತ ಸ್ಥಿತಿಯಲ್ಲಿ ಹೆಂಡತಿ ನೋಡಿಕೊಳ್ಳುವ ಅನೇಕ ಸಂದರ್ಭ ಇದೆ. ನಾನು ಉದಾಹರಣೆ ಕೊಡ್ತಾ ಇಲ್ಲ, ಬಹುಶಃ ಇದು ಯಾವುದೇ ಪುರಾಣದ ಪಾತ್ರಗಳಿಗೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲದಿರುವ ರೀತಿಯಲ್ಲಿ ಚಂದ್ರಕಲಾ ನನಗೆ ಗೊತ್ತಿದೆ ಆರಂಭ ಆಗುವ ಕಾಲಕ್ಕೆ ದೃಶ್ಯದಲ್ಲಿದ್ದದ್ದು. ಆ ನಂತರ ಅವರ ಹಣ್ಣಿನ ತೋಟದ ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ. ನಂತರ ಅವತಾರಿಗೆ ಹೋದ ಮೇಲೆ ನಾನು ನೋಡ್ತಾ ಇದ್ದೆ ಹೇಗೆ ನೋಡಿಕೊಂಡಿದ್ದಾರೆ, ಹೇಗೆ ನೋಡಿಕೊಂಡಿದ್ದಾರೆ ಅಂತ. ಅಂದರೆ ಬಹುಶಃ ಅಷ್ಟು ವರ್ಷಗಳ ಕಾಲವರೆಗೆ ನಂದ ಅವರು ಉಸಿರು ಹಿಡಿದು ಬದುಕಿದ್ರೆ ಅದಕ್ಕೆ ಚಂದ್ರಕಲಾ ಕಾರಣ ಅನ್ನುವಂಥದ್ದು. ಅವರ ಪ್ರೀತಿ ಇದೆ ಅಲ್ಲ, ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿ ನಮ್ಮ ಪುರಾಣದಲ್ಲಿ ಒಂದು ಐದಾರು ಹೆಂಗಸರ ಬಗ್ಗೆ ಮಾತು ಹೇಳ್ತಾರೆ. ಅನಾಮಧೇಯರಾಗಿರುವ ನೂರಾರು ಹೆಂಗಸರು ಗಂಡನ ಕೊನೆಯ ಕೊನೆ ಕ್ಷಣದವರೆಗೂ ಅವರು ಶುಶ್ರೂಷೆ ಮಾಡಿದವರಿದ್ದಾರೆ. ಅದು ನಾನು ಅನೇಕ ಸಲ ನೋಡಿದ್ದೇನೆ. ನನ್ನ ತಾಯಿ ಭಾಳ ಒಳ್ಳೆಯ ಉದಾಹರಣೆ, ಅಮೃತರ ಹೆಂಡತಿ ಇನ್ನೊಂದು ಉದಾಹರಣೆ, ಚಂದ್ರಕಲಾ ಮತ್ತೊಂದು ಉದಾಹರಣೆ. ನಾನೆಲ್ಲ ನೋಡಿದ್ದೇನೆ. ಯಾಕೆಂದರೆ ಗಂಡ ಬದುಕಬೇಕು ಅಂತ ಕೊನೆಯ ಕ್ಷಣದವರೆಗೂ ಆಸೆ ಪಡುವಂಥವ್ರು ವಶ. ಆದರೆ ಒಂದು ಅಂಥವ್ರ ಜೊತೆಗೆ ನಾವೆಲ್ಲ ಒಂದು ದುಃಖವನ್ನು ಹಂಚಿಕೊಂಡಿದ್ದೇವೆ, ಪ್ರೀತಿಯನ್ನು ಹಂಚಿಕೊಂಡಿದ್ದೇವೆ. ವಶ ಅದು ನಮಗೆ ಸಂತೃಪ್ತಿಯನ್ನು ಕೊಡುವಂಥದ್ದು. ನಂದ ಅವರ ಬಗ್ಗೆ ನನಗೆ ಇರುವ ಪ್ರೀತಿ ಏನಂತ ಹೇಳಿದರೆ, ನನಗಿಂತ ಅವರು ವಯಸ್ಸಿನಲ್ಲಿ 2 ವರ್ಷ ಹಿರಿಯರು. ನಾನು ಅವರ ಸಂಶೋಧನೆಗೆ ಮಾರ್ಗದರ್ಶಕ ಅನ್ನುವ ಕಾರಣಕ್ಕಾಗಿ ಅವರು ಸುಮಾರು 35 ವರ್ಷಗಳವರೆಗೂ ನನ್ನ ಗುರು ಅಂತ ಕಾಣ್ತಾ ಇದ್ದರು. ನಾನು ಹೇಳ್ತಾ ಇದ್ದೆ ಇದ್ದು ಸರ್ ನಾನು ಈರಡ್ದಾದ್ದು ಇದು ಮಾತು ಆತನೇ, ನಾನು ಈರಡ್ದು ಏನು ಕೆಲಸದ್ದಾದ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಆ ಪ್ರೀತಿಯನ್ನು ಕೃತಜ್ಞತೆಯನ್ನು ಒಂದು ರೀತಿಯ ಯಾವುದು ಬಂಧುತ್ವದ ಭಾವವನ್ನು ಕೊನೆವರೆಗೆ ಇರಿಸಿಕೊಂಡಂಥವರು. ಅದು ನನ್ನ ಬಗ್ಗೆ ಅಂತ ಅಲ್ಲ, ಅವರಿಗೆ ಯಾರೋ ಆಯಿತು ರಾಮದಾಸ್ ಸರಿ ಗೋಪಾಡ್ಕರ್ ಹೌದು ಅಂದರೆ ಅವರಿಗೆ ನಾಗೇಶ್ ಹೌದು ಅವರಿಗೆ ಈ ಥರ ನನಗೇನಾದ್ರು ಯಾರಾದ್ರು ಬೇಕಾಗಿದ್ದರೆ ಅವರ ಹತ್ರ ಒಂದು ಕಡೆಯ ಪಕ್ಷ ಒಂದು 10-20 ಮಂದಿ ಅವರ ಹತ್ರ ಜನಗಳಿದ್ದಾರೆ, ಅಂದರೆ ಎಲ್ಲ ಸ್ನೇಹಿತರು ಇಂಥವ್ರು ಬೇಕು ಇಂಥ ಯಾವುದಕ್ಕೆ ಯಾರು ಜನ ಅಂತ ಅವ್ರ ಹತ್ರ ಇದೆ. ಆ ರೀತಿಯ ಮನುಷ್ಯ ಪ್ರೀತಿಯನ್ನು ಇಟ್ಟುಕೊಂಡು ಬದುಕಿದ ನಂದ ಅವರು ಎಲ್ರಿಗೂ ಕೂಡ ಒಂದು ಕೊನೆ ಅಂತ ಇದೆ. ಕೆ ಎಸ್ ನರಸಿಂಹಸ್ವಾಮಿ ಮನೆಯಿಂದ ಮನೆಗೆ ಕವನದಲ್ಲಿ ಒಂದು ಹೇಳ್ತಾರೆ, ಇದೇ ಕೊನೆಯ ಮನೆ, ಬಾಂಧಳದ ತಾರೆಗಳ ಹೊರೆಗಣ್ಣಿನ ಕೆಳಗೆ ಆಗಾಗ ಬೀಸುವುದು ಬಯಲಗಾಳಿ ಅಂತ ಕೊನೆ ಮಾಡ್ತಾರೆ. ಹೌದು, ಬಾಂಧಳದ ತಾರೆಗಳ ಹೊರೆಗಣ್ಣಿನ ಕೆಳಗೆ ಆಗಾಗ ಬೀಸುವುದು ಬಯಲಗಾಳಿ. ನಮಸ್ಕಾರ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗದ ತಿರ್ಲ ತುಳು ಯಕ್ಷಗಾನದ 5ನೇ ಕಂತು.
1: ಸ್ವರ್ಗದ ಬದುಕು ಕೊಲ್ಲಿದೆ ಜಿಡ ಯಾನಕ್ಕೆ ಸಿನಿಯಂತ

ಇಂಚಂದು ದೇವರನ್ನು ಸುಗಿತಂಡ ನಮ್ಮ ಜನ್ಮ ಪಾವನ ಬಂದು ತೆರೆದಿನಕ್ಕಲು ಬಂತೆ ದಾಯ ಬಂಡ ಭಕ್ತಿ ಕೊರ್ಪುಡು ಶಕ್ತಿನು ಶಕ್ತಿ ಕೊರ್ಪುಡು ಯುಕ್ತಿನು ಈ ಯುಕ್ತಿದ್ದಾತ್ರ ದುಂಬ ಪೋಂಡ ಒಂದು ಯಾ ಓ ಕಷ್ಟ ಅಲ್ಲ ಕಡತದ ಬದುಕೊಲಿ ಪಂಪಿನೇನು ಎನ್ನ ಗುರುಕುಲು ಬಂತೇರು ದಾಯ ಬಂಡ ಎಲ್ಲೆಡೆ ಎನ್ನ ಅಮ್ಮನ ಕಳೆಯೊಂಡೆ ಎನ್ನ ಮಾವು ಮಹಾಬಲೆ ಪಂಪಿನ ಪೊರ್ಲುಡೆ ಸಾಂಕಿಯರು ಲೆಪ್ಪುಗೊಂಜಿ ಪುದರು ಅರುಂಧತಿ ಬಂದು ಗುರುಮಠನು ಸೇರೊಂಡೆ ಬರವು ಸರವು ಅಂಚನೆ ಸಾಧನ ವಿದ್ಯಲೇನು ಕಲಿತೆ ನೇರವಾಗಿ ನಿನ್ನ ಮಾಮನ ಇಲ್ಲದ ಬತ್ತೆ ಅಣ್ಣ ದಾದನ ಮನಸ್ಸು ಪ್ರಕೃತಿನ ತೂಕ ಬಂದು ತುಡುಕುಣು ಅಣ್ಣ ಯಾ ನೃತ್ಯ ಪೋಪಿನ ಅತ್ತ ನೆರೆಗೆ ಕೊಂಡು ಓ ಕಮಲ ವಿಮಲ ಓ

ಊರ ತಿರುಗಾರ

0: ಪಂಚಿ ಗಿಣಿ ಎಲ್ಲ ಗಿಣಿ ಬಿಳ ಬಿಳ ಬಿಳ ಬಿಳ ಬಂದು ಅಂಚಿಂಚಂಚಿಂಚಿದು ಒಂದುಂಡದ ಆ ಗಿಣಿ ಎಂಕ ಬಾಡು ಆ ಗಿಣಿಯನ್ನು ಯಾನೇ ಪಡೆ ಸರಿ ಸರಿ ಮೂಲೆ ಉಂತುಂಡೆಂಚ ಮಾತ ಪೊಣ್ಣು ಜೋಕುಲು ಬರುಂದುಲ್ಲರತ
1: ಚಂದ್ರಹಾಸೆನ ಮಗ ಸುವೀರ ಪಂಡಯಾನೆ
2: ಮಂತ್ರಿ ನಮಗೆ
1: ಮಂತ್ರಿ

ಸೇಮ್ ಅಂತ ನಾ ಜಂಬಂದಿನ ತುಂಬಿಕೊಂಡದ ಕಾದ ಪಂಡ ಕಾರ್ ಹಿಡಿತೀನಿ ಕೈ ಇಟ್ಟದ ತೊಂದ್ರೆ ಏರ್ ಕೈ ಇಟ್ಟದ ತೊಂದರೆ

ಮಾಡ್ತೇ ಮಾಡ್ತ ಮದುವೆ ಮಾಡಿದ್ದ ಅಂತ ಮಾಡಿದ್ರು ಬಲಾತ್ಕಾರ ಮಾಡ್ತಾರೆ. ನಾಲ್ಕು ಅರುಂಧತಿ ಎನ್ನ ಮಗೆ ದಾದನ ತಪ್ಪು ಮಾಡ್ದೆ ಬೇಜಾರು ಮಾಡ್ಪಡ ಮಗ ಆಯ್ಕೆ ಸರಿಯಾದ ಬುದ್ಧಿ ಅನ್ಬಂತೆ ಈಪ ಚಂದ್ರಕಾಂತದಲ್ಲಿ ಕಪ್ಪು ಅಲೆನ ನಿಕ್ಕ ಮದುವೆ ಮತ್ತೆ

0: ನನ್ನ ಕರ್ಮ ಒಂದು ಏತು ಬೆಂದಿಂಡಲ ಮುಟ್ಟಜ್ಜಿ ಏತು ಅಡಿಮೇಲೆ ಮಾಡ್ತುಂಡಲ ಯಾವುಜಿ
1: ದಾನಿ
0: ಬಕ್ಕ ಸಂಗತಿ ಗೊತ್ತುಂಡೆ ಯಾನ ಮಂತ್ರನಟ್ಗೆ ಪೋಪಿನೇ ಐಕ್ಯ ಎಲ್ಲ ಕರ್ಮ ಒಂದು ಯಾನ ಏಳ ಪಂಪಿನಿಂದೆ ಎಂಕು ಗೊತ್ತಾ ಪೂಜಿಯೇ ನೇ ವಿಷಯ ಉಂಡತೆ ಎಂಕೋರಿ ಮಗ್ಯ ಉಲ್ಲೇಯೇ
1: ಏರೆ
0: ಮಾತೆರೆಗಳ ಜೋಕುಲುಂಡು ಎಂಕಿಲ ವರಿ ಮಗ್ಯ ಉಲ್ಲೇ ಅಂದಪ್ಪ ಆಯ್ನ ಪೂಜಾರು ಮನೋಜೇ ಬಂದು
1: ಮನೋಜಿ
0: ಅಂದು ಎಂಕ್ ಜೋಕ್ ಕೊಡ್ತು ಜಿಂಡಲ ಮಲ್ಲೆ ಅಂಚಿನ ಮಗಿ ಎಂಕ್ ಬೊರ್ಚಿತ್ತು ಅಣ್ಣ ದಾದ ಮಲ್ಪುಣು ಇತ್ತ ಪ್ರಾಯೋಗ ಬೈದೆ ಮದುಮೆ ಮಲ್ಪೋಡ ಎನ್ನ ಕರ್ತವ್ಯತೆ ಎನ್ನ ಯಾನ ಎಮ್ಮೆತೆ
1: ಅಂದಪ್ಪ
0: ಆಯ್ ಬುದ್ಧಿ ಸಾರಿಜಿಯೇ ಇತ್ತಿನ ಪೋಲಿ ಜೋಕುಲೊಟ್ಟಿಗೆ ಪೋಪಿನಿ ಎಂದು ಪಣ್ಣಲ್ಲ ಕೇನುಜಿ ಓದೇ ರಾಯಣ ಅವಸ್ಥೆ ದಾದ ಮಲ್ಪುಣಂದೇ ಗೊತ್ತಾ ಒಂದಿಜ್ಜಿ
1: ಅಣ್ಣ
0: ದಾದ ಮಲ್ಪುಣು ಇತ್ತೆ ಮದುಮೆ ಮಲ್ಪೋಡತ್ತೆ ಅತ ಒಡೆ ಒಡೆ ದಾಯ ಪೋಡಿಯೇ ಒಡೆ ಒಡೆ ದಾಯ ಪೋಡು ಪಕ್ಕ ಮದ್ಮೆ ಮಲ್ಪಡತ್ತ ಮಗ
2: ಮದ್ಮೆ ಮಲ್ಪಡ
0: ಏನೇನು ದಾಯಿ ಮಗ ಎನ್ನ ಮಗಿ ಇಜ್ಜನ ಮನೋಜೇ ಮಗ ಎನ್ನ ಮಗಕ್ಕೆ ಈ ಆವು ಆಯ್ ಬಕ್ಕ ಸರಿಯಾಕಪ್ಪ

0: ಮುಂಚಿನ ಪುರ್ತುಳು ಪುಣ್ಯ ಸ್ವರಟ್ಟು ಅರುಂಧತಿ ಅರುಂಧತಿ ಪಂಪಿನ ಸ್ವರ ಬಾಲೆ ಈ ದುಃಖ ದೆಪ್ಪಡ ಎಲ್ಲೇ ಕಾಂಡರಿ ಮೀದ ಪಾರ್ವತಿ ದೇವಸ್ಥಾನಗು ಪೋಲ ಹರಿವಾನಡು ಕವಶ ಕನ್ನಡಿ ನಿದೀದು ಅಪ್ಪೆನ ಪ್ರಾರ್ಥನೆ ಮಲ್ಪು ಆ ಕನ್ನಡಿಡು ಏರ್ನ ಬಿಂಬ ತೋಜುಳ ಆರೆ ನಿನ್ನ ಕೈಪತ್ತುನಾರಿ ಎಂದು ಅಭಯ ಆಂಡು ಅಂಚಾಂಡ ಆ ಸ್ವರ ಏರ್ನಾದಿಪ್ಪು ಎಂಚನೆ ಅವಳೆ ಅಪ್ಪೆ ಅನುಕುರಿನ ಪ್ರಕಾರನೇ ನಡಪುನ ನೆಸರಿ ಅಂಚಾದ ಈ ದೇವಸ್ಥಾನಗು ಬೈದೆ ತಡಮಲ್ಪುನತ್ ಎನ್ನ ಸೇವೆನ ಮಲ್ಪು
1: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಚ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ 5ನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ನಿಖಿಲ್ ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ ಗುಣಾಟ್ ಸೆವೆನ್ ಪಾಯಿಂಟ್ ಏಟ್ ಎಫ್ ಎಂ ಇನಿತ್ತು ತುಳು ಕಾರ್ಯಕ್ರಮಗೂ ನಿಖಿಲ್ ಮಾತಿರೆಗ್ಲ ಮೋಕಿದಿಂಜಿ ಸೊಲ್ಮಿಲು. ಇನಿತ ಈ ಕಾರ್ಯಕ್ರಮಡ್ ಕೆ ವಿ ಶೆಟ್ಟಿ ರಚನೆ ಮಲ್ತಿನ ಸುರೇಶ್ ಜೋಡುಕಲ್ಲು ಅರ್ನ ನಿರ್ದೇಶನದ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದ ಕೊರ್ಪಿನ ನಾಟಕ ಗಗ್ಗರ. ಇತ್ತೆ ಗಗ್ಗರ ತುಳು ನಾಟಕದ ರಡ್ಡನೆ ಯಜ್ಞೆ.

ಹಾಕೊಂಡು ಒಂಜಿ ದಿಕ್ಕಿಲ್ ಪತ್ತ ದಿಕ್ಕಿಲ್ ಬರ್ತದೆ.

0: ಕೊಂಡಿಗೆ ನರಮಾರಿಯ ನರಮಾನಿನ ಹಠಡು ದೈವ ದೇವಿಗೆ
1: ಅಪ್ಪೆ ಅವಳು ಬಿರಾಡಿ ಮೂತಿ.

ಅಪ್ಪಾಜಿ ಸಮಾಧಾನ ಮಾಡಲ್ಲೇ, ಇದು ನಮ್ಮ ಉಭಯ ಸಂಕಟಕ್ಕೆ ಗುರಿಯತ್ತೆ.

ಹೊರನಾಡಿ ಬಂಡಳೆ ಬಂದು ರಾಸಿನಿ ರಾಸಿನಿ ಎಚ್ಚೆತ್ತು ಕೊಚ್ಚಿಟ್ಟು ಬಂದು ಒಂದು ಚೊಂಬು ನೀರು.

0: ಬಂದೇ ಬಂದ.
1: ನಮ್ಮ ತಮ್ಮಲ್ಲೂ ಮಲ್ತಿನ ಸರಿಯತ್ತೆ
2: ಸರಿಯತ್ತು ಬಂದ ಹೆಂಗಿಲ್ಲ ತಿರಿವು ಅಣ್ಣ ಮಕ್ಳಿಗೆ ಎದುರುತ್ತರ ಕೊಡಿಯದೆ ನಂಗೆ ಕೋಲುಂಡು ಅಕ್ಕ ಬನ್ನು ಕಡೆ ಬುದ್ದಲ್ದ ಅಂತ ನಂಗೆ ಆಸರೆ ಕೊಡ್ತೀನವೇ ಹೆಚ್ಚು ಬನ್ನಲಿ.
1: ದಾನೆಲ್ಲ ಪಂಡ ನನಯಾನಕ್ಕೇನೆ ಅನ್ಯಾಯ ಮಲ್ಪೋಡು ಐಕಲ ರೀತಿ ನೀತಿ ಬಂದು ಉಂಡು ಇಲ್ಲದ ಬೇಲಗಾಯನ ದಡಿಬೊಟ್ಟದು ಗೊಬ್ಬಾವಲಿ. ಅಂಡ ಗುತ್ತಿನೇ ಪಂಡದು ಊರನೇ ಕೈತ ಪುಂಡಿಡ ಬತ್ತೋಳು ಪಂಡ ಅಯ್ಯ ಕಣ ಪಂಡು ಬಂದು
2: ಗುರ್ತದ ಕಟ್ಟಕ್ಕೆ ತಕ್ಕ ತಂಗ್ ತಂಗಡಿಗೆ ಆನು ನಾಡಿಯಾರಂಡ ಮೂವೆರ್ಲ ದಂಟೆ ಪತ್ತನ ಪರಬೇರಾವೇರಿ ನಮಲ ಬಾಜಲ್ ಕಟ್ಟದು ನುಂಗಡಾವು ಸಿದ್ದಪ್ಪಗೊಂದು ರೂಢಿಯಾದ ಬೋತಳು ಪಾಪದಾಯಕ ಊರಿನ ಪುಲಿನ ತೋದು ತೆಲಿಪೆರ
1: ಬಂಗಾರದ ತಡಪೇಡಿ ಬೊಲ್ಲಿದ ಬಾರಿ ಮುಂದೇನೆ ಕಲ್ಲ ಕಲಂಬಿಡ ದೀನೇ ಪೊರ್ಲು ಬೆಯ್ಯರ ದೀಂಡ ಬೆಯ್ಯ ಅಂದ್ರೆ ಬಿತ್ತಿಂಡ ಕೊಡಿಪಂದೆ ನಂಕವು ಬೊರ್ಚಿ ಐರ್ದಾವರ ನಮ್ಮ ಜೀವನದ ಸಂಚಿಕಾರ ಉಂಡು ಪಂದಾಂಡ ಐನು ಒಲಾಲ ದೇವಸ್ಥಾನದ ಪುಂಡಿಗೆ ಬಾರದು ಕೈ ದಕ್ಕ ನೋಡು
3: ಗಂಗಾ
2: ದಿನ ಬಂಡಿ ಪಾತ್ರೆ ಕೆಬಿಕೊರ್ಕ ನಮ್ಮ ಪಾತ್ರ ನಡತಿ ಬಂದಾಣ ಗಾಡಿ ಕಟ್ಟಕ ನಮ್ಮ ತಿದ್ದ ಮೇಲೆ ನೀರ ಬೈಲ್ದಿಗೆ ಅರೆ ನಾಟು ಪತ್ತನೇ ಎಟ್ಟೆ
1: ಮುಂದೇನು ಯಾರನ್ನ ಲೆಕ್ಕ ಬಾರ್ದೆ ಬೈಲದ ಲಕ್ಕನ್ನೆ ಬಂಡ ಬಾರಿ ಕುದರ್ಬೋತಿನಾರಿಗೆ ಮೆಗ್ಯ ನಂಕು ಕರಿ ಬೇಲೆ ನೆಂಪುಂಡತ್ತ ಸುರುಕು ಐನು ಮುಗಿತೊಂದು ಬರ್ಕ
2: ಬಲ ಪೋಯ್
1: ಸರಿ
4: ಜನ ಹೆಚ್ಚಾಪುಡು ಪಂಡದು ಯಾನೆ ಬೊಡ್ಚಿ ಪಂಡೆ ನನ್ನ ಒಂತ ಚೂರು ಪುಡು ಸಾಧಿ
3: ಇತ್ತಿಂಡ ತಾವು ಮಲ್ಪಯ್ಯಾರು ಕಾಟ ಉರ್ದು ತೂ ಕೊರೆಯಾರು ತುದೆಕ್ಕು ನೂಕುದು ಬಾಡ್ದು ಅಂಚನ ಕೈ ದಕ್ಕಿದು ಬರುವರು ಯಾನು ಬೀರ ನಾರ್ಲಾಗಿ ಬರುಳು ಬೀರ ಎತ್ತಿಯರ ಯಾವು
4: ಮಾಮಣ್ಣ
3: ಅಪ್ಪ
4: ಏತಾಂಡಲ್ಲ ಎಂಕಲಿ ಅರವತ್ತಲ್ಲ
3: ಎಂಚ ಅರವತ್ತಲ್ಲು ಓಲಿತೀನಿ ಅರವತ್ತಲ್ಲಿಯ ಇದ್ದ ಮುಟ್ಟ ಓಲಿತೇನೆ ಈ ಅರವತ್ತಲ್ಲು ಅರವತ್ತಲ್ಲುಗೆ ಯಾನೋರಿ ಸಾಕಿಗೆ ಕುಡುತ್ತ ತಮ್ಮಲೆ ದಮೆ ಈ ದಾದನೆ ಬಲ್ಲ ಪುಗೆಂಡೆ ನನ್ನ ಕುಲ್ಲವನ ಯಾನು ತುಂಬ ಬರುವೆ
4: ನೀನು ಪುಗೆಂಡ ಕುಲ್ಲ ಎರಡ್ದಾ ಒಂದು ಪ್ರಾಯ ಅಂಡಲ್ಲ ದುಂಡಕ್ಕೆ ದಾಲ ಛತ್ರಲ ಇಚ್ಚಿ
3: ದಾದ ಬಂಡ
4: ದಾಲ ಇಚ್ಚಿ ಈಗ ನಾನಲ್ಲ ಎಡ್ಡ ಒಂದು ಬಂಡ
3: ಯಾನು ಎಡ್ಡ ಏರೆ ನಿನ್ನ ವರ ಬೋಡು ಬಂದಿಜ್ಜಿ ಅತ್ತಮ್ಮ ಈ ನಡು ಸಾದಿಡು ಈ ಪರಬನ್ ಪಂಜಿಗೆ ನುಪ್ಪು ನೀರಿದ ಅಂತ ಈ ಕೆರಿಯಣ್ಣ ಆಯ್ತ ಪಾಪತ್ತು ನಿನ್ನನ್ನು ಬಿಡುವಬೆ
4: ಅಂಚ ದಾಲ ಮಲ್ಪಯ್ಯ ಇತ್ತ ಇರಕ್ಕೆ ಬಾಜಲು ಪಾಡೋ ಹಾಕೊಂಡತ್ತೆ ಅಲೆ ಓ ಅವಳಂಗಿ ಮುನಿ ಪಾಡ್ದ್ರೆ ಇಲ್ಲುಂಡು ಅವಳು ಪುಗೆ ಪೋದುಂಡು ಆಡಗ ಪಾರು ಪೋದು ಈರ್ನ ಬಾಜಲ್ಗೆ ಬಾಡವು ದಾದಾನಲ್ಲ ಪತ ಬರ್ತ
3: ಎಂಚ ಮುಲಿತ ಇಲ್ಲಿದ್ದು ಬಾಜಲ್ಗೆ ಬಡವು ಕನಪನ ತೇರೆ ಜಾತಿ ಎಂಚಿನ ಕೂಟ ಎಂಚಿನ
4: ಬಡವದ ಪೊರ್ತುಗು ಜಾತಿ ನೀತಿ ತೀಯರಂದಾಂಡ ಪಂಜಿಗೆ ದಾಂತೇನೆ ಸೈಯಾಡವು
3: ನಮ್ಮ ಜಾತಿ ಅಂಡಾವು ತತ್ತಿಂಡ ಪ್ರಾಣಿರ ಜೈನರ ಗೆಜ್ಜಿಂದ ಎನ್ನ ಜೀವ ಕಡಿಗೆಲ್ಲ ಪಾಸ ಬತ್ತುವೆ
4: ಈರಗ ಬೋಡ ಇಲ್ಲಿ ನಾಡಂದು ಹೋದು ಯಾನು ಬಿರ ಬಣ್ಣಗ ಈನ ಜೀವ ಒರಿಜಿಂದ ಅಂಡ ಆ ಅಪಾವದ ಎಂಕ ಪೂರುಂಡೆ
3: ಐಕೆ ಐಕೆ ಯಾನು ಬಂಡಿನಿ ಎನ ನಿನ ಮುಗೆಂಡು ಕುಲ್ಲವರು
4: ಅಲ್ಲ ಕಷ್ಟ ತಪ್ಪ ನಾನ ಮಲ್ಪಡಿ ಪರಬಾಳು ದೂರ ಬೋದು ಬರ್ತಾರಂಬ
1: ಮಲ್ಲಮ್ಮ ಮಂಡಿಗೆ ಬಾಡೂರು ವೇಣುವ ಜಿಲ್ಲೆಯ ಪಾತೆರೊಂಡಿಗೆ.

0: ಸಿದ್ದಿದ್ದು ತುವನ್ ಗೋಪಾಲ್. ಈವರೆಗೂ ಹೊಸ ಬೇದಿಯ
1: ಸೇರಿದ್ದೆ. ಮೋನದ ಜೇಕಿದ್ದು ಉಲಗ ಲತ್ತ ಬಸಿ ಆಜಿದಿಂಡಿ ತರಟ್ಟು ಉಂಜಿ ಬೊಲ್ದು ಕುಜಾಲಿ ಕೆಕ್ಕಲ್ಲಿ ಕರೆಯ ಮಣಿಚಿ ಕಾರಡು ಕಾರು ಮುಲೈಚಿ ಮುಂದೆ ತತ್ತ ಮಗ್ನಾತಿಚಿ ಆಡ ಮುಂಡೋಡು ಬೊಟ್ಟ ಉಂಡು ನೆತ್ತಿ ಗೊತ್ತಾನೆ ಹಿಂಗೆ ಒಂದು ಕೊದಂತಿ ಕಟ್ಟದಿನ ಚಪ್ಪೆಲ್ ಕದಸ್ಸು
0: ಸರಿಯಾದ ಗೊತ್ತು ನನಗೆ ಯಾನ್ ಸಾಧ್ಯ ಪೋಣಾಗ ಏನಂತೂ ಓಡಿದು ಆಣ ಜೋಕುಡು ತರದೆಂಗಾಯದು ದಾಯಪಂಡ ಏನ ಪಲಾಯನ ಓಡಿಯಡು ಕೊಡಂಜ ಬಿಟ್ಟು ಚಂದು ಪೆರ್ಗಡೆ ಬಂಡ ಊರಿಗೆ ಚಳಿ ಮೂವರು ಪಲೆಯಲು ಮೂಜಿಯ ಮೂಜಿ ಊರಿಗೆ ಅವು ಅಂಚಿನ ಬಿರ್ಸರಿ ಒತ್ತೆ ತಂಗಡಿ ಕಲ್ಯಾಣಿ ಈ ಪಂಡಿನ ಪಾತ್ರ ಕೆಮಿಕ ಬೂರ್ನಂಡ ಕಟ್ಟೆ ಮುಗಿಪೇರು
1: ಏರಣ ಎಂಕಿದಾನೆ ಈ ಬತ್ನಲ್ಲ ಉಗ್ಗೆಲ್ದ ನೀರೇ ಯಾರ ಬತ್ನಲ್ಲ ಉಗ್ಗೆಲ್ದ ನೀರೇ ನಿನ್ನ ಮೈ ಬರ್ಪಿನ ನೆತ್ತದ ಬಣ್ಣಲ ಕೆಂಪು ಎನ್ನ ಮೈ ಬರ್ಪಿನ ನೆತ್ತದ ಬಣ್ಣಲ ಕೆಂಪು ಆತ ಮಾತ್ರ ತಾಯಿ ಈಳ ಪೊಣ್ಣು ಯಾಳ ಪೊಣ್ಣು ನಮ್ಮ ನಡುಟ್ಟು ಮಚ್ಚರ ತಾಯಿ ನಿನ್ನ ಸಾದಿ ಈ ಪತ್ತೆ ಎನ್ನ ಸಾದಿ ಯಾರ ಪತ್ವೆ
2: ಇತನೇಟ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದುಕೊರ್ನ ಗಗ್ಗರ ನಾಟಕದ ರಡ್ಡನೆಯಗ್ಗೆ ಕೇಂಡರು. ರಚನೆ ಕೆವಿ ಶೆಟ್ಟಿ, ನಿರ್ದೇಶನ ಸುರೇಶ್ ಜೋಡುಕಲ್ಲು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಿಲ್ಲರೆ ನನ್ನ ತುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕ.

107.8 FM Radio Saran Ega app nalu kuda labhya.

0: ಪ್ರಶಾಂತ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ನಮಸ್ಕಾರ ನಮಸ್ಕಾರ. ಸೆಂಟ್ ಅಲೋಸಿಸ್ ರೇಡಿಯೋ ಸರಂಗ 107.8 FM ನ ಎಲ್ಲಾ ಶ್ರೋತೃ ಮಿತ್ರರಿಗೆ ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಶಕ್ತಿನಗರ್ ಮಂಗಳೂರು ವತಿಯಿಂದ ಹೃತ್ಪೂರ್ವಕ ಮುಂಜಾನೆಯ ಶುಭಾಶಯಗಳು. ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಆರೋಗ್ಯದ ಕುರಿತು ಸರಿಯಾದ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಎಂಬ ಉದ್ದೇಶದಿಂದ ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಶಕ್ತಿನಗರ್ ಮಂಗಳೂರು ಮತ್ತು ಸೆಂಟ್ ಅಲೋಸಿಸ್ ರೇಡಿಯೋ ಸರಂಗ 107.8 FM ಇವರ ಸಹಯೋಗದೊಂದಿಗೆ ಈ ಆರೋಗ್ಯ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಅಮೂಲ್ಯವಾದ ಅವಕಾಶ ಹಾಗೂ ಅಗತ್ಯ ಸಹಕಾರವನ್ನು ನೀಡುತ್ತಿರುವ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಕೆ ಭಾಸ್ಕರ್ ಶೆಟ್ಟಿ, ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರಾದ ಡಾಕ್ಟರ್ ರೆನಿಲ್ಡಾ ಶಾಂತಿಲೋಬು ಹಾಗೂ ಕಾರ್ಯಕ್ರಮದ ನಿರ್ವಹಣೆಗೆ ಮಾರ್ಗದರ್ಶನದ ಮತ್ತು ಸಹಕಾರ ನೀಡುತ್ತಿರುವ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಜಸಿಂದಾ ವಾಲ್ಡರ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸಲು ನಮ್ಮೊಂದಿಗೆ ಕೈ ಜೋಡಿಸಿರುವ ಸೆಂಟ್ ಅಲೋಸಿಸ್ ರೇಡಿಯೋ ಸರಂಗ 107.8 FM ಅವರ ಸಹಕಾರಕ್ಕೂ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಾನು ಸುದರ್ಶನ್, ಸಮುದಾಯ ಆರೋಗ್ಯ ನರ್ಸಿಂಗ್ ವಿಭಾಗದ ಮುಖ್ಯಸ್ಥರು. ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಮಂಗಳೂರು ನನ್ನೊಂದಿಗೆ

0: ನಮ್ಮ ಕಾಲೇಜಿನ ಮೂರನೇ ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿಯರಾದ ರೂಪಾ ಲೋಬೋ ಹಾಗೂ ಡೆಲಿಶಾ ವೇಗಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಿಯ ಶ್ರೋತೃ ಮಿತ್ರರೇ, ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯವು 6 ತಿಂಗಳಿಂದ 1 ವರ್ಷದೊಳಗಿನ ಶಿಶುಗಳ ಆರೋಗ್ಯ ಮತ್ತು ಆರೈಕೆ ಪೌಷ್ಟಿಕತೆ. ಮಗುವಿನ ಜೀವನದ ಮೊದಲ 1 ವರ್ಷ ಅದರ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಅತ್ಯಂತ ಮಹತ್ವದ ಅವಧಿಯಾಗಿದೆ. 6 ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆಗೆ ಸೂಕ್ತವಾದ ಪೂರಕ ಆಹಾರವನ್ನು ನೀಡುವುದು, ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಒದಗಿಸುವುದು, ಸರಿಯಾದ ಲಸಿಕೆಗಳನ್ನು ನೀಡುವುದು ಹಾಗೂ ಸ್ವಚ್ಛತೆ ಮತ್ತು ಸುರಕ್ಷತೆಯನ್ನು ಕಾಪಾಡುವುದು ಬಹಳ ಮುಖ್ಯ. ಹಾಗಾದರೆ 6 ತಿಂಗಳಿಂದ 1 ವರ್ಷದೊಳಗಿನ ಮಗುವಿಗೆ ಯಾವ ರೀತಿಯ ಆಹಾರ ನೀಡಬೇಕು, ಎಷ್ಟು ಬಾರಿ ನೀಡಬೇಕು, ಮಗುವಿನ ಬೆಳವಣಿಗೆಯನ್ನು ಹೇಗೆ ಗಮನಿಸಬೇಕು, ಯಾವ ಲಸಿಕೆಗಳು ಅಗತ್ಯ, ಮಗುವಿನ ಆರೈಕೆಯಲ್ಲಿ ಪೋಷಕರ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಎಂಬ ಹಲವಾರು ಪ್ರಮುಖ ಪ್ರಶ್ನೆಗಳಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಸರಳವಾಗಿ ಮತ್ತು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಶ್ರೋತೃ ಮಿತ್ರರೇ, ತಡಮಾಡದೆ ಇಂದಿನ ನಮ್ಮ ಆರೋಗ್ಯ ರೇಡಿಯೋ ಕಾರ್ಯಕ್ರಮವನ್ನು ಆರಂಭಿಸೋಣ. ನಮ್ಮೊಂದಿಗೆ ಇರಿ, ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಿ, ಆರೋಗ್ಯಕರ ಜೀವನವನ್ನು ರೂಪಿಸಿಕೊಳ್ಳಿ. ಇವತ್ತಿನ ಮೊದಲನೇ ಬುಲೆಟಿನ್ ವರದಿ, ತಾಯಿಯ ಹಾಲುಣಿಸುವಿಕೆ. ಹಾಗಾದರೆ ಮಗು ಹುಟ್ಟಿದ ತಕ್ಷಣ ತಾಯಿಯ ಹಾಲು ನೀಡುವುದು ಏಕೆ ಮುಖ್ಯ? ಮೊದಲ 6 ತಿಂಗಳು ಬೇರೆ ಆಹಾರ ನೀಡಬೇಕೆ?
1: ಮಗು ಹುಟ್ಟಿದ ನಂತರ ಸಾಧ್ಯವಾದಷ್ಟು ಬೇಗ ತಾಯಿಯ ಹಾಲು ನೀಡಬೇಕು. ಮೊದಲ 6 ತಿಂಗಳು ಮಗುವಿಗೆ ತಾಯಿಯ ಹಾಲನ್ನೇ ಮಾತ್ರ ನೀಡುವುದು ಸೂಕ್ತ. ಈ ಅವಧಿಯಲ್ಲಿ ವೈದ್ಯರು ಸೂಚಿಸಿದ ಹೊರತು ನೀರು, ಜೇನುತುಪ್ಪ, ಜ್ಯೂಸ್ ಅಥವಾ ಬೇರೆ ಆಹಾರ ನೀಡುವ ಅಗತ್ಯವಿಲ್ಲ. ತಾಯಿಯ ಹಾಲು ಮಗುವಿಗೆ ಬೇಕಾದ ಪೌಷ್ಟಿಕಾಂಶ ಮತ್ತು ನೀರನ್ನು ಒದಗಿಸುತ್ತದೆ. ಜೊತೆಗೆ ಮಗುವನ್ನು ಹಲವು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ.
0: ಹಾಗೆ ಮಗುವಿಗೆ ಹಾಲುಣಿಸುವಾಗ ಯಾವ ಭಂಗಿಯಲ್ಲಿ ಹಿಡಿಯಬೇಕು ಹಾಗೂ ಹಾಲು ಸರಿಯಾಗಿ ಕುಡಿಯುತ್ತದೆ ಎಂದು ಹೇಗೆ ತಿಳಿಯಬಹುದು?
1: ತಾಯಿ ಮಗುವಿಗೆ ತೊಟ್ಟಿಲಂತೆ ಹಿಡಿದು, ಅಡ್ಡವಾಗಿ ಹಿಡಿದು ಅಥವಾ ಮಲಗಿಕೊಂಡು ಹಾಲುಣಿಸಬಹುದು. ಮಗುವಿನ ತಲೆ, ಕುತ್ತಿಗೆ ಮತ್ತು ದೇಹ ಒಂದೇ ಸರಳ ರೇಖೆಯಲ್ಲಿರಬೇಕು. ಮಗು ತಾಯಿಯ ದೇಹಕ್ಕೆ ಹತ್ತಿರವಾಗಿರಬೇಕು. ಮಗುವಿನ ಬಾಯಿ ಅಗಲವಾಗಿ ತೆರೆದು ಮೊಲೆದೊಟ್ಟು ಮತ್ತು ಅದರ ಸುತ್ತಲಿನ ಕಪ್ಪು ಭಾಗದ ಹೆಚ್ಚಿನ ಭಾಗವನ್ನು ಬಾಯಿಯಲ್ಲಿ ತೆಗೆದುಕೊಳ್ಳಬೇಕು. ಸರಿಯಾದ ರೀತಿಯಲ್ಲಿ ಹಾಲು ಹಿಡಿದರೆ ತಾಯಿಗೆ ನೋವು ಕಡಿಮೆಯಾಗುತ್ತದೆ ಮತ್ತು ಮಗು ಹಾಲನ್ನು ಚೆನ್ನಾಗಿ ಕುಡಿಯಲು ಸಹಾಯವಾಗುತ್ತದೆ.
0: ಹಾಗೆ ಹಾಲು ಕುಡಿಸಿದ ನಂತರ ಮಗುವಿಗೆ ತೇಗು ಬರಿಸುವುದು ಏಕೆ ಮುಖ್ಯ? ಹೇಗೆ ಮಾಡಬೇಕು?
1: ಹಾಲು ಕುಡಿಯುವಾಗ ಮಗು ಸ್ವಲ್ಪ ಗಾಳಿಯನ್ನು ನುಂಗಬಹುದು. ಆ ಗಾಳಿಯನ್ನು ಹೊರಹಾಕಲು ತೇಗು ಬರಿಸುವುದು ಸಹಾಯ ಮಾಡುತ್ತದೆ. ಮಗುವನ್ನು ಭುಜದ ಮೇಲೆ ನೇರವಾಗಿ ಹಿಡಿದು ತಲೆ ಮತ್ತು ಕುತ್ತಿಗೆಗೆ ಸರಿಯಾದ ಆಧಾರ ನೀಡಿ ಬೆನ್ನನ್ನು ನಿಧಾನವಾಗಿ ತಟ್ಟಬಹುದು ಅಥವಾ ಸವರಬಹುದು. ಮಗುವನ್ನು ಜೋರಾಗಿ ಅಲುಗಾಡಿಸಬಾರದು.
0: ಹಾಗೆ ತಾಯಿಗೆ ಹಾಲು ಕಡಿಮೆ ಬರುತ್ತಿದೆ ಎಂದು ಅನಿಸಿದರೆ ಏನು ಮಾಡಬೇಕು?
1: ಮೊದಲು ಮಗು ಸರಿಯಾಗಿ ರೀತಿಯಲ್ಲಿ ಹಾಲು ಹಿಡಿದಿದೆಯೇ ಮತ್ತು ಹಾಲನ್ನು ಚೆನ್ನಾಗಿ ಕುಡಿಯುತ್ತಿದೆಯೇ ಎಂಬುದನ್ನು ಗಮನಿಸಬೇಕು. ಮಗುವಿನ ಅಗತಕ್ಕೆ ಅನುಗುಣವಾಗಿ ಹಾಲುಣಿಸುವುದರಿಂದ ತಾಯಿಯ ಹಾಲಿನ ಉತ್ಪಾದನೆಗೆ ಸಹಾಯವಾಗುತ್ತದೆ. ಮಗುವಿನ ತೂಕ ಹೆಚ್ಚಳ, ಮೂತ್ರ ವಿಸರ್ಜನೆ ಮತ್ತು ಬೆಳವಣಿಗೆಯನ್ನು ಸಹ ಗಮನಿಸಬೇಕು. ಹಾಲು ಸಾಕಾಗುತ್ತಿಲ್ಲ ಎಂಬ ಅನುಮಾನ ಮುಂದುವರೆದರೆ ಆರೋಗ್ಯ ಸಿಬ್ಬಂದಿ ಅಥವಾ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ.
0: ಹಾಗೆ 6 ತಿಂಗಳ ನಂತರವೂ ಮಗುವಿಗೆ ತಾಯಿಯ ಹಾಲು ನೀಡಬೇಕೆ?
1: ಹೌದು, 6 ತಿಂಗಳ ನಂತರ ಮಗುವಿಗೆ ಪೂರಕ ಆಹಾರವನ್ನು ಆರಂಭಿಸಿದರೂ ತಾಯಿಯ ಹಾಲನ್ನು ಮುಂದುವರಿಸಬೇಕು. ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನಂತೆ ತಾಯಿ ಹಾಲನ್ನು 2 ವರ್ಷಗಳವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಮುಂದುವರಿಸಬಹುದು. ತಾಯಿಯ ಹಾಲು ಮಗುವಿನ ಪೌಷ್ಟಿಕತೆ ಮತ್ತು ಬೆಳವಣಿಗೆ ಸಹಾಯ ಮಾಡುತ್ತದೆ.
0: ಇಲ್ಲಿಯವರೆಗೂ ತಾಯಿಯ ಹಾಲುಣಿಸುವಿಕೆಯ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಬುಲೆಟಿನ್ ವರದಿ, ಕಾಂಗ್ರೋ ತಾಯಿಯ ಆರೈಕೆ. ಮೊದಲನೆಯದಾಗಿ ಕಾಂಗ್ರೋ ತಾಯಿ ಆರೈಕೆ ಎಂದರೇನು, ಯಾವ ಮಕ್ಕಳಿಗೆ ಇದು ಅಗತ್ಯ?
1: ಕಾಂಗಾರು ತಾಯಿ ಆರೈಕೆ ಎಂದರೆ ಮಗುವನ್ನು ತಾಯಿಯ ಅಥವಾ ಆರೈಕೆ ಮಾಡುವವರ ಎದೆಗೆ ಚರ್ಮದಿಂದ ಚರ್ಮಕ್ಕೆ ತಾಗುವಂತೆ ಹಿಡಿದು ಆರೈಕೆ ಮಾಡುವುದು. ವಿಶೇಷವಾಗಿ ಅವಧಿಗೆ ಮುನ್ನ ಜನಿಸಿದ ಅಥವಾ ಕಡಿಮೆ ತೂಕದ ಮಕ್ಕಳಿಗೆ ಇದು ಉಪಯುಕ್ತ. ಮಗುವಿನ ತಲೆ ಒಂದು ಬದಿಗೆ ತಿರುಗಿರಬೇಕು. ಉಸಿರಾಟಕ್ಕೆ ಅಡ್ಡ ಆಗಬಾರದು. ಮಗುವಿನ ದೇಹಕ್ಕೆ ಉಷ್ಣತೆ ಮತ್ತು ಉಸಿರಾಟವನ್ನು ಗಮನಿಸಬೇಕು.
0: ಹಾಗೆ ಕಾಂಗರೂ ತಾಯಿಯ ಆರೈಕೆಯನ್ನು ಎಷ್ಟು ಸಮಯ ನೀಡಬೇಕು?
1: ಮಗುವಿನ ಆರೋಗ್ಯದ ಸ್ಥಿತಿಗೆ ಅನುಗುಣವಾಗಿ ಸಾಧ್ಯವಾದಷ್ಟು ಹೆಚ್ಚು ಸಮಯ ಕಾಂಗರೂ ಆರೈಕೆ ಮಾಡಬಹುದು. ಮಗುವಿನ ಸ್ಥಿತಿ ಸ್ಥಿರವಾಗಿದೆ ಎಂಬುದನ್ನು ಆರೋಗ್ಯ ಸಿಬ್ಬಂದಿ ಗಮನಿಸಿ ಸೂಕ್ತ ಸಲಹೆ ನೀಡುತ್ತಾರೆ. ಆರೈಕೆಯ ಸಮಯದಲ್ಲಿ ಮಗುವಿನ ಉಸಿರಾಟ, ದೇಹದ ಉಷ್ಣತೆ ಮತ್ತು ಆರಾಮವನ್ನು ಗಮನಿಸುವುದು ಮುಖ್ಯ.
0: ಹಾಗೆ ಕಾಂಗರು ತಾಯಿ ಆರೈಕೆಯಿಂದ ಮಗುವಿಗೆ ಏನು ಪ್ರಯೋಜನ?
1: ಈ ಆರೈಕೆ ಮಗುವಿನ ದೇಹದ ಉಷ್ಣತೆಯನ್ನು ಕಾಪಾಡಲು, ಮಗುವಿಗೆ ಸುರಕ್ಷತೆ ಮತ್ತು ನೆಮ್ಮದಿಯ ಭಾವನೆ ನೀಡಲು, ತಾಯಿ ಮಗುವಿನ ಬಾಂಧವ್ಯವನ್ನು ಹೆಚ್ಚಿಸಲು ಹಾಗೂ ಹಾಲುಣಿಸುವಿಕೆಗೆ ಸಹಾಯ ಮಾಡುತ್ತದೆ. ತಂದೆ ಅಥವಾ ಕುಟುಂಬದ ಇತರ ಸದಸ್ಯರು ಆರೋಗ್ಯ ಸಿಬ್ಬಂದಿಯ ಮಾರ್ಗದರ್ಶನದಲ್ಲಿ ಈ ಆರೈಕೆ ಭಾಗವಹಿಸಬಹುದು.
0: ಇಲ್ಲಿಯವರೆಗೂ ಕಾಂಗ್ರೋ ತಾಯಿಯ ಆರೈಕೆ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಬುಲೆಟಿನ್ ವರದಿ, ಮಗುವಿಗೆ ಸ್ನೇಹಪೂರ್ವಕ ಆರೈಕೆ. ಮೊದಲನೆಯದಾಗಿ ಮಗುವಿನ ಸ್ನೇಹಪೂರ್ವಕ ಆರೈಕೆ ಎಂದರೇನು?
1: ಮಗುವಿನ ಅಗತ್ಯಗಳನ್ನು ಗಮನಿಸಿ ಪ್ರೀತಿ ಮತ್ತು ಸುರಕ್ಷತೆಯೊಂದಿಗೆ ಆರೈಕೆ ಮಾಡುವುದೇ ಸ್ನೇಹಪೂರ್ವಕ ಆರೈಕೆ. ಮಗು ಹಸಿದಾಗ, ನಿದ್ರೆ ಬಂದಾಗ ಅಥವಾ ಅಸೌಕರ್ಯ ಅನುಭವಿಸಿದಾಗ ಅದರ ಸೂಚನೆಗಳನ್ನು ಗಮನಿಸಬೇಕು. ಮಗುವನ್ನು ಮುದ್ದಾಡುವುದು, ಮಾತನಾಡುವುದು, ನಗುವುದು ಮತ್ತು ಆಟವಾಡಿಸುವುದರ ಮೂಲಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ.
0: ಹಾಗೆ ಮಗು ಹಸಿದಿದೆ ಎಂದು ಹೇಗೆ ತಿಳಿಯಬಹುದು? ಅಥವಾ ಅಳುವವರೆಗೆ ಕಾಯಬೇಕೇ?
1: ಮಗು ಬಾಯಿ ತೆರೆಯುವುದು, ಕೈಯನ್ನು ಬಾಯಿಗೆ ಹಾಕುವುದು ಅಥವಾ ತಲೆಯನ್ನು ತಿರುಗಿಸಿ ಹಾಲು ಹುಡುಕುವುದು ಹಸಿವಿನ ಸೂಚನೆಗಳಾಗಿವೆ. ಮಗು ಅಳುವುದು ಹಸಿವಿನ ತಡವಾದ ಸೂಚನೆಯಾಗಿರಬಹುದು. ಆದ್ದರಿಂದ ಅಳುವವರೆಗೆ ಕಾಯದೆ ಆರಂಭಿಕ ಸೂಚನೆಗಳನ್ನು ಗಮನಿಸಿ ಹಾಲುಣಿಸುವುದು ಉತ್ತಮ.
0: ಹಾಗೆ ಮಗುವಿನ ಆರೈಕೆಯಲ್ಲಿ ತಂದೆಯ ಪಾತ್ರವೇನು?
1: ಮಗುವಿನ ಆರೈಕೆ ತಾಯಿಯ ಜವಾಬ್ದಾರಿ ಮಾತ್ರವಲ್ಲ. ತಂದೆಯು ಮಗುವನ್ನು ಹಿಡಿಯುವುದು, ಮಾತನಾಡುವುದು, ಹಾಡುವುದು, ನಗಿಸುವುದು ಮತ್ತು ಸುರಕ್ಷಿತ ಆಟಗಳಲ್ಲಿ ಭಾಗವಹಿಸಬಹುದು. ಆಹಾರ, ಸ್ವಚ್ಛತೆ, ಸುರಕ್ಷತೆ ಮತ್ತು ಲಸಿಕೆಗಳ ಬಗ್ಗೆ ಗಮನಿಸುವುದರಲ್ಲಿ ತಂದೆ ಸಹಕಾರಿ ಆಗಬಹುದು.
0: ಇಲ್ಲಿಯವರೆಗೆ ಮಗುವಿನ ಸ್ನೇಹಪೂರ್ವಕ ಆರೈಕೆ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಬುಲೆಟಿನ್ ವರದಿ, ಪಾತ್ರೆಗಳು ಮತ್ತು ಮಗುವಿನ ಸ್ವಚ್ಛತೆ. ಮೊದಲನೆಯದಾಗಿ ಮಗುವಿಗೆ ಆಹಾರ ನೀಡುವ ಮೊದಲು ಪೋಷಕರು ಯಾವ ಸ್ವಚ್ಛತಾ ಕ್ರಮಗಳನ್ನು ಪಾಲಿಸಬೇಕು?
2: ಆಹಾರ ತಯಾರಿಸುವ ಮೊದಲು ಮತ್ತು ಮಗುವಿಗೆ ಆಹಾರ ನೀಡುವ ಮೊದಲು ಕೈಗಳನ್ನು ಸಾಬೂನು ಮತ್ತು ಶುದ್ಧ ನೀರಿನಿಂದ ತೊಳೆಯಬೇಕು. ಮಗುವಿಗೆ ಬಳಸುವ ಕಪ್, ಚಮಚ ಮತ್ತು ಇತರ ಪಾತ್ರೆಗಳನ್ನು ಚೆನ್ನಾಗಿ ತೊಳೆಯಬೇಕು. ಪಾತ್ರೆಗಳಲ್ಲಿ ಆಹಾರದ ಉಳಿಕೆ ಇರಬಾರದು. ತೊಳೆದ ಪಾತ್ರೆಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿ ಒಣಗಿಸಬೇಕು.
0: ಹಾಗೆ ಮಗುವಿನ ದೇಹ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ಏಕೆ ಮುಖ್ಯ?
2: ಮಗುವಿನ ಕೈ, ಮುಖ ಮತ್ತು ದೇಹವನ್ನು ಸ್ವಚ್ಛವಾಗಿಡಬೇಕು. ಒದ್ದೆಯಾದ ಅಥವಾ ಮಲಿನವಾದ ಬಟ್ಟೆಗಳನ್ನು ಬದಲಾಯಿಸಬೇಕು. ಮಗು ಮಲಗುವ ಸ್ಥಳವನ್ನು ಸ್ವಚ್ಛವಾಗಿಡಬೇಕು. ಇದರಿಂದ ಕೀಟಾಣುಗಳು ಹರಡುವ ಸಾಧ್ಯತೆ ಕಡಿಮೆಯಾಗುತ್ತದೆ ಮತ್ತು ಮಗುವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯವಾಗುತ್ತದೆ.
0: ಹಾಗೆ ಮಗುವಿನ ಆಟಿಕೆಗಳನ್ನು ಹೇಗೆ ಸ್ವಚ್ಛವಾಗಿಡಬೇಕು? ಯಾವ ಆಟಿಕೆಗಳನ್ನು ಕೊಡಬಾರದು?
2: ಮಗುವಿನ ಆಟಿಕೆಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಮಗುವಿನ ವಯಸ್ಸಿಗೆ ತಕ್ಕ ಸುಲಭವಾಗಿ ಸ್ವಚ್ಛಗೊಳಿಸಬಹುದಾದ ಆಟಿಕೆಗಳನ್ನು ಆಯ್ಕೆ ಮಾಡಬೇಕು. ಸಣ್ಣ ಭಾಗಗಳಿರುವ, ಚೂಪಾದ ಅಂಚುಗಳಿರುವ ಅಥವಾ ಬಾಯಿಗೆ ಹಾಕಿದಾಗ ಉಸಿರುಗಟ್ಟುವ ಅಪಾಯವಿರುವ ವಸ್ತುಗಳನ್ನು ಮಗುವಿಗೆ ಕೊಡಬಾರದು.
0: ಹಾಗೆ ಸ್ವಚ್ಛತೆಯನ್ನು ಸರಿಯಾಗಿ ಪಾಲಿಸದಿದ್ದರೆ ಮಗುವಿಗೆ ಯಾವ ಸಮಸ್ಯೆಗಳು ಉಂಟಾಗಬಹುದು?
2: ಅಶುದ್ಧ ನೀರು, ಸ್ವಚ್ಛವಲ್ಲದ ಪಾತ್ರೆಗಳು ಮತ್ತು ಸರಿಯಾಗಿ ಸಂಗ್ರಹಿಸದ ಆಹಾರದಿಂದ ಕೀಟಾಣುಗಳು ಮಗುವಿನ ದೇಹಕ್ಕೆ ಪ್ರವೇಶಿಸಬಹುದು. ಇದರಿಂದ ಅತಿಸಾರ, ವಾಂತಿ ಮತ್ತು ಇತರ ಸೋಂಕುಗಳು ಉಂಟಾಗಬಹುದು. ಆದ್ದರಿಂದ ಕೈಗಳ ಸ್ವಚ್ಛತೆ, ಶುದ್ಧ ನೀರು, ಸ್ವಚ್ಛ ಪಾತ್ರೆಗಳು ಮತ್ತು ತಾಜಾ ಆಹಾರಕ್ಕೆ ಹೆಚ್ಚಿನ ಗಮನ ನೀಡಬೇಕು.
0: ಇಲ್ಲಿಯವರೆಗೆ ಪಾತ್ರೆಗಳು ಮತ್ತು ಮಗುವಿನ ಸ್ವಚ್ಛತೆ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಬುಲೆಟಿನ್ ವರದಿ, ಲಸಿಕೆ. ಮೊದಲನೆಯದಾಗಿ ಮಗುವಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ನೀಡುವುದು ಏಕೆ ಮುಖ್ಯ? ಲಸಿಕೆ ತಪ್ಪಿದರೆ ಪೋಷಕರು ಏನು ಮಾಡಬೇಕು?
2: ಲಸಿಕೆಗಳು ಮಕ್ಕಳನ್ನು ಹಲವು ಅಪಾಯಕಾರಿ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ. ಮಗುವಿಗೆ ಜನನದ ಸಮಯದಿಂದಲೇ ರಾಷ್ಟ್ರೀಯ ಲಸಿಕಾ ವೇಳಾಪಟ್ಟಿಯ ಪ್ರಕಾರ ಲಸಿಕೆಗಳನ್ನು ನೀಡಬೇಕು. ಪೋಷಕರು ಮಗುವಿನ ಲಸಿಕಾ ಕಾರ್ಡನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮತ್ತು ನಿಗದಿತ ಸಮಯಕ್ಕೆ ಲಸಿಕೆ ಹಾಕಿಸಬೇಕು. ಯಾವುದಾದರೂ ಲಸಿಕೆ ತಪ್ಪಿದರೆ ಮುಂದಿನ ಕ್ರಮ ತೆಗೆದುಕೊಳ್ಳಲು ಆರೋಗ್ಯ ಸಿಬ್ಬಂದಿಯನ್ನು ಸಂಪರ್ಕಿಸಬೇಕು. ಮಗುವಿನ ಲಸಿಕಾ ವೇಳಾಪಟ್ಟಿಯನ್ನು ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ.
0: ಇಲ್ಲಿಯವರೆಗೂ ಲಸಿಕೆ ಬಗ್ಗೆ ತಿಳಿಸಿಕೊಡಲಾಯಿತು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ತಾಲೂಕ್ ಹಾಸ್ಪಿಟಲ್ ಹಾಗೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅನ್ನು ಸಂಪರ್ಕಿಸುವುದು ಬಹುಮುಖ್ಯ. ಮುಂದಿನ ಬುಲೆಟಿನ್ ವರದಿ, ಪೂರಕ ಆಹಾರ, ಪೌಷ್ಟಿಕ ಆಹಾರ. ಮೊದಲನೆಯದಾಗಿ ಪೂರಕ ಆಹಾರ ಎಂದರೇನು? ಮಗುವಿಗೆ ಯಾವಾಗ ಆರಂಭಿಸಬೇಕು?
2: ತಾಯಿಯ ಹಾಲಿನ ಜೊತೆಗೆ ಮಗುವಿನ ಬೆಳವಣಿಗೆಗೆ ಬೇಕಾದ ಹೆಚ್ಚುವರಿ ಆಹಾರ ನೀಡುವುದನ್ನು ಪೂರಕ ಆಹಾರ ಎಂದು ಕರೆಯುತ್ತೇವೆ. 6 ತಿಂಗಳು ಪೂರ್ಣವಾದ ನಂತರ ಮಗುವಿಗೆ ಮೃದುವಾದ, ಸುಲಭ

0: ಆಹಾರ ತಿನ್ನಿಸಬಾರದು.
1: ಹಾಗೆ ಮಗುವಿಗೆ ಯಾವ ರೀತಿಯ ಆಹಾರಗಳನ್ನು ನೀಡಬಹುದು?
0: ಮಗುವಿಗೆ ಅಕ್ಕಿ, ರಾಗಿ ಮತ್ತು ಇತರ ಧಾನ್ಯಗಳಿಂದ ತಯಾರಿಸಿದ ಆಹಾರಗಳನ್ನು ನೀಡಬಹುದು. ಬೇಳೆ, ಮೊಟ್ಟೆ, ಚೆನ್ನಾಗಿ ಬೇಯಿಸಿದ ತರಕಾರಿಗಳು ಮತ್ತು ಹಣ್ಣುಗಳನ್ನು ಕೂಡ ಸೇರಿಸಬಹುದು. ಇವು ಮಗುವಿಗೆ ಶಕ್ತಿ, ಪ್ರೋಟೀನ್, ಕಬ್ಬಿಣ, ವಿಟಮಿನ್ಗಳು ಮತ್ತು ಇತರ ಅಗತ್ಯ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತವೆ. ಆಹಾರವನ್ನು ಮಗುವಿನ ವಯಸ್ಸಿನ ತಕ್ಕಂತೆ ಮೃದುವಾಗಿ ತಯಾರಿಸಬೇಕು.
1: ಹಾಗೆ ಮಗುವಿನ ಆಹಾರದಲ್ಲಿ ಸಮತೋಲನ ಇರಲು ಏನು ಸೇರಿಸಬೇಕು?
0: ಮಗುವಿನ ಆಹಾರದಲ್ಲಿ ಧಾನ್ಯಗಳ ಜೊತೆಗೆ ಬೇಳೆ ಅಥವಾ ಇತರ ಪ್ರೋಟೀನ್ ಯುಕ್ತ ಆಹಾರ, ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸುವುದು ಮುಖ್ಯ. ಬೇಳೆ, ಮೊಟ್ಟೆ ಮತ್ತು ಹಸಿರು ತರಕಾರಿಗಳು ಪ್ರೋಟೀನ್ ಹಾಗೂ ಕಬ್ಬಿಣದಂತಹ ಪೌಷ್ಟಿಕಾಂಶಗಳನ್ನು ಒದಗಿಸಲು ಸಹಾಯ ಮಾಡುತ್ತವೆ. ಆಹಾರವು ತುಂಬಾ ನೀರಿನಂತಿರದೆ ಮಗುವಿಗೆ ಸುಲಭವಾಗಿ ತಿನ್ನಲು ಸಾಧ್ಯವಾಗುವಷ್ಟು ಮೃದುವಾಗಿರಬೇಕು.
1: ಹಾಗೆ ಪೂರಕ ಆಹಾರ ನೀಡುವಾಗ ಪೋಷಕರು ಯಾವ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು?
0: ಮಗುವಿಗೆ ಆಹಾರವನ್ನು ಬಲವಂತವಾಗಿ ತಿನ್ನಿಸಬಾರದು. ವಯಸ್ಸಿಗೆ ತಕ್ಕಂತೆ ಆಹಾರದ ಗಟ್ಟಿತನವನ್ನು ನಿಧಾನವಾಗಿ ಹೆಚ್ಚಿಸಬೇಕು. ಇಡೀ ಕಡಲೆಕಾಯಿ, ಗಟ್ಟಿಯಾದ ದೊಡ್ಡ ತುಂಡುಗಳು ಅಥವಾ ಉಸಿರುಗಟ್ಟಲು ಅಪಾಯವಿರುವ ಆಹಾರಗಳನ್ನು ನೀಡಬಾರದು. ಉಪ್ಪು ಮತ್ತು ಸಕ್ಕರೆಯನ್ನು ಮಿತಿಗೊಳಿಸಬೇಕು. ಸಿಹಿ ಪಾನೀಯಗಳು ಮತ್ತು ಪ್ಯಾಕೆಟ್ ತಿಂಡಿಗಳನ್ನು ತಪ್ಪಿಸಬೇಕು. ಆಹಾರ ತಯಾರಿಸುವಾಗ ಕೈ, ಪಾತ್ರೆ ಮತ್ತು ನೀರಿನ ಸ್ವಚ್ಛತೆಯನ್ನು ಕಾಪಾಡಬೇಕು.
1: ಇಲ್ಲಿಯವರೆಗೆ ಪೂರಕ ಆಹಾರ, ಪೌಷ್ಟಿಕಾಹಾರ ಬಗ್ಗೆ ಚರ್ಚಿಸಲಾಯಿತು.
2: ಮೇಲಿನ ಮಾಹಿತಿಯನ್ನು ಮಕ್ಕಳ ಆರೋಗ್ಯ ಮತ್ತು ಆರೈಕೆಗೆ ಸಂಬಂಧಿಸಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಗಳು ಹಾಗೂ ಶಿಫಾರಸುಗಳ ಆಧಾರದ ಮೇಲೆ ಸರಳವಾಗಿ ನೀಡಲಾಗಿದೆ. ಮಗುವಿನ ಆರೋಗ್ಯದ ಅಗತ್ಯಕ್ಕೆ ಅನುಗುಣವಾಗಿ ವೈದ್ಯರು ಅಥವಾ ಆರೋಗ್ಯ ಸಿಬ್ಬಂದಿಯ ಸಲಹೆಯನ್ನು ಪಡೆಯುವುದು ಮುಖ್ಯ. ಪ್ರಿಯ ಶ್ರೋತೃ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ 6 ತಿಂಗಳಿಂದ 1 ವರ್ಷದೊಳಗಿನ ಮಕ್ಕಳ ಆರೋಗ್ಯ, ಆರೈಕೆ ಮತ್ತು ಪೌಷ್ಟಿಕತೆಯ ಕುರಿತು ಹಲವು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಂಡೆವು. ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ತಾಯಿಯ ಹಾಲು, ಪೌಷ್ಟಿಕ ಪೂರಕ ಆಹಾರ, ಸಮಯಕ್ಕೆ ಸರಿಯಾದ ಲಸಿಕೆ, ಸ್ವಚ್ಛತೆ, ಸುರಕ್ಷತೆ ಮತ್ತು ಪೋಷಕರ ಪ್ರೀತಿ ಬಹಳ ಮುಖ್ಯ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ, ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಸೈಂಟ್ ಅಲೋಶಿಯಸ್ ರೇಡಿಯೋ ಸರಂಗ್ 107.8 FM ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ನಮಗೆ ಅವಕಾಶ ನೀಡಿದ ಎಲ್ಲರಿಗೂ ವಿಶೇಷ ಧನ್ಯವಾದಗಳು. ಮಗುವಿನ ಆರೋಗ್ಯವೇ ಅದರ ಸುಂದರ ಭವಿಷ್ಯದ ಬುನಾದಿ. ಸ್ವಚ್ಛ ಮಗು, ಆರೋಗ್ಯಕರ ಮಗು. ನಮ್ಮ ಕಾರ್ಯಕ್ರಮವನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಮಗು ಆರೋಗ್ಯವಾಗಿ, ಸಂತೋಷವಾಗಿ ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಧನ್ಯವಾದಗಳು. ನಮಸ್ಕಾರ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ನಾನು ಡಾಕ್ಟರ್ ಗುರುರಾಜ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
5: ಮಕ್ಕಳು ಬೆಳೆಯುವಾಗ ಇಬ್ಬರು ಅವ್ರ ಮೇಲೆ ತುಂಬಾ ಪರಿಣಾಮ ಬೀರ್ತಾರೆ. 15 ವರ್ಷ ಆಗೋ ತನಕನು ಅತ್ಯಂತ ಪ್ರಭಾವ ಬೀರುವಂತ ಇಬ್ಬರೇ ಇಬ್ರು ಅಂದ್ರೆ ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು. ಇವರಿಬ್ಬರೂ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ ಮಕ್ಕಳು ಹೇಗಾಗ್ತಾರೆ ನೋಡಿ. ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಬುದ್ಧ ಅಂತ ಹೇಳ್ದಿರ ಅಲ್ಲ ಅನ್ನೋಂಗಿಲ್ಲ. ನನ್ನ ಕೆಲಸ ಶಿಕ್ಷಕನಾಗಿ ಇದ್ದವರೋದಂದ್ರೆ ಮಗುವಿನಲ್ಲಿ ಏನಿಲ್ಲ ಅಂತ ಹುಡುಕೋದಲ್ಲ, ಏನೋ ಶಕ್ತಿ ಇದೆ ಮಗುವಿನಲ್ಲಿ, ಯಾವುದೋ ಶಕ್ತಿ ಇದೆ, ಅದನ್ನು ಹುಡುಕಿ ಹೊರಗೆ ತೆಗಿಬೇಕು. ನಾವು ಮಗುವಿನ ಶಕ್ತಿ ಇದೆ ಹೊರಗೆ ತೆಗೆಯೋದು, ಅದನ್ನ ನೀವು ಮಾಡ್ತೀರಿ ಅಂತ ನಂಬಿಕೆ ಇದೆ. ಪಾಲಕರು ಮತ್ತು ಶಿಕ್ಷಕರು ಇಬ್ಬರು ಸೇರಿ ಮಾಡಬೇಕಾದಂತಹ ಕೆಲಸ ಅದನ್ನ. ನಾವು ಸಣ್ಣ ಘಟನೆ ನಂದೇ ಹೇಳಬೇಕು. ಧಾರವಾಡದಲ್ಲಿ ಓದ್ತಾ ಇದ್ದೆ ನಾನು, ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಬಹಳ ಪ್ರಸಿದ್ಧ ಶಾಲೆ ಆವಾಗ, ಅದು ಬುದ್ಧಿವಂತರ ಶಾಲೆ ಅಂತ ಹೆಸರು. ನಾನು ಯಾಕೆ ಸೇರ್ಕೊಂಡೋ ಗೊತ್ತಿಲ್ಲ. ನಾನು ನಮ್ಮ ಹೆಡ್ ಮಾಸ್ಟರ್ ಇದ್ರು, ನಮ್ಮ ಹೆಡ್ ಮಾಸ್ಟರ್ ನೀವು ಪುರಾಣದಲ್ಲಿ ಕತೆ ಕೇಳಿರ್ಬೇಕು, ದುರ್ವಾಸ ಅಂತ ಭಾರಿ ಕೋಪ ಮಾಡ್ಕೊಂಡು ಬೇಗ ಬೇಗ ಶಾಪ ಕೊಡುವಂತ ಮನುಷ್ಯ ದುರ್ವಾಸ. ನಮ್ಮ ಹೆಡ್ ಮಾಸ್ಟರ್ ದುರ್ವಾಸನಕ್ಕಿಂತ 100% ಜಾಸ್ತಿ ಕೋಪ, 100%. ಅವ್ರು ಹೇಗೆಂದ್ರೆ ಎದುರಿಗೆ ಬಂದು ಹುಡುಗನ್ ಕರಿಬೇಕು, ಬರ ಇಲ್ಲಿ ಬಂದು ಕಪಾಳಕ್ಕೆ ಬಂದು ಹೊಡಿಬೇಕು, ಏನ್ ಹೆಸರು ನಿಂದು ಅಂತ ಕೇಳ್ಬೇಕು. ಹೊಡೆದ್ಮೇಲೆ ಅವ್ನು ಹೇಳ್ತಾ, ನೀನಾ, ನೀ ಹೋಗಿ ಅವನ್ ಕಳಿಸು ಅನ್ಬೇಕು. ಆ ತರ ಕೋಪಿಷ್ಟ ಮನುಷ್ಯ. ಅವ್ರ ಹೆಸರು ಕೇಳಿದ್ರೆ ಹೆದರ್ತಾ ಇದ್ವಿ ನಾವು. ಬಟ್ ಒಳ್ಳೆ ಟೀಚರ್. ನಾನು 9th standard ಕ್ಲಾಸ್ ಅಲ್ಲಿ ಇದ್ದಾಗ ಕ್ಲಾಸ್ ಅಲ್ಲಿ ಕೂತಿದ್ದೀನಿ, ಅಟೆಂಡರ್ ಬಂದು ಒಂದು ಚೀಟಿ ಕೊಟ್ಟೋದ ನನ್ನ ಮುಂದೆ. ಅದ್ರಲ್ಲಿ ಬರೆದಿತ್ತು, ತರಗತಿ ಮುಗಿದ್ಮೇಲೆ ಹೆಡ್ ಮಾಸ್ಟರ್ನ ಭೇಟಿ ಆಗ್ಬೇಕಂತೆ ಅಂತ. ಎದೆ ಹೊಡೆದು ಹೋಯ್ತಂತ, ಹೊಡಿತಾರೆ ಅಂತ ಗ್ಯಾರಂಟಿ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಕರೆದ್ರು ನನ್ನ. ಮುಂದಿನ ತರಗತಿ ಪಾಠ ಅರ್ಥವೇ ಆಗ್ಲಿಲ್ಲ ನನಗೆ. ಕ್ಲಾಸ್ ಮುಗಿದ್ಮೇಲೆ ಏನ್ ಮಾಡ್ಬೇಕು, ಹೆಂಗ್ ಪಾರಾಗ್ಬೇಕು ಇವ್ರ ಕಡೆಯಿಂದ ಅಂತ ವಿಚಾರ ಮಾಡ್ತಿದ್ದೆ. ನಿಮ್ ಕಣ್ಮುಂದೆ ಚಿತ್ರ ಬರಬೇಕು. ಹೆಡ್ ಮಾಸ್ಟರ್ ರೂಮಿಗೆ ಹೋದೆ,

0: ಹೋಗುವಾಗ ನಡುಕ ನಮಗೆಲ್ಲ. ಬಾಗಿಲು ತಟ್ಟಿ ಒಳಗೆ ಹೋದೆ, ಅಲ್ಲಿ ಪ್ರಿನ್ಸಿಪಾಲ್ ಕೂತಿದ್ದಾರೆ, ಅವ್ರ ಮುಂದೊಂದು ಟೇಬಲ್, ಅದ್ರ ಮುಂದೆ ಮೂರು ಕುರ್ಚಿ ಅತಿಥಿಗಳು ಕೊಡೋದಕ್ಕೆ. ನಾನು ಒಳಗೆ ಹೋಗಿ, ಸರ್ ಕರೆದ್ರಂತೆ ಅಂದೆ. ಹ್ಮ್, ಒಳಗೆ ಬಾ ಅಂದ್ರು. ಒಳಗೆ ಕಾಲಿಟ್ಟೆ. ನೋಡು, ಕೇಳುದು ಪರಿಸ್ಥಿತಿ ಕನ್ಸಲ್ಟೇಷನ್ ಇಲ್ಲ, ಡೈರೆಕ್ಟ್ ಆರ್ಡರ್ಸ್ ಅವ್ರದ್ದೆಲ್ಲ. ನೋಡು, ಮುಂದಿನ ವಾರ ಇಂಟರ್ ಸ್ಕೂಲ್ ರೆಸಿಟೇಷನ್ ಕಾಂಪಿಟೇಷನ್ ಇದೆ, ನೀನು ನಮ್ಮ ಶಾಲೆಯನ್ನು ಪ್ರತಿನಿಧಿಸಬೇಕು. ಯು ಶುಡ್ ಗೋ ಅಂಡ್ ಸ್ಪೀಕ್ ಅಬೌಟ್ ಆಂಟೋನಿ, ಜೂಲಿಯಸ್ ಸೀಸರ್ ನಾಟಕದಲ್ಲಿ ಆಂಟೋನಿ ಸ್ಪೀಚ್ ಅಂತಿದೆ, ಅದನ್ನು ರೆಸೈಟ್ ಮಾಡ್ಬೇಕು, ನೀ ಹೋಗಿ ಹೋ ಪ್ರಾಕ್ಟೀಸ್ ಮಾಡ್ಕೊ ಹೋಗು ಅಂದ್ರು. ಆರ್ಡರ್. ನನಗೆ ಬಹಳ ಹೆದರಿಕೆ, ಸ್ಟೇಜ್ ಮೇಲೆ ಹೋಗೋದಕ್ಕೆ ಹೆದರಿಕೆ ಇತ್ತು. ನಾನು ಸರ್ ನನಗೆ ಬೇಡ ಸರ್ ಅಂದೆ. ಅವ್ರ ಕುರ್ಚಿಯಿಂದ ಎದ್ರು. ಏನಂದಿ ಅಂದ್ರು. ನಾ ತಿಳ್ಕೋಬೇಕಾಗಿತ್ತು, ದಡ್ಡ ನನಗೆ ಗೊತ್ತಿಲ್ಲ. ಮುಂದೆ ಬಂದ್ರು, ಈ ಕನ್ನಡ ಕತ್ಕೊಂಡು ತಲೆ ಮೇಲೆ ಇಟ್ಕೊಂಡ್ರು, ಎರಡನೇ ಇಂಡಿಕೇಶನ್ ಅದು. ಮುಂದೆ ಬಂದ್ರು, ಏನಂದಿ ಅಂದ್ರು. ನಾನು ಹೇಳಿದೆ, ಸರ್ ನನಗೆ ಬಹಳ ಹೆದರಿಕೆ ಇದೆ ಸರ್, ನನಗಿಂತ ಚೆನ್ನಾಗಿ ಮಾತಾಡೋರು ಇಷ್ಟೇ ಅಂದಿದ್ದೀನಿ, ಪೂರ್ತಿ ಸೆಂಟೆನ್ಸ್ ಮುಗಿಸಿಲ್ಲ ಇನ್ನ. ಎಡಗ ಎತ್ತಿ ಪಟಾರ್ ಅಂತ ಬಳ್ಳಿಕೆನ್ನೇ ಹೊಡೆದ್ರು. ಇನ್ನೂ ಚುರುಚುರು ಅನ್ನತ್ತೆ ನನಗೆ 70 ವರ್ಷದಲ್ಲಿ. ಹೊಡೆದ್ಬಿಟ್ಟು ಹೋಗೋ, ಪ್ರಾಕ್ಟೀಸ್ ಮಾಡಿ ಹೋಗೋ, ನಾಡಿದ್ದು ಬಂದು ನನಗೆ ರಿಹರ್ಸಲ್ ಮಾಡಬೇಕು ಅಂದರು. ನಿಂತರೆ ಇನ್ನೊಂದು ಬೀಳ್ತದೆ ಅಂತ ಗೊತ್ತು, ಸೀದಾ ಹೊರಗಡೆ ಹೋದೆ. ಆದರೆ ನಾನು ಮನೆಗೆ ಹೋಗಿ ನಮ್ಮ ಅಕ್ಕನಿಗೆ ಹೇಳಿದೆ, ಅಕ್ಕ ಹಿಂಗೆ ಬೈದರು ಹೆಡ್ ಮಾಸ್ಟರ್ ಅಂತ. ಸರಿ ಮಾಡಿದ್ರು ನಿನಗೆ ಅಂದರು, ಬೈಪಾಟ್ ಮಾಡು ಅಂದರು. ಅದು ಯಾವ ಜೂಲಿಯಸ್ ಸೀಸರು, ಅವು ಯಾವ ಆಂಟೋನಿ ಗೊತ್ತಿಲ್ಲ ನನಗೆ. ಪುಸ್ತಕ ತಗೊಂಡೆ, ಆಂಟೋನಿ ಸ್ಪೀಚ್ ಪೂರ್ತಿ ಬಹಾಟ್ ಮಾಡಿದೆ. ಎರಡು ದಿವಸ ಬಿಟ್ಟು ಹೆಡ್ ಮಾಸ್ಟರ್ ಮುಂದೆ ಹೋಗಬೇಕು. ನಿಂತ್ಕೊಂಡೆ, ಹಾಂ ಓದೋ ಅಂದರು. ಪುಸ್ತಕ ಇಟ್ಕೊಂಡಿದ್ದೀನಿ, ಅವ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ದಯವಿಟ್ಟು ಗಮನಿಸಿ ಆ ಟೀಚರ್ ಹೇಗಿದ್ರು ಅಂತ. ನಾನು ಶುರು ಮಾಡಿದೆ, ಫ್ರೆಂಡ್ಸ್ ರೋಮನ್ಸ್ ಅಂಡ್ ಕಂಟ್ರಿ ಮೆನ್ ಲೆಂಡ್ ಮೇ ಯುವರ್ ಇಯರ್ಸ್ ಅಂತ. 60 ವರ್ಷ ಇದೆ, ಇವತ್ತು ನೆನಪಿದೆ ನನಗೆ ಇನ್ನ ಅದು ಸೆಂಟೆನ್ಸ್. ಫ್ರೆಂಡ್ಸ್ ರೋಮನ್ಸ್ ಅಂಡ್ ಕಂಟ್ರಿ ಮೆನ್ ಲೆಂಡ್ ಮೇ ಯುವರ್ ಇಯರ್ಸ್ ಅಂದೆ. ಸ್ಟಾಪ್ ಅಂದ್ರು. ಯಾಕಂತಾರೆ ನೋಡಿದೆ, ದೇರ್ ಇಸ್ ಅ ಕಾಮಾ ದೇರ್ ಅಂದ್ರು. ನನಗೆ ಕಾಮಾ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಆಗ ಅರ್ಥ ಆಯ್ತು, ಕಾಮಾ ಅಂದ್ರೆ ಪಾಸ್, ಸುಮ್ಮನೆ ಬಡಬಡ ಓದ್ಕೊಂಡು ಹೋಗ್ಬೇಡ, ಪಾಸ್. ಫ್ರೆಂಡ್ಸ್ ರೋಮನ್ಸ್ ಅಂಡ್ ಕಂಟ್ರಿ ಮೆನ್ ಲೆಂಡ್ ಮೇ ಯುವರ್ ಇಯರ್ಸ್ ಹೇಳಿಕೊಟ್ರು, ಬ್ಯಾಟ್ ಮಾಡಿಸಿದ್ರು, 2 ಸಲ ರಿಹರ್ಸಲ್ ಮಾಡಿಸಿದ್ರು. ಮುಂದೆ ಬರುವ ವಾರ ಹೋದೆ ನಾನು ಕಾಂಪಿಟೇಷನ್ ಹೋದೆ. ನನ್ನ ಮೇಲೆ ಕರುಣೆಯಿಂದನೋ ಅಥವಾ ಆ ಟ್ರೈನಿಂಗ್ನಿಂದನೋ ಫಸ್ಟ್ ಪ್ರೈಸ್ ಬಂತು ನನಗೆ ಇಂಟರ್ ಸ್ಕೂಲ್ ಕಾಂಪಿಟೇಷನಲ್ಲಿ. ಈ ದೊಡ್ಡ ಕಪ್ ಕೊಟ್ರು, ಅದೆಲ್ಲ ಸಂತೋಷ. ಕಪ್ ತೊಗೊಂಡು ಹೋಗುವಾಗ ಇರೋದಕ್ಕಿಂತ 6 ಇಂಚ್ ಉದ್ದ ಆಗಿದ್ದೆ ನಾನು. ಹೋಗಿ ಹೆಡ್ ಮಾಸ್ಟರ್ ಕೊಟ್ಟೆ, ವೆರಿ ಗುಡ್ ವೆರಿ ಗುಡ್ ಅಂದರು. ನಮ್ಮಲ್ಲೊಂದು ಪದ್ಧತಿ ಇತ್ತು, ಸಾಮಾನ್ಯ ಎಲ್ಲ ಶಾಲೆಯಲ್ಲಿ ಮಾಡ್ತಾರೆ, ಯಾವುದಾದ್ರೂ ಮಗುಗೆ ಯಾವುದಾದ್ರೂ ಪ್ರೈಸ್ ಬಂದರೆ ಮರುದಿನ ಅಸೆಂಬ್ಲಿ ಇರ್ತದಲ್ಲ ಸ್ಕೂಲ್ ಅಸೆಂಬ್ಲಿ, ಅಲ್ಲಿ ಹೆಡ್ ಮಾಸ್ಟರ್ ಮತ್ತೊಮ್ಮೆ ಕೊಡ್ತಾರೆ ಹುಡುಗಿಗೆ, ಎಲ್ಲ ಹುಡುಗರ ಮುಂದೆ ಗೊತ್ತಾಗಲಿ ಅಂತ. ನನಗೆ ಗೊತ್ತಿತ್ತು ಮರುದಿವಸ ಮಾಡ್ತಾರೆ ಅಂತ. ಕರೆದ್ರು, ಬಾರೋ ಇಲ್ಲಿ ಮೇಲೆ ಅಂತ ಕರೆದ್ರು. ಸ್ಟೇಜ್ ಮೇಲೆ ಹೋದೆ, 1500 ಜನ ಹುಡುಗರಾಗಿ ನಮ್ಮ ಕಾಲೇಜು ಸ್ಕೂಲಲ್ಲಿ, ಈ ಕಡೆ ಎಲ್ಲ ಹುಡುಗರು ಈ ಕಡೆ ಎಲ್ಲ ಹುಡುಗಿಯರು ನಿಂತ್ಕೊಂಡಿರ್ಬೇಕು. ಹೋದೆ, ಹೇಳಿದ್ರು ಮೈಕ್ ಮುಂದೆ ನಿಂತಿದ್ದಾರೆ ಹೆಡ್ ಮಾಸ್ಟರು. ಮೊನ್ನೆ ಹೋಗಿದ್ದ ಇವನು, ಆಂಟೋನಿ ಸ್ಪೀಚ್ ಹೇಳಿದ, ಫಸ್ಟ್ ಪ್ರೈಸ್ ಬಂದಿದೆ, ವೆಲ್ ಡನ್ ವೆರಿ ವೆಲ್ ಡನ್ ಅಂದರು. ಎಲ್ಲರೂ ಕಪ್ ಚಪ್ಪಾಳೆ ತಟ್ಟಿದ್ರು, ಕಪ್ ಕೊಟ್ರು ಇನ್ನೊಮ್ಮ ಕೈ ನನ್ನ ಕೈಯಲ್ಲಿ. ಐ ವಾಸ್ ಆನ್ ಕ್ಲೌಡ್ 9, ಭಾರಿ ಖುಷಿಯಾಗಿತ್ತು. ಅಷ್ಟೇ ಆದರೆ ಚೆನ್ನಾಗಿತ್ತು. ಹೆಡ್ ಮಾಸ್ಟರ್ ಮುಂದೆ ಮೈಕ್ ಇದೆ ಅಂತ ಅವ್ರು ಮರ್ತಿದ್ರು, ಮುದ್ದಾಮ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಮೈಕ್ ಆನ್ ಇದೆ, ನನಗೆ ಕೇಳ್ತಾರೆ, ಮೊನ್ನೆ ಕಪ್ಪಾಳೆಗೆ ಹೊಡೆದ್ನಲ್ಲ, ಭಾಳ ನೋವಾತೇನೋ ಅಂದರು. ಇಷ್ಟು ಕೆಟ್ಟ ಅನಿಸ್ತು ನನಗೆ, ಯಾಕಪ್ಪ ಜನ್ಮ ಬಂತು ಅನಿಸ್ಬಿಡ್ತು. ಅವಾಗ ಹೊಡೆದದ್ದು ಹೆಡ್ ಮಾಸ್ಟರ್ಗೆ, ನನಗಿಬ್ಬರಿಗೆ ಗೊತ್ತಿತ್ತು, ಇಡೀ ಶಾಲೆ ಗೊತ್ತಾಯ್ತು, ಅದರಲ್ಲೂ ಹುಡುಗಿಯರಿಗೆಲ್ಲ ಗೊತ್ತಾಯ್ತಲ್ಲ ಹೊಡೆಸ್ಕೊಂಡಿದ್ದಾನೆ ಅವನು ಅಂತ. ಭಾರಿ ಕೆಟ್ಟ ಅನಿಸ್ಬಿಡ್ತು ನನಗೆ. ಆದರೆ ಇವತ್ತು ಅದಾಗಿ 50 ವರ್ಷದ ಮೇಲೆ ಪ್ರತಿ ಸಲ ನಾನು ಸ್ಟೇಜ್ನಲ್ಲಿ ನಿಂತು ಮಾತಾಡುವಾಗ ನಮ್ಮ ಹೆಡ್ ಮಾಸ್ಟರ್ ನೆನೆಸ್ಕೊತೇನೆ. ಇವತ್ತು ನನ್ನ ಧೈರ್ಯ ಕೊಟ್ಟದ್ದು ಅವರು, ಇಲ್ಲದೆ ಮುಂದೆ ಬರ್ತಿರಲಿಲ್ಲ. ಇನ್ನು ಯಾಕೆ ಈ ಮಕ್ಕಳಿಗೆ ಮಾತನ್ನು ಹೇಳಬೇಕು, ಈ ಮಕ್ಕಳಿಗೆ ಮಾತನ್ನು ಹೇಳಬೇಕು ಅಂದರೆ, ಯಾವುದೋ ಕಾರಣಕ್ಕೆ ಶಿಕ್ಷಕರು ನಿಮ್ಮನ್ನು ಬೈತಾರೆ, ದಂಡಿಸ್ತಾರೆ, ಅಲ್ಲ ಸರಿ ಅಲ್ಲ ಮಾಡಬೇಡ ಅಂತ ಬೈತಾರೆ. ಆ ಹೊತ್ತಿ ಬೇಜಾರಾಗತ್ತೆ ಮಕ್ಕಳ ಮನಸ್ಸಿಗೆ, ಛೇ ಈಗ ಅಂದ್ಬಿಟ್ರಲ್ಲ ಕ್ಲಾಸಲ್ಲಿ ಟೀಚರು, ಬೈದ್ಬಿಟ್ರಲ್ಲ ನನಗೆ ಅಂತ. ತಪ್ಪು ತಿಳ್ಕೊಬೇಡಿ, ದಟ್ ಇಸ್ ದ ಪಾಯಿಂಟ್ ಆಫ್ ಟರ್ನಿಂಗ್ ಪಾಯಿಂಟ್ ಫಾರ್ ಯುವರ್ ಲೈಫ್. ಇವತ್ತು ಗೊತ್ತಾಗಲ್ಲ, 20 ವರ್ಷ ಆದಮೇಲೆ ಆ ಮೇಷ್ಟ್ರ್ ಬೈದದಕ್ಕೆ ನಾನು ಸರಿಯಾಗಿದ್ದೀನಿ ಅಂತಾಗತ್ತೆ. ನನ್ನ ಜೀವನಕ್ಕೆ ದಾರಿ ತೋರಿಸಕ್ಕಿರುವಂತಹ ಗುರುಗಳು ಶಿಕ್ಷಕರು, ಅವ್ರು ಎಂದೂ ಸುಮ್ಮನೆ ಬೈಯಲ್ಲ ನಿಮ್ಮನ್ನ. ನಮ್ಮ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ, ಸರಿಯಾದ ದಾರಿ ತರೋದಕ್ಕೆ ಹೇಳ್ತಾರೆ ಅದನ್ನ, ಅದು ನೆನ್ಪಿಟ್ಕೊಳ್ಳಿ. ಆ ಕ್ಷಣಕ್ಕೆ ಬೇಜಾರಾಗಿರುತ್ತೆ ಮಕ್ಕಳಿಗೆ, ಆದರೆ ಮುಂದೆ 10 ವರ್ಷ ಆದ್ಮೇಲೆ, ಅದಕ್ಕೆ ಹೇಳ್ತೀನಲ್ಲ, ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ ಸೈಟ್. ನಮ್ಮ ಜೀವನದಲ್ಲಿ ಮೌಲ್ಯ ಯಾವಾಗ ಬಂತು ಅಂತ ಗೊತ್ತಾಗಬೇಕಾದ್ರೆ ಒಂದು 15 ವರ್ಷ ಆಗಬೇಕು. ಮಕ್ಕಳು ಬೆಳೆಯುವಾಗ ಇಬ್ಬರು ಅವ್ರ ಮೇಲೆ ತುಂಬ ಪರಿಣಾಮ ಬೀರ್ತಾರೆ. 15 ವರ್ಷ ಆಗೋ ತನಕನು ಅತ್ಯಂತ ಪ್ರಭಾವ ಬೀರುವಂತ ಇಬ್ಬರೇ ಇಬ್ರು ಅಂದ್ರೆ ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು. ಇವರಿಬ್ಬರೂ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ ಮಕ್ಕಳು ಹೇಗಾಗ್ತಾರೆ ನೋಡಿ. ಎಲ್ಲೋ ರಾಮೇಶ್ವರಂದಲ್ಲಿ ಓದಿದಂತ ಹುಡುಗ ಕಲಾಂ ಆಗಿ ರಾಷ್ಟ್ರಪತಿ ಆಗೋದಾದ್ರೆ, ಕೇರಳದ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗ ಕೆಆರ್ ನಾರಾಯಣನಾಗಿ ರಾಷ್ಟ್ರಪತಿ ಆಗೋದಾದ್ರೆ, ಪಂಜಾಬ್ದ ಯಾವುದೋ ಹಳ್ಳಿಯಲ್ಲಿ ಓದಿದಂತ ಹುಡುಗ ಧ್ಯಾನಿಯಾಗಿ ಮನಮೋಹನ್ ಸಿಂಗ್ ಆಗಿ ಪ್ರಧಾನಮಂತ್ರಿ ಆಗೋದಾದ್ರೆ, ಅಲಹಾಬಾದ್ ಪ್ಲಾಟ್ಫಾರ್ಮ್ ಅಲ್ಲಿ ಚಾ ಮಾರ್ತಿದ್ದಂತ ಹುಡುಗ ಇವತ್ತು ಪ್ರಧಾನಮಂತ್ರಿ ಆಗೋದಾದ್ರೆ, ನನಗೊಂದು ಆಸೆ ಇದೆ. ಯಾಕೆ ಹೇಳ್ತೀನಿ ಮಾತನ್ನಂದ್ರೆ, ಶಿಕ್ಷಕರು ಪಾಲಕರು ಅಯ್ಯೋ ಇವನೇನಾಗ್ತಾನೆ ಬಿಡ್ರಿ ಅನ್ನೋದು ಬೇಕಾಗಿಲ್ಲ. ಆ ಮಗು, ಆ ಹುಡುಗಿ, ಆ ಹುಡುಗ ಭಾರತದ ಅತ್ಯಂತ ದೊಡ್ಡ ನೇತಾರ ಆಗ್ತಾನೆ ಅಂತ ನಾವು ಮನಸ್ಸಿಟ್ಕೊಂಡು ಮಾಡಿದ್ರೆ ಖಂಡಿತ ಆಗತ್ತೆ. ಈ ಘಟನೆಯನ್ನು ನನಗೆ ಡಾಕ್ಟರ್ ಕಲಾಮೇ 10 ಸಲ ಹೇಳಿದ್ದಾರೆ. ಅವ್ರ ಜೊತೆ 15 ವರ್ಷ ಬದುಕಿದವನು ನಾನು. ಅವ್ರು ಹೇಳೋರು, ನಾನು ಇವತ್ತೇನಾದರೂ ವೈಮಾನಿಕ ಸಿದ್ಧಾಂತ, ಏರೋಸ್ಪೇಸ್ ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿ ತೋರಿಸಿದ್ರೆ ನಾನು ರಾಮೇಶ್ವರಂ ಸ್ಕೂಲ್ ಟೀಚರ್ ಕಾರಣ. ಪ್ರೈಮರಿ ಸ್ಕೂಲು ಸಮುದ್ರ ದಂಡೆಗಿರುವಂಥ ಶಾಲೆ, ಮೇಷ್ಟ್ರು ಬರಬೇಕು. ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಮೇಷ್ಟ್ರು, ಐ ಆರ್ ಮಾಸ್ಟರ್ ಅಂತ ಕರೆಯೋರು. ಒಂದು ದಿವಸ ಪಾಠ ಮಾಡುವಾಗ ಬೋರ್ಡ್ ಮ ಚಿತ್ರ ಬರ ತೋರಿಸ್ತಾ ಇದ್ರಂತೆ, ಪಕ್ಷಿ ಹೆಂಗೆ ಹಾರ್ತದೆ ಅಂತ ಹೇಳಿದರು. ಪಕ್ಷಿ ರೆಕ್ಕೆ ಬಿಡಿತದೆ, ಗಾಳಿ ಹಿಂದೆ ತಳ್ಳಿತಾ ಮುಂದೆ ಹೋಗ್ತದೆ ಅಂತ ಚಿತ್ರ ತೋರಿಸಿದ್ರು. ಅರ್ಥ ಆಯ್ತೇನ್ರೋ ಅಂತ ಕೇಳಿದ್ರು. ಇಲ್ಲ ಅಂದ್ರು ಹುಡುಗರು. ಎಂತ ದಡ್ಡ ಇದ್ದೀನಿ ನಾನು, ಬರ್ರಿ ಹೊರಗೆ ಬಂದ್ರೋ ಬೀಚ್ ಮೇಲೆ ಹೋಗೋಣ ಅಂದ್ರು. ಆ ಬೀಚ್ ಮೇಲೆ ಬಂದ್ರೆ 10,000 ಪಕ್ಷಿ ಹಾರಾಡ್ತಾ ಇದ್ದ ಆಮೇಲೆ. ನೋಡು ಅದನ್ನು ಪಕ್ಷಿ ಹೆಂಗೆ ಹಾರ್ತದೆ ನೋಡು, ರೆಕ್ಕೆಯಿಂದ ಗಾಳಿ ಹಿಂದೆ ತಳ್ಳುತ್ತದೆ, ಪಕ್ಷಿ ಮುಂದೆ ಹೋಗ್ತದೆ. 5 ನಿಮಿಷ ಬರ್ತಾ ಆಗ್ತಾ ಇತ್ತು, ಎಲ್ಲ ಹೋದ್ರು ಮಕ್ಕಳು. ಒಬ್ಬ ಹುಡುಗ ನಿಂತೇ ಇದ್ದ, ಯಾಕೋ ನೀನು ನಿಂತ್ಕೊಂಡೆ ಅಂತ ಕೇಳಿದರು. ಸರ್ ನೀವು ಹೇಳಿದ್ದು ಸರಿ, ಪಕ್ಷಿ ತನ್ನ ರೆಕ್ಕೆ ಹಿಂದೆ ಗಾಳಿ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ, ಆದರೆ ವಿಮಾನ ರೆಕ್ಕೆ ಹೆಂಗೆ ಇರ್ತಾವಲ್ಲ ಸರ್, ವಿಮಾನದ್ದು ರೆಕ್ಕೆ ಬಡ್ಕೊಳ್ಳೋದೇ ಇಲ್ಲ, ಅದರೊಳಗೆ ಇಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ತೂಕ ಸಾಮಾನ್ಯ ಇರ್ತದೆ, ಅದೇಂಗೆ ಹಾರುತ್ತೆ ಸರ್ ಅಂತ ಕೇಳಿದ ಹುಡುಗ. ಆ ಬಡ ಮೇಷ್ಟ್ರು ಪ್ರಾಮಾಣಿಕ ಮೇಷ್ಟ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲೋ ಮಾರಾಯ, ನಾ ವಿಮಾನ ನಿಲ್ದಾಣನೇ ನೋಡಿಲ್ಲ ಇದುವರೆಗೂ. ನೀ ನೋಡಬೇಕು, ನೋಡೋದಷ್ಟೇ ಅಲ್ಲ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತಗೊಂಡು ಹೋಗು ಅಂದ್ರಂತೆ. ಮಾತು ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತಗೊಂಡು ಹೋಗು ಅಂದರು. ಆ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು ಹುಡುಗನಿಗೆ, ವಿಮಾನ ಮಾಡಬೇಕು ಅಂತ. ಇಂಜಿನಿಯರಿಂಗ್ ಮಾಡಿದ, ಅಮೆರಿಕಕ್ಕೆ ಹೋದ, ನಾಸಾದಲ್ಲಿ ಕೆಲಸ ಮಾಡಿದ, ಮಿಸೈಲ್ಸ್ ಅಂತ ಕಲ್ಕೊಂಬಂದ, ಭಾರತಕ್ಕೆ ಬಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರು, DRDO ಡೈರೆಕ್ಟರ್ ಆದರು, ಭಾರತ ರತ್ನ ಆಗಿ ಕೊನೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆದರು. ಅವ್ರು ಹೇಳೋರು, ದ ಡಿಸೈರ್ ಫಾರ್ ಮೈ ಬಿಕಮಿಂಗ್ ಎ ಏವಿಯೇಷನ್ ಸೈಂಟಿಸ್ಟ್, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದಿ ಬೀಚ್ ಆಫ್ ರಾಮೇಶ್ವರಂ. ಒಬ್ಬ ಮೇಷ್ಟ್ರು, ಅಯ್ಯರ್ ಮಾಸ್ಟರ್ ಕಲ್ಪನೆ ಕೂಡ ಇಲ್ಲ ತನ್ನ ಹುಡುಗ ರಾಷ್ಟ್ರಪತಿ ಆಗ್ತಾನೆ ಅಂತ ಗೊತ್ತಿಲ್ಲ, ಅವ್ರು ಆಗೋತಿಗ್ರ ಅಯ್ಯರ್ ಇರಲೂ ಇಲ್ಲ. ಆದರೆ ಒಬ್ಬ ರಾಮೇಶ್ವರಮದಲ್ಲಿ ಒಬ್ಬ ಶಾಲೆ ಮೇಷ್ಟ್ರು ಒಬ್ಬ ರಾಷ್ಟ್ರಪತಿ ನಿರ್ಮಾಣ ಮಾಡೋದಾದರೆ ನಮ್ಮ ಶಿಕ್ಷಕರೆಲ್ಲ ಬೇಕಾದಂಗೆ ಮಾಡ್ಬೋದು, ಇನ್ನೂ ಮಾಡ್ಬೋದು. ಅದು ಮಾಡಲಿ ಅಂತ ನನ್ನ ಆಸೆ. ಪ್ರತಿಯೊಂದು ಮಗುವಿನಲ್ಲಿ ದೊಡ್ಡ ಶಕ್ತಿ ಇದೆ. ಇದುವರೆಗೂ ನಾನು ದಡ್ಡ ಮಕ್ಕಳನ್ನು ಕಂಡಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ ನಿಜವಾಗ್ಲೂ, 52 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದೆ ನಾನು, ಇದುವರೆಗೂ ಒಬ್ಬ ದಡ್ಡ ವಿದ್ಯಾರ್ಥಿ ಸಿಕ್ಕಿಲ್ಲ ನನಗೆ. ಯಾವ ಮಗುನೂ ದಡ್ಡ ಅಲ್ಲ. ತಾಯಿನ ಕೇಳಿ ನೋಡಿ, ಮಗು ತಾಯಿನ ಆಕೆ ಹೇಳ್ತಾಳೆ, ನನ್ನ ಮಗ ದಡ್ಡ ಅಲ್ರಿ, ಗಣಿತ ಬರಲ್ಲ ಅವನಿಗಷ್ಟೇ, ಸೈನ್ಸ್ ಬರಲ್ಲ ಅವನಿಗಷ್ಟೇ, ಇಂಗ್ಲೀಷ್ ಬರಲ್ಲ ಅಷ್ಟೇ, ದಡ್ಡ ಅಲ್ಲ ಅವನು. ದಡ್ಡ ಅಲ್ಲ ಅವನು, ಗಣಿತಲ್ಲಿ 100 ಕ್ಕೆ 100 ಬರಲಿಕ್ಕಿಲ್ಲ, ಆದ್ರೆ ಅವ್ನು ಬಹುದೊಡ್ಡ ಕಬಡ್ಡಿ ಚಾಂಪಿಯನ್ ಆಗ್ಬೋದು. ತೆಂಡೂಲ್ಕರ್ಗೆ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತ ಅವನ ಟೀಚರ್ ನನಗೆ ಹೇಳ್ತಾ ಇದ್ಲು, ನಮ್ಮ ಅಕ್ಕನ ಕ್ಲಾಸ್ಮೇಟ್ ಆಕೆ. ತಿರುಗಲ್ಲ, ಅಯ್ಯೋ ಅವ್ನು ಗ್ಯಾರಂಟಿ ಫೇಲ್ ಆಗ್ತಾನೆ, ತಲೆ ಕೆಟ್ಟೋಗ್ತಾನೆ. ಕೇಳಿ ಮ್ಯಾಥ್ಸ್ ಬರಲ್ಲ, ಮ್ಯಾಥ್ಸ್ ಬರಲ್ಲ. ನಾ ಇದೆ ಬಿಡು, ನಿನಗೆ ಅವನು ಮ್ಯಾಥ್ಸ್ ಬರಲ್ಲ, ಅವನು ಇನ್ನೇನು ಮ್ಯಾಥ್ಸ್ ಬರಲ್ಲ ಅಂದೆ. ಅವನದೇನು ಮ್ಯಾಥ್ಸು ಅಂತ ಕೇಳಿದ್ಲು. ಅವ್ನು ಇರೋದು 5 ಫುಟ್ 4 ಇಂಚ್ ಇದ್ದಾನೆ, 4 ಇಂಚ್ ಅಗಲ ಬ್ಯಾಟ್ ಹಿಡ್ಕೊಂಡು ನಿಂತ್ಕೋತಾನೆ. ಅವನು ತಪ್ಪಿಸ್ಬೇಕು ಅಂತ ಹೇಳಿ ತಾಸಿಗೆ 150 ಕಿಲೋಮೀಟರ್ ವೇಗದಲ್ಲಿ ಚೆಂಡು ಎಸಿತಾರೆ ಅವರು. ಅನುಕೂಲ ಮಾಡ್ಲಿಕ್ಕಲ್ಲ, ಇವನು ಔಟ್ ಮಾಡ್ಬೇಕಂತ ಒಗೆಯೋದು ಅವರು. 1/2 ಸೆಕೆಂಡಲ್ಲಿ ಬಾಲ್ ಬರ್ತದೆ ಅಲ್ಲಿಂದ ಇಲ್ಲಿ, 1/2 ಸೆಕೆಂಡಲ್ಲಿ. ಅಷ್ಟೊಳಗೆ ಅವನು ಎಡಗಾಲು ಎಷ್ಟು ಮುಂದಿಡಬೇಕು, ಬ್ಯಾಟ್ ಹೆಂಗ್ ಮಾಡಬೇಕು, ಎಲ್ಲಿ ಹೊಡಿಬೇಕು, ಜನ ಎಲ್ಲಿದ್ದಾರೆ, ಮೇಲ್ ಹೊಡಿಬೇಕಾ ಗ್ರೌಂಡ್ ಹೊಡಿಬೇಕಾ, ಇದೆಲ್ಲ ತೀರ್ಮಾನ 1/2 ಸೆಕೆಂಡಲ್ಲಿ ಆಗ್ಬೇಕು. ಅವ ಪಟಾರ ಅಂತ ಹೊಡೆದ ಅಂದ್ರೆ ಬಾಲ್ ಬೌಂಡ್ರಿ ದಾಟದಾಗ 100,000,000,000 ಜನ ಇದ್ದಂತ ಲವ್ಲಿ ಶಾಟ್ ಅಂತಾರೆ. ಆಕೆ ಹೇಳಿದೆ, ಅವನ ಬದಲು ನೀನೇನಾದ್ರೂ ಇದ್ದಿದ್ರೆ ಆರ್ಥೋಪೆಡಿಕ್ ಹಾಸ್ಪಿಟಲ್ ಅಲ್ಲೇ ಇರ್ತಿದ್ದಿ ಅಲ್ವಾ, ಬಾಲ್ ಬಿದ್ದರೆ ಹಾಸ್ಪಿಟಲ್ ಹೋಗ್ಬೇಕಲ್ಲ. ನೋಡಿ, ಆ ಗಣಿತ ಬರಲ್ಲ ಅಂತ ಹೇಳಿದಂತ ಹುಡುಗ ಯಂಗೆಸ್ಟ್ ಭಾರತ ರತ್ನ ಆದ ಅಲ್ವಾ. ಶಹನಾಯಿ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲದಂತ ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ಆದರು. ಬರೀ ಸಂಗೀತ ಒಂದೇ ಅವಲಂಬಿಸಿದಂಥ ಲತಾ ಮಂಗೇಶ್ಕರ್ ಭಾರತ ರತ್ನ ಆದರು. ಆದ್ದರಿಂದ ದಯವಿಟ್ಟು ನಮ್ಮ ಡೆಫಿನಿಷನ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ಡಲ್ನೆಸ್ ತರಬೇಡಿ. ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಬುದ್ಧು ಅಂತ ಹೇಳಿದಿರಲ್ಲ ಅಲ್ಲ ಅನ್ನೋಂಗಿಲ್ಲ. ನನ್ನ ಕೆಲಸ ಶಿಕ್ಷಕನಾಗಿ ಇದ್ದವರೋದಂದ್ರೆ ಮಗುವಿನಲ್ಲಿ ಏನಿಲ್ಲ ಅಂತ ಹುಡುಕೋದಲ್ಲ, ಏನೋ ಶಕ್ತಿ ಇದೆ ಮಗುವಿನಲ್ಲಿ, ಯಾವುದೋ ಶಕ್ತಿ ಇದೆ, ಅದನ್ನು ಹುಡುಕಿ ಹೊರಗೆ ತೆಗಿಬೇಕು. ನಾನು ಮಗುವಿನ ಶಕ್ತಿ ಇದೆ ಹೊರಗೆ ತೆಗೆಯೋದು, ಅದನ್ನು ನೀವು ಮಾಡ್ತೀರಿ ಅಂತ ನಂಬಿಕೆ ಇದೆ. ಪಾಲಕರು ಮತ್ತು ಶಿಕ್ಷಕರು ಇಬ್ಬರು ಸೇರಿ ಮಾಡಬೇಕಾದಂತಹ ಕೆಲಸ ಅದನ್ನು.
1: ಮಕ್ಕಳೆಡೆಗೆ ಸಾರಂ, ಮಕ್ಕಳೆಡೆಗೆ ಸಾರಂ, ಮಕ್ಕಳೆಡೆಗೆ ಸಾರ.
2: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
7: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
8: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
9: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಇವತ್ತಿನ ಹರಿಕಥಾ ಪ್ರಸಾರದಲ್ಲಿ ಭಕ್ತ ಪ್ರಹ್ಲಾದ, ನಡೆಸಿಕೊಡುವವರು ಆರ್ ಗುರುರಾಜಲು ನಾಯ್ಡು.
2: ಶುಕ್ಲಾಂ ಭರದರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯೈವ ದಸ್ತನಯಾಭಿ ಪೂಜಿ ಸರ್ವಂ ಯತೇವ ನಿಯವೇನ ವದನ್ವಯಾನಾಂ ಆದ್ಯಸ್ಸನ ಗುಣೈರ್ವಗುಳಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನನ್ನು ಕಾಣುವುದಕ್ಕೆ ಭಕ್ತಿ ಪಂಥವೇ ಎಲ್ಲಕ್ಕಿಂತಲೂ ಮಿಗಿಲಾದದ್ದು. ಪರಮಾತ್ಮನು ಭಕ್ತರಿಗಾಗಿ ಯಾವ ರೂಪದಲ್ಲಾದರೂ ಎಲ್ಲಿಯಾದರೂ ಹೇಗಾದರೂ ಪ್ರತ್ಯಕ್ಷನಾಗುತ್ತಾನೆ ಅನ್ನುವುದಕ್ಕೆ ಹಲವಾರು ಕಥೆಗಳು. ಭಗವಂತನ ಭಕ್ತರಿಗೆ ಭಾಗವತೋತ್ತಮರು ಎಂದು ಹೆಸರು. ಈ ಭಾಗವತೋತ್ತಮರಲ್ಲಿ ಪ್ರಥಮನೇ ಮಹಾನುಭಾವನಾದ ಪ್ರಹ್ಲಾದ. ಅದಕ್ಕೆ ದೊಡ್ಡವರು ಹೇಳುವಾಗ

ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕ ಶೌನಕ ಈ ಭಕ್ತರ ಹೆಸರುಗಳನ್ನು ಹೇಳುವಾಗ ಪ್ರಥಮದಲ್ಲಿ ಮಹಾನುಭಾವನಾದ ಪ್ರಹ್ಲಾದನ ಹೆಸರನ್ನೇ ಹೇಳಿದ್ದಾರೆ ಎಂದರೆ ಆ ಪರಮಾತ್ಮನಿಗೆ ಆತ ಇನ್ನು ಎಷ್ಟು ಹತ್ತಿರದವನು. ದಾಸರಗಳಲ್ಲಿ ಕೊಟ್ಟದಾಸ, ಪುಟ್ಟದಾಸ, ದಿಟ್ಟದಾಸ, ಸುಟ್ಟದಾಸ, ಸುಡುಗಾಡುದಾಸ, ಹೊಟ್ಟೆದಾಸ. ಪುಟ್ಟದಾಸ ಎಂದರೆ ಧ್ರುವ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಪರಮಾತ್ಮನನ್ನು ಕಾಣುವುದಕ್ಕಾಗಿ ಕಾಡಿಗೆ ಹೋಗಿ ತಾನಿದ್ದರಿಗೆ ಪರಮಾತ್ಮನನ್ನು ಬರಮಾಡಿಸಿಕೊಂಡವನು ಪುಟ್ಟದಾಸ. ದಿಟ್ಟದಾಸ ನಮ್ಮ ಇಂದಿನ ಕಥಾನಾಯಕನಾಗಿರತಕ್ಕಂಥ ಪ್ರಹ್ಲಾದ ದೇವ. ಎಲ್ಲಿದ್ದಾನೆ ಪರಮಾತ್ಮ ಎಂದು ತಂದೆ ಆರ್ಭಟಿಸಿದಾಗ, ನೀನು ಕೇಳಿದ ಎಡೆಯಲ್ಲ ಆತನನ್ನು ತೋರ್ತೇನೆ ಎಂಬುದಾಗಿ ಹೇಳಿ ತಂದೆ ಅಪೇಕ್ಷೆ ಪಟ್ಟ ಎಡೆಯಲ್ಲಿಯೇ ಸ್ತಂಭದಲ್ಲಿಯೇ ಬರಿಸಿದನಂತೆ ಆ ಪರಮಾತ್ಮನನ್ನ. ಅವನು ದಿಟ್ಟದಾಸ. ಕೊಟ್ಟದಾಸ ದಾನಶೂರ ಕರ್ಣ. ತನ್ನ ಅವಸಾನ ಕಾಲದಲ್ಲಿಯೂ ಸಹ ಮತ್ತೋರ್ವ ಅಪೇಕ್ಷೆಯನ್ನು ಪಟ್ಟ ಎಂದವನಿಗೆ ದಾನವನ್ನು ಕೊಟ್ಟವನು ಕೊಟ್ಟದಾಸ. ಸುಟ್ಟದಾಸ ಅಂಧಕಾರವೆಂಬ ಲಂಕಾಪಟ್ಟಣವನ್ನು ಸುಜ್ಞಾನವೆಂಬ ಬೆಳಕಿನಿಂದ ಸುಟ್ಟಂತ ಮಹಾನುಭಾವ. ಸುಡುಗಾಡುದಾಸ ಸಾಮಾನ್ಯವಾಗಿ ಹರಿಕಥೆಗಳು ಕೆಟ್ಟ ಹೋದರೆ ಆ ಹರಿಕಥೆ ಮಾಡೋರನ್ನ ಜನರು ಆಡುವ ಈ ಪದ್ಧತಿ. ಆ ಮಾಡಿಸೋರಿಗೆ ಹೇಳ್ತಾರೆ, ಏನಪ್ಪ ನಿಮಗಿನ್ಯಾರು ಸರಿಯಾದ ದಾಸರು ಸಿಕ್ಕಲಿಲ್ವೇ, ಹೋಗಿ ಹೋಗಿ ಸುಡುಗಾಡುದಾಸನ್ನೇ ಕರ್ಕೊಂಬಂದಿದೆಯಲ್ಲಯ್ಯ ಅಂತ ಹೇಳುವ ಅಭ್ಯಾಸ. ಆದರೆ ಈಗ ಇಲ್ಲಿರುವ ಸುಡುಗಾಡುದಾಸ ಈ ದಾಸನಲ್ಲ. ಸತ್ಯಕ್ಕಾಗಿ ಸತಿಸುತಾದಿಗಳ ವಿಕ್ರಯಿಸಿ, ಸತ್ಯಕ್ಕಾಗಿ ಕಾಡು ನಾಡುಗಳ ನಲೆದು, ಸತ್ಯಕ್ಕಾಗಿ ಸ್ಮಶಾನ ವಾಸ ನೆನೆಸಿದ ಹರಿಶ್ಚಂದ್ರನೇ ಸುಡುಗಾಡುದಾಸ. ಇನ್ನು ಹೊಟ್ಟೆದಾಸ ಮನವ ಮಂದಿರವ ಮಾಡಿ ಅದರೊಳಗೆ ಪರಮಾತ್ಮನ ಇರಿಸಿ ನಿಶ್ಚಿಂತತೆಯಿಂದಲೇ ಪರಮಾತ್ಮನ ಧ್ಯಾನವನ್ನು ಮಾಡಿದ ಬಲಭೀಮದೇವ ಹೊಟ್ಟೆಯ ದಾಸ. ಇನ್ನು ಮಿಕ್ಕುಳಿದ ದಾಸರ ಬಗ್ಗೆ ಅಷ್ಟು ಚೆನ್ನಾಗಿ ತಿಳಿಯದಾದ ಕಾರಣ ಗೊತ್ತಿಲ್ಲದ ವಿಚಾರವನ್ನು ಹೇಳಿ ಸಿಕ್ಕಾಕಿಕೊಳ್ಳುವುದಕ್ಕಿಂತಲೂ ಗೊತ್ತಿರುವ ವಿಚಾರವನ್ನು ಹೇಳಿ ಸುಮ್ಮನಾಗುವುದೇ ಬಹುಕ್ಷೇಮ. ಇಲ್ಲಿ ದಿಟ್ಟದಾಸನಾದಂಥ ಪ್ರಹ್ಲಾದ ದೇವ ಅವತರಿಸಿ ಭಕ್ತರ ವಿಚಾರವನ್ನು ಲೋಕದಲ್ಲಿ ಸಾರಿದ ಎಂಬತಕ್ಕಂಥ ಕಥಾಭಾಗವನ್ನು ನಿಮ್ಮ ಮುಂದೆ ಸ್ವಲ್ಪ ಕಾಲ ವಿನಿಮಯವನ್ನು ಮಾಡಿಕೊಂಡು ಆ ಭಾಗವತೋತ್ತಮನ ಕಥಾಶ್ರವಣದಿಂದ ನಾವುಗಳೆಲ್ಲರೂ ಪುಣ್ಯಭಾಗಿಗಳಾಗೋಣ ಎಂದು ಕಥಾಪ್ರಾರಂಭವನ್ನು ಮಾಡುತ್ತಿದ್ದೇನೆ. ಅರ್ಚನಾ ಎಂಟರ್ಪ್ರೈಸಸ್ ರವರು ರಾಗಂ ಧ್ವನಿ ಮುದ್ರಣದಲ್ಲಿ ಅರ್ಪಿಸುವ ಭಕ್ತ ಪ್ರಹ್ಲಾದ ಎಂಬ ಹರಿಕಥೆ. ಮೆರವಪುರದೊಳ್ಳೆಗೆ

ಸಕಲ ಲೋಕವಲ್ಲಭನಾದ ಶ್ರೀಹರಿಯು ವೈಕುಂಠದಲ್ಲಿ ವಿರಾಜಮಾನನಾಗಿರುವ ಕಾಲ, ಶೇಷಶಯನನಾಗಿ ಹರಿಪವಳಿಸಿರುವ ಸಮಯ, ಮಾತೆಲ್ಲ ಕುಮಿತ ಪಾದ ಕಮಲವನ್ನು ಒತ್ತುವ ಸಮಯ. ಜಗದೊಡೆಯನಾದ ಪರಮಾತ್ಮ ಶೇಷಶಾಯಿಯಾಗಿ ಪವಳಿಸಿದ್ದಾನೆ. ಜಗನ್ಮಾತೆಯಾದ ಲಕ್ಷ್ಮೀದೇವಿ ಪಾದಕಮಲಗಳನ್ನು ಒತ್ತುತ್ತಿದ್ದಾಳೆ. ಸಾಮಾನ್ಯವಾಗಿ ಹರಿಕಥೆಗಳಲ್ಲಿ ಹರಿಮಲಗಿರುವಾಗ ಲಕ್ಷ್ಮೀ ಪಾದಕಮಲಗಳನ್ನು ಒತ್ತುತ್ತಿದ್ದಳು ಅಂತ ಹೇಳುವಾಗ ಬಹುಜನ ಹೆಣ್ಣು ಮಕ್ಕಳಿಗೆ ಸಿಟ್ಟಾಗಬಹುದು. ಈ ಕೀರ್ತನಕಾರರೆಲ್ಲರೂ ಗಂಡನ ಪಾದ ಸೇವೆಯನ್ನು ಮಾಡು ಅನ್ನುವುದಕ್ಕಾಗಿ ಪರೋಕ್ಷವಾಗಿ ಹೀಗೆ ಹೇಳ್ತಾರೆ ಅಂತ. ಆದರೆ ಇದು ಯಾರ ಕಲ್ಪಿತವೂ ಅಲ್ಲ. ನೀವು ಯಾವ ದೇವಸ್ಥಾನದಲ್ಲಿ ಹೋಗಿ ನೋಡಿ, ಪರಮಾತ್ಮ ಶೇಷನ ಮೇಲೆ ಮಲಗಿದ್ದಾನೆ ಎಂದರೆ ಲಕ್ಷ್ಮೀ ಕಾಲನ್ನು ಹಿಸುಕುತ್ತಾ ಕುಳಿತಿರುವ ನಾವು ದೃಶ್ಯವನ್ನೇ ನೋಡುತ್ತೇವೆ. ಚಿತ್ರಕಾರರಾಗಲಿ, ನಾಟಕಕಾರರಾಗಲಿ, ಶಿಲ್ಪಕಾರರಾಗಲಿ ಅದನ್ನು ಚಿತ್ರಿಸುವಾಗ ಪಾದ ಸೇವೆಯನ್ನು ಮಾಡುವುದನ್ನು ತೋರಿಸಿದ್ದಾರೆ. ಬಹುಶಃ ಈ ರೀತಿಯಾದ ಸೇವೆಯಿಂದಲೇ ಸತಿಯರಿಗೆ ಸದ್ಗತಿ ಎಂಬ ಅರ್ಥವೇನು. ಅದಕ್ಕೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಪ್ರಾತಃ ಕಾಲ ಎದ್ದ ಕೂಡಲೇ ಒಮ್ಮೆ ಪತಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಮತ್ತೆ ಗಂಡ ದೇವರ ಪೂಜೆಯನ್ನು ಮಾಡಿ ಬಂದು ಪ್ರಸಾದವನ್ನು ಕೊಟ್ಟಾಗ ಆಗೊಂದು ಸಲ ನಮಸ್ಕಾರ ಮಾಡ್ತಾರೆ. ರಾತ್ರಿ ಮಲಗಬೇಕಾದರೆ ಮಕ್ಕಳು ಮರಿಗಳನ್ನೆಲ್ಲ ಮಲಗಿಸಿ ಆಗೊಮ್ಮೆ ಪತಿಯ ಪಾದಕ್ಕೆ ನಮಸ್ಕರಿಸಿ ತಾವು ಮಲಗುತ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಕೊನೆಯ ಪಕ್ಷ ಮೂರು ಸಲವಾದರೂ ನಮಸ್ಕಾರ, ಕೆಲವು ಸೀಮೆಗಳಲ್ಲಿ ಎರಡೇ ಎರಡು ಸಲ, ಅದು ಮದುವೆ ಆದಾಗ ಒಂದು ಸಲ, ಆಮೇಲೆ ರಾಯರು ಗೋತ ಹೊಡೆದಾಗ ಒಂದು ಸಲ. ಕಾಲಿಗೆ ಬಿದ್ದು ನಿನಗೂ ನನಗೂ ಋಣ ತೀರ ಹೋಯಿತೋ ಅಂತಾರೆ ಅಂತ ಯಾರೋ ಹೇಳಿದ್ದು ಅಷ್ಟು ನಮಗೆ ಚೆನ್ನಾಗಿ ತಿಳಿಯದಾದ್ದರಿಂದ ಆ ವಿಚಾರದ ಮೇಲೆ ನಂಬಿಕೆ ಇಲ್ಲ. ಇಲ್ಲಿ ಲಕ್ಷ್ಮೀದೇವಿಯು ಪಾದ ಕಮಲಗಳನ್ನು ಒತ್ತುತ್ತಾ ಕುಳಿತಿರುವ ಸಂದರ್ಭ ಜಯ ವಿಜಯರು ಕಾವಲನ್ನು ಕಾಯುತ್ತ ನಿಂತಿದ್ದಾರೆ. ಅವರಿಗೆ ಮನಸ್ಸಿನಲ್ಲಿ ಅನಿಸಿದೆ, ಜಯ ನಾವೇನು ಸಾಮಾನ್ಯರಲ್ಲ, ಶ್ರೀಹರಿಯು ಹೇಗೆ ಚತುರ್ಭುಜನೋ ನಾವು ಹಾಗೆ ಚತುರ್ಭುಜರು, ಪರಮಾತ್ಮನ ಹೇಗೆ ವೈಕುಂಠ ವಾಸನೋ ನಾವು ಹಾಗೆ ವೈಕುಂಠದಲ್ಲೇ ಇದ್ದೇವೆ. ಆದರೆ ವ್ಯತ್ಯಾಸವೇನು ಅಂದ್ರೆ ಆತ ಒಳಗಿದ್ದಾನೆ, ನಾವು ಹೊರಗಿದ್ದೇವೆ ಅಷ್ಟೇನೆ. ಆದರೂ ಇಲ್ಲಿ ಬರುವವರು ಹರಿಯ ದರ್ಶನಾಕಾಂಕ್ಷಿಗಳಾಗಿ ಬರ್ತಾರೆ ವಿನಃ ನಮ್ಮನ್ನು ಪುರಸ್ಕರಿಸುವುದಿಲ್ಲ. ಕಾರಣ ನಾವು ಎಂಥವರು ಅಂತ ಅವರಿಗೆ ತೋರಿಸಿಕೊಟ್ಟಿಲ್ಲ ಎಂಬತಕ್ಕಂಥ ಅಹಂಭಾವವನ್ನು ಮನಸ್ಸಿನಲ್ಲಿ ಮೂಡಿಸಿದರಂತೆ. ಯಾರು ಅಹಂಭಾವ ಪೀಡಿತರಾಗುತ್ತಾರೋ ಅವರು ಹರಿಯ ಪಕ್ಕದಲ್ಲಿ ಇರಲು ಯೋಗ್ಯರಲ್ಲ ಎನ್ನುವ ಅರ್ಥವನ್ನು ಸೂಚಿಸುವ ಈ ಕಥಾಭಾಗ ಮುಂದುವರಿಯುತ್ತಿದೆ. ಎಂದರೆ ಆ ವೇಳೆಗೆ ಸರಿಯಾಗಿ ಸನಕಾದಿ ಮಹರ್ಷಿಗಳು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹೇ ಲಕ್ಷ್ಮೀ ರಮಣ, ನೀನಲ್ಲದೆ ನಮ್ಮನ್ನು ಕಾಪಾಡತಕ್ಕಂಥ ಅವರು ಯಾರು ಎಂದು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಿದ್ದಾರೆ.

ನಾರಾಯಣ ನಾರಾಯಣ ನಾರಾಯಣ ಜೈ ವಜ್ರಸ್ತರದ ನೆಲಲ್ಲಿ ಯಾರು ನೀವು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯ, ನಾವು ಸನಕಾದಿಗಳು, ಸರ್ವದಾ ಹರಿಯ ಅಂತರಂಗದಲ್ಲಿ ವಾಸ ಮಾಡತಕ್ಕಂಥವರು. ಅಂದಮೇಲೆ ನಮ್ಮ ನೇಕೆ ತಡೆಯುತ್ತಿರುವೆ? ಪರಮಾತ್ಮನಾಗ್ನೆಯಾಗಿದೆ, ಯಾರು ಒಳಗಡೆ ಹೋಗಕೂಡುದು ಎಂದು. ಅಪ್ಪ, ಒಳಗಡೆ ಯಾರು ಹೋಗಕೂಡುದು ಅಂತ ಯಾರಿಗೆ ಹೇಳಬೇಕು ಅಂದ್ರೆ ಹೊರಗಡೆ ಇರೋರಿಗೆ ಹೇಳಬೇಕಷ್ಟೇ ನೀವು. ಆದರೆ ನಾವು ಸರ್ವದಾ ಹರಿಯ ಹೃದಯದಲ್ಲೇ ಇರುವ ಭಕ್ತರಪ್ಪ. ಹರಿಯು ನಮ್ಮಲ್ಲಿಯೂ, ನಾವು ಹರಿಯಲ್ಲಿಯೂ ವಾಸ ಮಾಡತಕ್ಕಂಥವರಾದ್ರಿಂದ ದಯಮಾಡಿ ತಡೆಯಬೇಡಿ. ಜೈ ವಿಜಯರಂದರು, ನಾವು ಯಾರು ಇಲ್ಲಿ ಹೇಗೆ ನಿಂತಿದ್ದೇವೆ ಎಂಬ ಅರಿವಿಲ್ಲದೆ ಮಾತನಾಡುತ್ತಿದ್ದೀರಾ. ಒಳ್ಳೆಯ ಮಾತಿನಿಂದ ಹೊರಟ ಸರಿ, ಇಲ್ಲವಾದರೆ ಬಲಾತ್ಕಾರವಾಗಿ ನಿಮ್ಮನ್ನ ಇಲ್ಲಿಂದ ನಾವು ದೂಡಲ್ಪಡಬೇಕಾಗತ್ತೆ. ಕೂಡಲೇ ಸಿಟ್ಟಿಗೆದ್ದರಂತೆ ಸನಕಾದಿಗಳು ಛಿಭ್ರಷ್ಟರೇ. ನೀಜ ಪೂಜ್ಯ ಸ್ಪದಸ್ತೋಪಿ ಸ್ವನೀಜತ್ವ ನಮುಚ್ಛತೆ ಎಂಬ ಗಾದೆಯಂತೆ ಹರಿಯ ಬಳಿಯಲ್ಲೇ ಇದ್ದರೂ ಸಹ ಹರಿಭಕ್ತರನ್ನ ಪೂಜಿಸುವ ಭಾಗ್ಯವಿಲ್ಲದ ದುರಹಂಕಾರಿಗಳೇ ನೀವು. ಈ ವೈಕುಂಠದಲ್ಲಿರಲು ಯೋಗ್ಯರಲ್ಲವಾದ್ದರಿಂದ ಮೃತ್ಯಲೋಕವಾಸಿಗಳಾಗಿ, ಭೂಲೋಕವಾಸಿಗಳಾಗಿ, ದೈತ್ಯ ಸ್ವಭಾವದವರಾಗಿ ಎಂದು ಶಾಪವನ್ನಿತ್ತರಂತೆ. ಶಾಪ ಕೊಟ್ಟು ಹೋದ ಕೂಡಲೇ ಆಗ ಅರಿವಾಯಿತು ಈ ಜೈ ವಿಜಯರಿಗೆ ನಾವು ಮಾಡಿದ ಅಪರಾಧ. ಪರಮಾತ್ಮ, ಹೇ ದೇವ, ನಾರಾಯಣ, ತಿಳಿಯದೇ ನಾವು ಅಪರಾಧವನ್ನು ಮಾಡಿದ್ವಿ.

ಹೇ ಪರಮಾತ್ಮ ಕಾಪಾಡು ದೇವಾ ಕಾಪಾಡು ಎಂದು ಬೇಡಿದಾಗ ಇವರ ಸಂಕಟವನ್ನು ಕಂಡು ಸಹಿಸಲಾರದೆ ಜಗದೊಡೆಯನಾದ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಹೇಳಿದನಂತೆ, ಅಯ್ಯ ನೀವು ಯಾರನ್ನು ತಡೆಯಬೇಕು ಎಂಬುದನ್ನು ತಿಳಿಯದಲೇ ಮಾಡಿದ ಅಪರಾಧ, ಆದರೂ ಸಹ ನನ್ನ ಭಕ್ತರು ನನಗಿಂತಲೂ ಹಿರಿಯರಾದ್ದರಿಂದ ಅವರ ಕೊಟ್ಟ ಶಾಪವನ್ನು ಪರಿಹಾರ ಮಾಡಲು ನಾನು ಯೋಗ್ಯನಲ್ಲ. ಆದರೆ ನಿನಗೆ ಒಂದು ಸಹಾಯವನ್ನು ಮಾಡಬಲ್ಲೆ. ನೀವು ನನಗೆ ಪರಮ ಭಕ್ತರಾಗಿ ಅನವರತ ನನ್ನನ್ನು ಸ್ಮರಣೆ ಮಾಡುವರಾಗಿ ಭೂಲೋಕದಲ್ಲಿ 7 ಜನ್ಮಗಳನ್ನು ಕಳೆದು ಬರುವಿರೋ, ಅಥವಾ ನನಗೆ ಶತ್ರುಗಳಾಗಿ ಸರ್ವದಾ ನನ್ನಲ್ಲಿ ವೈರತ್ವವನ್ನೇ ಸಾಧಿಸುತ್ತಾ 3 ಜನ್ಮದಲ್ಲಿ ಹಿಂತಿರುಗಿ ಬರ್ತೀರೋ ಅಷ್ಟನ್ನು ಹೇಳಿ. ಜೈವಿಜಯರು ಹೇಳಿದರು, ದೇವಾ ಈ ಪವಿತ್ರವಾದ ವೈಕುಂಠವನ್ನು ಬಿಟ್ಟು ಮೃತ್ಯುಲೋಕದಲ್ಲಿ ನಾವು ಹುಟ್ಟುವುದೇ, ತಾಯಿಯ ಗರ್ಭದಲ್ಲಿ ಮಲಮೂತ್ರಾದಿ ಕ್ರಿಮಿಕೀಟಾದಿಗಳ ಜೊತೆಯಲ್ಲಿ ಬಳಲಿ ತೊಳಲಿ ಅವತರಿಸಿ ನಾವಾರೆಂಬುದನ್ನು ಅರಿಯದೆ ತತ್ತರಿಸಿ ತತ್ತರಿಸುವುದಕ್ಕಿಂತಲೂ, ನಿನ್ನ ಸ್ಮರಣೆಯನ್ನ ಮಾಡಿ 7 ಜನ್ಮಗಳನ್ನು ಕಳೆಯುವುದಕ್ಕಿಂತಲೂ ನಿನ್ನನ್ನು ದ್ವೇಷಿಸುವುದಾದರೆ ಆಗಲೂ ನಿನ್ನ ನಾಮಸ್ಮರಣೆ ಇದ್ದೇ ಇರುತ್ತಲ್ಲ ಪರಮಾತ್ಮ. ಆದಷ್ಟು ಬೇಗ ನಿನ್ನ ಪಾದಾರವಿಂದವನ್ನು ಸೇರಬೇಕಾದ್ದರಿಂದ 3 ಜನ್ಮಗಳು ಸಾಕು. ತಥಾಸ್ತು. ಈ ಜಯವಿಜಯರ ಸಂಕಟವನ್ನು ನೋಡಿ ಪಕ್ಕದಲ್ಲೇ ನಿಂತಿದ್ದ ಆದಿಶೇಷ ಸ್ವಾಮಿ ಹೇಳುತ್ತಿದ್ದಾನೆ, ಅಯ್ಯ ನಾವೆಲ್ಲ ಜೊತೆಯಲ್ಲಿದ್ದವರು, ಏನಾದರೂ ನಿನಗೆ ಸಹಾಯ ಮಾಡಬೇಕು ಅಂದರೆ ಮೊದಲನೇ ಜನ್ಮವನ್ನ ಆದಷ್ಟು ಬೇಗ ನಿನಗೆ ಕಳೆಯುವುದಕ್ಕೋಸ್ಕರವಾಗಿ ನಾನು ನಿನ್ನಲ್ಲೇ ಅವತರಿಸಿ ನಿನ್ನ ಜನ್ಮವನ್ನು ಬೇಗ ಕೊನೆಗಾಣಿಸಿಕೊಡ್ತೇನೆ. ಮತ್ತೊಂದು ಜನ್ಮಕ್ಕೆ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಹೇಳಿದರಂತೆ, ಅಪ್ಪ ಮಕ್ಕಳೇ ನನ್ನ ಮಕ್ಕಳು ದೂರವಾದರೆ ನನಗೆ ದುಃಖವಲ್ಲವೇ, ನಾನು ಬರ್ತೇನಪ್ಪ, ನಾನು ಅವತರಿಸಿ 2 ಜನ್ಮವನ್ನು ಆದಷ್ಟು ಬೇಗ ಕೊನೆಗಾಣಿಸಿ ನೀವು ವೈಕುಂಠಕ್ಕೆ ಬರುವುದಕ್ಕೆ ದಾರಿ ಮಾಡ್ತೇನೆ. 3 ಜನ್ಮಕ್ಕೆ ಹರಿಯ ಕರದೊಳಗೆ ವಿಜೃಂಭಿಸುತ್ತಿದ್ದ ಸುದರ್ಶನ ಹೇಳುತ್ತಿದ್ದಾನೆ, ಅಯ್ಯ ನಾವೆಲ್ಲರೂ ಜೊತೆಗಾರರು ಎಂದರೆ 3 ಜನ್ಮಕ್ಕೆ ನಾನು ಬಂದು ಜಾಗೃತಿಯಾಗಿ ನಿಮ್ಮ ಜನ್ಮ ವಿಮೋಚನೆಯನ್ನು ಮಾಡಿಕೊಡ್ತೇನೆ ಎಂದು ಹೇಳಿದರಂತೆ. ಆ 3 ಜನ್ಮಗಳೇ, ಮೊದಲನೆಯ ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷ, ಆದಿಶೇಷನೇ ಪ್ರಹ್ಲಾದ, 2 ಜನ್ಮವೇ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರು, ಜಗನ್ಮಾತೆಯಾದ ಲಕ್ಷ್ಮಿಯೇ ಸೀತಿಯಾಗಿ ಅವತರಿಸಿ ಅವರ ಜನ್ಮವನ್ನು ಕೊನೆಗಾಣಿಸಿದಳು, ಕೊನೆಯ ಜನ್ಮವಾಗಿರತಕ್ಕಂಥ ದ್ವಾಪರಯುಗದಲ್ಲಿ ಆ ಅವತರಿಸಿರತಕ್ಕಂಥ ಶಿಶುಪಾಲ ದಂತವಕ್ರೆಂಬತಕ್ಕಂಥ ಅವರಿಗೆ ಸುದರ್ಶನ ಚಕ್ರವೇ ತಲೆಯನ್ನು ತೆಗೆದು ಮೋಕ್ಷವನ್ನು ಸಂಪಾದಿಸಿ ಕೊಡದು ಎಂಬ ಮುಂದಿನ ಭಾಗದ ಕಥಾಭಾಗ ಇರುವಾಗ, ಪ್ರಸ್ತುತ ನಮ್ಮ ಕಥೆಯಲ್ಲಿ ಇವರ ಹಾಗಂದ ಕೂಡಲೇ ನಮಸ್ಕಾರವನ್ನು ಮಾಡಿದರಂತೆ, ಪರಮಾತ್ಮ ಆದಷ್ಟು ಜಾಗೃತಿಯಾಗಿ ನಮ್ಮ ಜನ್ಮವನ್ನು ಕೊನೆಗಾಣಿಸಿಕೊಡು ಎಂದು ಬೇಡಿದರು. ಇವರು ನಾರದಾದಿ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ಮಹಾನುಭಾವರಾಗಿರತಕ್ಕಂಥ ಜಯವಿಜಯರು ಭೂತಳದಲ್ಲಿ ಅವತರಿಸುತ್ತಿದ್ದಾರಂತೆ. ಅವತರಿಸಿದರು ಅವನಿಜೊಳೆ

ಶಾಪಗ್ರಸ್ತರಾದ ಜಯವಿಜಯರು ಅವತರಿಸಿದರಂತೆ ಭೂತಳದಲ್ಲಿ ದಿತಿಕಶ್ಯಪಾದಿಗಳ ವಂಶದಲ್ಲಿ ಹಿರಣ್ಯಕಶ್ಯಪು ಹಿರಣ್ಯಾಕ್ಷರೆಂಬತಕ್ಕಂಥ ಪೆಸರಿನಲ್ಲಿ ಶೋಡಿತಪುರ ಕೊಡೆಯ ನೆನೆಸಿದ್ದಾನೆ ಮಹಾನುಭಾವನಾದ ಹಿರಣ್ಯಕಶ್ಯಪು. ಭುಜಬಲ ಪರಾಕ್ರಮ ಎಂದೆನಿಸಿ ಸಮಸ್ತ ಭುವನಕ್ಕೂ ತಾನೇ ಒಡೆಯನಾಗಬೇಕೆಂಬ ಆಶೆಯಿಂದ ಹೊರಟರೆ ಅವನಿಗೆ ಸಹಾಯಕನಾದನಂತೆ ಹಿರಣ್ಯಾಕ್ಷ ಮಹಾಬಲಿಷ್ಠನಾಗಿದ್ದಾನೆ. ಸುರಾಸುರಾದಿಗಳನ್ನೆಲ್ಲರನ್ನು ಸಂಹಾರ ಮಾಡಲು ಹೊರಟನಂತೆ. ಮೊದಲು ದೇವೇಂದ್ರನನ್ನು ಪದಚ್ಯುತನನ್ನಾಗಿ ಮಾಡಿದ್ದಾನೆ. ಕುಬೇರರು ಮನೆ ಬಿಟ್ಟು ಓಡುವಂತಾಗಿದೆ. ದೇವಾದಿ ದೇವತೆಗಳೆಲ್ಲರೂ ಗಡಗಡನೆ ನಡುಗುತ್ತಾ ಈ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳ ಹೆಸರನ್ನು ಹೇಳಿದರೆ ಸಾಕು ತತ್ತರಿಸುತ್ತಿದ್ದಾರೆ. ಇದನ್ನೆಲ್ಲವನ್ನು ಕಂಡು ಹಿರಣ್ಯಕಶ್ಯಪ ತೀರ್ಮಾನ ಮಾಡಿದನಂತೆ, ಇಡೀ ಭುವನವೆಲ್ಲವೂ ನನ್ನ ಆಜ್ಞಾ ಪ್ರಕಾರವಾಗಿ ನಡೆಯುತ್ತಿದೆ ಎಂದ ಮೇಲೆ ನಾನೇ ಭುವನಾಧಿಪತಿ, ಭುವನೇಶ್ವರ, ನಾನೇ ದೇವರು ಎಂದು ತೀರ್ಮಾನ ಮಾಡಿದ. ದೊಡ್ಡವರು ಹೇಳ್ತಾರೆ, ಲೋಕದಲ್ಲಿ ಯಾವ ರೋಗ ಬಂದರೂ ಔಷಧಿ ಇದೆ. ಈ ನಾನು ನಾನು ಎಂಬ ಅಹಂಕಾರ ಪ್ರಾಪ್ತವಾದರೆ ಅವರಿಗೆ ಔಷಧಿಯೇ ಇಲ್ಲ. ಆ ನಾನು ಎಂಬುದೇ ವಿಷವಾಗಿ ಅವರೊಳಗೆ ಸೇರಿ ಅದೇ ಅವರನ್ನು ನಾಶ ಮಾಡಿಬಿಡುತ್ತೆ. ಹಿರಣ್ಯಕಶ್ಯಪ ತೀರ್ಮಾನ ಮಾಡಿದ ಸಹೋದರ, ಇನ್ನು ಈ ತ್ರಿಭುವನದಲ್ಲಿಯೂ ಕೂಡ ನನಗೆ ಎದುರಾಗಿ ನಿಲ್ಲುವರಾರು ಇರಬಾರದು, ಹೋಗಿ ಬಾ. ಹೊರಟನಂತೆ ಹಿರಣ್ಯಾಕ್ಷ, ಸಕಲ ದೇವತೆಗಳನ್ನೆಲ್ಲ ಜಯಿಸಿದ. ಮನದೊಳಗೆ ತೀರ್ಮಾನ ಮಾಡಿದರಂತೆ, ಆ ಹರಿಯೇ ನಮಗೆ ದ್ವೇಷಿ. ಎಲ್ಲಿದ್ದಾನೆ ಹರಿ? ಬಹುಕಾಲದಿಂದಲೂ ದೈತ್ಯ ಕುಲ ಕನ್ಯಾಯವನ್ನೆಸಗಿ ಸುರರಿಗಮೃತವನ್ನು ಹಂಚಿ ಅಸುರರನ್ನ ಅನ್ಯಾಯ ಮಾಡಿದ ಆ ಹರಿ. ದೇವಾನುದೇವತೆಗಳನ್ನೆಲ್ಲ ಅಡಗಿಸಿದವನು ಸಮುದ್ರರಾಜನ ಬಳಿಗೆ ಬಂದ. ಎಲ್ಲಿದ್ದಾನೆ ಹರಿ? ಆತನಂದಯ್ಯ, ನಿನ್ನ ಜೊತೆಯಲ್ಲಿ ಹೋರಾಡುವ ಸಾಮರ್ಥ್ಯ ಇರುವುದು ಅಂದ್ರೆ ಅವನಿಗೊಬ್ಬನಿಗೆ. ನೀನಿದುವರೆಗೂ ಎಲ್ಲರನ್ನು ಜಯಿಸಿದ್ದೀಯಾದರೂ ಕೂಡ ವ್ಯರ್ಥ. ನೀನವನನ್ನು ಕಾಣಬೇಕಾದ್ರೆ ಪಾತಾಳದಲ್ಲಿ ಅಡಗಿರಬಹುದಾದ ಆ ಭೂದೇವಿಗೆ ರಮಣನಾಗಿದ್ದಾನೆ ನೋಡವನು. ನೀನಲ್ಲಿಗೆ ಹೋದರೆ ಹರಿ ದೊರಕಬಹುದು ಅಂದ. ಹೌದು ಹೌದು, ಆ ಭೂದೇವಿಯನ್ನು ಸೆರೆ ಹಿಡಿದರೆ ಆ ಸೆರೆ ಬಿಡಿಸಲು ಬರಬಹುದಾದ ಅಸುರಾರಿ ಎನಿಸಿರುವ ಹರಿಯನ್ನು ಧ್ವಂಸ ಮಾಡಿ ಅಮರನಾಗಿ ಮೆರೆಯುತ್ತೇನೆ ಎಂದು ಪಾತಾಳಕ್ಕಿಳಿದನಂತೆ. ಭೂದೇವಿಯನ್ನು ಕಂಡ, ನಿಲ್ಲು, ನಿನ್ನನ್ನು ಚಾಪೆಯಂತೆ ಸುತ್ತಿ ಎತ್ತಕೊಂಡು ಹೋಗಿ ಯಾವುದೋ ಮೂಲೆಯಲ್ಲಿ ಎಸೆದು ಬಿಡ್ತೇನೆ ಎಂಬುದಾಗಿ ಹೊರಟನಂತೆ. ಧರಣಿ ದೇವಿಯನ್ನು ಸೆರೆ ಹಿಡಿಯಬೇಕೆಂದು ಹೊರಟಿದ್ದಾನೆ. ಧರಣಿ ದೇವಿಯ ಸೆರೆಯ ಪಿಡಿಯುತ್ತ

ಅಧಿಪತಿ ಜನಿಸುವ ಸುರಪತಿ ಜನಿಸಿದ ಅನಿತರನ್ನು ನಾ ಜಯಿಸಿದನೆ ಕರೆಯೊಳಗಿ ಪರಿಧರೆಯುತಿರುಪನ ಚಿರಾಧಿಪತಿ ಸಮಾಧಿಪತಿ ಕಾಣೆನೆ ಫಲಾಫಲ ಇದು ಸದಗಿದ ಸಮಯವು ಜನೆಗೆ ಸರಿ ಸಮರ ಕಾಣೇನೆ ಎನೆಗೆ ಸರಿ ಸಮಾನರಾದವರನ್ನು ಯಾರನ್ನು ಕಾಣೆ ಭೂದೇವಿ ನಿಲ್ಲು ಎಂದಾಗ ಭೂದೇವಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ ಪರಮಾತ್ಮ ದೇವಾ ಈ ಸಮಯದಲ್ಲಿ ನೀನಲ್ಲದೆ ನನ್ನನ್ನು ಕಾಪಾಡುವರು ಯಾರು ಒದಗಿ ಬಂದಿರುವ ಈ ವಿಪತ್ತಿನಿಂದ ನಮ್ಮನ್ನು ಕಾಪಾಡು ಕಾಪಾಡು ಸ್ವಾಮಿ ಕಾಪಾಡು ಎಂದಿಗೆ ಇವನ ಬಲಾತ್ಕಾರ ಹೆಚ್ಚಾಯಿತು ದೇವಾನು ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದರಂತೆ ಸ್ವಾಮಿ ಕಾಪಾಡು ಈ ಸಮಯದಲ್ಲಿ ನೀನು ಕೈ ಬಿಡಬೇಡ ಎಂದಾಗ ಮಹಾನುಭಾವನಾದ ಹರಿಯು ತಕ್ಷಣದಲ್ಲಿ ಧರಿಸಿದರಂತೆ ಶ್ವೇತ ವರಾಹಾವತಾರವನ್ನ ಗಡಗಡ ನಡುಗಿತು ಪೃಥ್ವಿಯ ಕ್ಷಣದಿ ಹರ ಧರಿಸಿದನು ಶ್ವೇತ ವರಹಾರೂಪವಾ ಅಸುರ ಕುಲ ಸಂಹಾರಕ್ಕೆ ಮನವ

ಪರಮಾತ್ಮ ಶ್ವೇತವರಾಹ ರೂಪವನ್ನು ಧರಿಸಿ ಬಂದನಂತೆ. ಹಿರಣ್ಯಾಕ್ಷನಿಗೂ ಹರಿಗೂ ಘೋರವಾದ ಯುದ್ಧ. ಆ ಯುದ್ಧದಲ್ಲಿ ಏಸು ಕಾಲವಾದರೂ ಹಿರಣ್ಯಾಕ್ಷ ಕೆಳಗೆ ಬೀಳ್ತಿಲ್ಲ. ಸಂಧ್ಯಾ ಸಮಯವಾಗುವಾಗ ದೇವತೆಗಳೆಲ್ಲರೂ ಮೊರೆಯನ್ನು ಮಾಡುತ್ತಿದ್ದಾರೆ, ಪರಮಾತ್ಮ ಈ ರಕ್ಕಸರಿಗೆ ಸಂಧ್ಯಾ ಕಾಲವಾದರೆ ಬಲ ಹೆಚ್ಚಾಗುವುದಾದ್ದರಿಂದ ಬೇಗ ಸಂಹಾರ ಮಾಡು, ಬೇಗ ಸಂಹಾರ ಮಾಡು ಎಂದರೆ ಗದೆಯನ್ನು ಪಿಡಿದು ಬಂದಂತಹ ಹಿರಣ್ಯಾಕ್ಷನನ್ನು ಪಾದದಿಂದ ಒದ್ದು ಕೆಡವಿದ್ದಾನೆ. ಮೇಲೆದ್ದ ಹಿರಣ್ಯಾಕ್ಷ ಖಡ್ಗವನ್ನು ಪಿಡಿದು ಪ್ರಹರಿಸಲು ಬಂದಾಗ ಅವನ ಕರ ಪಿಡಿದು ನೆಲಕ್ಕೆ ದಬ್ಬಿದ್ದಾನೆ. ತನ್ನ ಬಹುಚೂಪಾದಂತಹ ಕೋರೆ ದಾಡೆಗಳಿಂದ ಒಮ್ಮೆ ಅವನನ್ನು ತಿವಿದನಂತೆ ಆ ಎಂದು ಕೆಳಗುರುಳಿದೊಡನೆ ಮೇಲೆ ಹಾರಿದೆಯು ತನ್ನ ಅಸ್ತ್ರದಿಂದ ಹರಿಯು ಆ ಮಧಾಂಧನಾಗಿರ್ತಕ್ಕಂಥ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ. ದೇವತೆಗಳೆಲ್ಲರೂ ಹೇಳಿದರಂತೆ, ನಮೋ

ಹೇ ಕರುಣಾಕರನೇ, ನಾರಾಯಣನೇ, ನಿನ್ನ ಅನುಗ್ರಹದಿಂದ ಒಬ್ಬ ಮಹಾಕ್ರೂರಿಯಾದಂಥ ರಕ್ಕಸ ಸತ್ತಂತಾಯಿತು. ಇದು ಒಡೆಯ ನಿನಗನಂತಾನಂತ ವಂದನೆ ಎಂದಾಗ ಮಹಾನುಭಾವನಾದಂಥ ವರಹಸ್ವಾಮಿ ಸಂಹಾರ ಮಾಡಿದ ಹಿರಣ್ಯಾಕ್ಷನಿಗೆ ಮೋಕ್ಷವನ್ನು ದಯಪಾಲಿಸಿ ಭೂದೇವಿಯ ಸೆರೆಯನ್ನು ಬಿಡಿಸಿ ಆನಂದ ಪರವಶನಾಗಿ ತಾನು ಕುಳಿತಿದ್ದಾನೆ. ಇಲ್ಲಿ ಹಿರಣ್ಯಕಶಿಪು ತನ್ನ ತಮ್ಮನಾಗಿರ್ತಕ್ಕಂಥ ಅವನು ಸಮಸ್ತ ದೇವತೆಗಳನ್ನೆಲ್ಲ ಜಯಿಸಿ ಬರುತ್ತಾನೆ ಎಂಬತಕ್ಕಂಥ ಸಂತೋಷದಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ. ಆ ಸಮಯಕ್ಕೆ ಸೇವಕರೆಲ್ಲರೂ ಬಂದರು. ನಮೋ ನಮೋ ನಮೋ ತ್ರಿಭುವನಾಧವ, ಹೇ ದೇವದೇವ ಹಿರಣ್ಯಕಶಿಪು, ಜಯ ವಿಜಯೀ ಭವ. ಆ ತ್ರಿಭುವನಕ್ಕೆ ಒಡೆಯ ಎಂದ ಕೂಡಲೇ ಏನಾನಂದೋ ಸಂತೋಷ. ಎಲ್ಲಿ ನನ್ನ ಸಹೋದರನಾಗಿರ್ತಕ್ಕಂಥ ಹಿರಣ್ಯಾಕ್ಷ? ಅವರು ಹೆದರಿದರು. ಮಹಾಸ್ವಾಮಿ, ಏನ್ ಏಕೆ ಭಯ? ಎಲ್ಲ ದೇವತೆಗಳನ್ನು ಜಯಿಸಿದರೆ ಜಯಿಸಿದ ಸ್ವಾಮಿ. ಅವರ ಎದುರಾಗಿ ನಿಲ್ಲಲಾರದೆ ಎಲ್ಲರೂ ಓಡಿದರು. ಅಲ್ಲವೇ, ಓಡಲೇಬೇಕು. ಸಹೋದರ ಹಿರಣ್ಯಾಕ್ಷನೆಂದರೇನು ಸಾಮಾನ್ಯನೇ ಸ್ವಾಮಿ? ಆಮೇಲೆ ಭೂದೇವಿಯನ್ನು ಸೆರೆ ಹಿಡಿತೇವೆ ಅಂತ ಪಾತಾಳಕ್ಕೆ ಹೋದರು. ಸೆರೆ ಹಿಡಿದನೆ, ಹಿಡಿದ ಸ್ವಾಮಿ. ಆಗ ಆ ಮಾಯಾವಿಯಾಗಿರ್ತಕ್ಕಂಥ ಹರಿ ಮಾರುವೇಷದಲ್ಲಿ ಬಂದ. ಏನಾಯಿತು? ಘೋರ ಯುದ್ಧವಾಯಿತು ಸ್ವಾಮಿ. ಆ ಮಾರುವೇಷದಲ್ಲಿ ಬಂದಂತ ಹರಿಯು ಶ್ವೇತವರಾಹ ರೂಪವನ್ನು ಧರಿಸಿ ಹಿರಣ್ಯಾಕ್ಷನನ್ನು ಕೊಂದ ಎಂದೊಡನೆ ಈ ಹಿರಣ್ಯಕಶಿಪು, ಸಹೋದರ ಹಿರಣ್ಯಾಕ್ಷ ಕೊಂದನೆ ಆ ಮಾಯಾವಿ ಹರಿಯು. ಎಲ್ಲರವೋ ಹರಿಯೇ, ಕೈಗೆ ಸಿಕ್ಕದೆ ಮಾರು ವೇಷಗಳಿಂದ ಸಂಚರಿಸುವವನೇ ವಂಚಕ, ಎದೆಯೊಳಗಡಗಿ ನಿಲ್ಲಲಾರದ ಎದುರಿನಲ್ಲಿ ನನ್ನ ಸೋದರನನ್ನು ಕೊಂದೆಯ. ಸೋದರ ಹಿರಣ್ಯಾಕ್ಷ ಏನು ಮಾಡಲಿ? ಅರಿತ ಭುವನವನ್ನೆಲ್ಲವನ್ನು ಜಯಿಸಬೇಕೆಂಬ ಮನೋ ಸಂಕಲ್ಪಕ್ಕೆ ಅನಿತ ವಿಧದಲ್ಲಿ ಸಹಕಾರ ಕೊಡುತ್ತಿದ್ದ ನನ್ನ ಪ್ರೀತಿ ಸಹೋದರ, ನಾನೇನು ಮಾಡಲಿ? ಆ ಹರಿ ಸಿಕ್ಕದರವನನ್ನ ಪಕ್ಕದಲ್ಲಿದ್ದವನು ಹೇಳಿದ ಕಾಲಕೇತು ಅಂತ, ಒಡೆಯ ಈಗಿದಕ್ಕೊಂದೇ ಒಂದು ಉಪಾಯ. ಅದೇನುದು ಎಂದರೆ, ಸರ್ವ ವಿಧದಲ್ಲಿಯೂ ಬಲಿಷ್ಠರಾಗಿರ್ತಕ್ಕಂಥ ಆ ಹರಿಯನ್ನು ಧ್ವಂಸ ಮಾಡಬೇಕಾದರೆ ನೀನಿನ್ನೂ ವರಬಲವನ್ನು ಪಡೆಯಬೇಕು. ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡಿ ಅಪಾರವಾದ ಬಲವನ್ನು ಪಡೆದು ಅವನ ಸಂಹಾರವನ್ನು ಮಾಡು. ನಿಜ ನಿಜ ನೀನು ಹೇಳುತ್ತಿರುವ ಮಾತು. ಇದೋ ಈಗಲೇ ಹೊರಟು ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸಿ ಬರ್ತೇನೆ ಎಂಬುದಾಗಿ ಸಮಸ್ತರಿಗೂ ಹೇಳಿ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುವ ಸಲುವಾಗಿ ಸಿದ್ಧನಾಗುತ್ತಿದ್ದಾನೆ ಮಹಾನುಭಾವನಾದಂಥ ಹಿರಣ್ಯಕಶಿಪು. ಸಮಸ್ತರಿಗೂ ತಪಸ್ಸಿಗೆ ಹೊರಡುವ ಮುನ್ನ ರಾಜ್ಯಭಾರದ ವಿಚಾರಗಳನ್ನೆಲ್ಲವನ್ನು ಅರುಹಿ ತನ್ನ ಪ್ರಿಯ ಪತ್ನಿಯಾಗಿರುವ ಖಯಾದುವಿಗೆ ವಿಚಾರವನ್ನು ತಿಳಿಸಲು ಬಂದಿದ್ದಾನೆ. ಸಾಧ್ವಿ ಶಿರೋಮಣಿಯಾದ ಖಯಾದು ಪತಿಯ ಪಾದ ಕೆರಗಿ ಆರತಿಯನ್ನು ಬೆಳಗಿ, ಮಂಗಳವಾಗಲಿ, ಹೋಗಿ ಬನ್ನಿ. ಸಂತುಷ್ಟರಾದಂತಹ ಮಹಾನುಭಾವನಾದ ಹಿರಣ್ಯಕಶಿಪು ತಪಸ್ಸಿಗೋಸ್ಕರವಾಗಿ ಹೊರಟನಂತೆ. ನಾರದರು ನೇರವಾಗಿ ಬ್ರಹ್ಮಲೋಕಕ್ಕೆ ಬಂದಿದ್ದಾರೆ. ಅಪ್ಪ, ಈಗಾಗಲೇ ಮಹಾನುಭಾವನಾದ ಹಿರಣ್ಯಕಶಿಪುವಿನ ಉಪಟಳದಿಂದ ದೇವತೆಗಳಾರು ಉಳಿಯುವಂತಿಲ್ಲ, ಲೋಕದಲ್ಲಿ ಯಾಗ ಯಜ್ಞಾದಿಗಳು ನಡೆಯುವಂತಿಲ್ಲ, ಸಾಧು ಸಂತರ ಬಾಳಂತೂ ಗೋಳಾಗಿ ಹೋಗಿದೆ. ಈಗ ಮತ್ತೆ ನಿನ್ನನ್ನು ಕುರಿತು ತಪಸ್ಸನ್ನು ಮಾಡಲು ಹೊರಟಿದ್ದಾನೆ ನೋಡು ಆ ಮಹಾನುಭಾವ. ಆಗ ಬ್ರಹ್ಮದೇವ ನಗತ ಹೇಳಿದನಂತೆ, ಪರ್ವತ ಪರ್ವತ ಬಂದಿದ್ದಾನೆ. ಏನು ಬ್ರಹ್ಮದೇವ? ನಾರದ ಮತ್ತು ನೀನು ಇರುವರು ಆ ತಪ ಮಾಡುವ ಎಡೆಗೆ ಹೋಗಿ ನಾ ಹೇಳಿದಂತೆ ಮಾಡಿ ಎಂಬುದಾಗಿ ತಾವು ಎಚ್ಚರಿಕೆಯನ್ನು ಕೊಟ್ಟರಂತೆ. ಹಿರಣ್ಯಕಶ್ಯಪು ಬಂದು ಮಂದರಾದ್ರಿಯ ಅಡಿಯಲ್ಲಿ ತಪಸ್ಸನ್ನು ಮಾಡಬೇಕು ಎಂಬುದಾಗಿ ಕುಳಿತಿದ್ದೆ. ಓಂ ನಮ ಶಿವಾಯ ಅಂದರು. ಪರ್ವತ ಕೂಡಲೇ ಒಂದು ಗಿಣಿಯ ರೂಪವನ್ನು ಧರಿಸಿ ಆ ಮರದ ಮೇಲೆ ಕೂತಿದ್ದ. ಒಂದೆಡೆಯಲ್ಲಿ ನಾರದರು, ಮತ್ತೊಂದೆಡೆಯಲ್ಲಿ ಪರ್ವತರು, ಇವರಿಬ್ಬರು ಕುಳಿತಿದ್ದರೆ ಹಿರಣ್ಯಕಶಿಪು ಓಂ ನಮ ಶಿವಾಯ ಅಂದರೆ
ಆ ಪರ್ವತ ಅಲ್ಲಿಂದ ಓಂ ನಮೋ ನಾರಾಯಣಾಯ ಅಂದ. ಬೆದರದ್ದನಂತೆ ಈ ಹಿರಣ್ಯಕಶಿಪು, ಯಾರದು, ಯಾರು ನಾರಾಯಣ ಸ್ಮರಣೆ ಮಾಡುತ್ತಿರುವವರು ಇಲ್ಲಿ? ಹುಡುಕಾಡಿದ್ರೆ ಯಾರು ಇಲ್ಲ, ಯಾರು ಇಲ್ಲ. ಏನು ನನ್ನ ಮನಸ್ಸಿನ ಭ್ರಾಂತಿ ಇರಬಹುದು. ಓಂ ನಮ ಶಿವಾಯ, ಮತ್ತೊಮ್ಮೆ ನಮೋ ನಾರಾಯಣಾಯ. ಎಲ್ಲರವೋ ಯಾರದು ಇಲ್ಲಿ ನನ್ನನ್ನ ಈ ರೀತಿ ಇಲ್ಲ ಸಲ್ಲದ ಉಪಟಲವನ್ನು ಕೊಡುತ್ತಿರುವ ಯಾರೆಂದು ಎದ್ದು ನೋಡಿದರೆ ಎಲ್ಲೂ ಕಾಣಲಿಲ್ಲ. ಛೇ, ಈ ತಪಸ್ಸು ಮಾಡಲಿಕ್ಕೆ ಬಂದದ್ದು ಸರಿಯಿಲ್ಲ ಎಂಬುದಾಗಿ ಭಾವಿಸಿ ಮತ್ತೆ ಹಿಂತಿರುಗಿ ಮನೆಗೆ ಬಂದ. ಗಂಡ ಬಂದ ವಿಚಾರವನ್ನು ಕೇಳಿ ಓಡಿ ಬಂದಂತ ಖಯಾದು ಪದಕೆರೆಗೆ ನಮಸ್ಕರಿಸಿ ಕರವನ್ನು ಹಿಡಿದು ನಗು ನಗುತ್ತಾ ಕರದೊಯ್ದು ಸಿಂಹಾಸನದ ಮೇಲೆ ಕೂರಿಸಿ ಪಾನೀಯವನ್ನೀಯುತ ಘಮಿಘಮಿಸುವ ಹಾಲನ್ನು ಕುಡಿಸುತ್ತ ನಗು ನಗುತ್ತ ನಿಂತಳಂತೆ. ಅಲ್ಲಿ ತಾನು ಕಂಡಿದ್ದ ಆ ಮನಸ್ಸಿನ ಎಲ್ಲ ಉಪಟಲಗಳನ್ನು ಮರೆತೇ ಬಿಟ್ಟ ಹಿರಣ್ಯಕಶ್ಯಪು ಖಯಾದುವಿನ ಮುಖವನ್ನು ನೋಡಿದ ಕೂಡಲೇ ಸಂತುಷ್ಟನಾಗಿರಬಹುದಾದ ಪತಿಯನ್ನ ಬಹುವಿಧದಲ್ಲಿ ಸತ್ಕರಿಸಿ ಕರೆದೊಯ್ದು ಸೇವೆಯನ್ನು ಮಾಡುತ್ತಿದ್ದಾಳೆ ಮಹಾನುಭಾವಳಾದ ಖಯಾದು. ಅಂದಿನ ಇರುಳಿನಲ್ಲಿ ಸತಿಪತಿಗಳಿಬ್ಬರೂ ಸಂತೋಷದಲ್ಲಿರುವ ಸಮಯ ಖಯಾದು ಕೇಳಿದಳಂತೆ, ಸ್ವಾಮಿ, ತಪಸ್ಸಿಗಾಗಿ ಹೋದವರು ಇಷ್ಟು ಬೇಗ ಹಿಂತಿರುಗಲು ಕಾರಣ? ಹಿರಣ್ಯಕಶ್ಯಪ ಹೇಳಿದ, ದೇವಿ, ಅಲ್ಲಿ ನನ್ನ ಮನಸ್ಸಿಗೆ ಬಾರದಿರುವ ಕೆಲವು ಶಬ್ದಗಳನ್ನು ಕೇಳಿ ನಿಲ್ಲಲಾರದೆ ಬಂದೆ. ಯಾವ ಶಬ್ದಗಳು ಸ್ವಾಮಿ? ಅಯ್ಯೋ, ಎಂತು ಹೇಳಲಿ, ಆ ನನ್ನ ವೈರಿಯ ನಾಮೋಚ್ಚಾರಣೆಯಾಗುತ್ತಿತ್ತಲ್ಲಿ ಸ್ವಾಮಿ, ನನಗೆ ಅರ್ಥವಾಗಲಿಲ್ಲ. ದೇವಿ, ನಾನು ಕಣ್ಮುಚ್ಚಿ ಕುಳಿತು ಶಿವಧ್ಯಾನವನ್ನು ಮಾಡುವಾಗ ಯಾರೋ ಮರೆಯಲ್ಲಿ ನಿಂತು ಓಂ ನಮೋ ನಾರಾಯಣಾಯ ಎಂದಾಗಾಯಿತು. ಯಾರೆಂದು ಮತ್ತೆ ತಿರುಗಿದೆ, ಪುನಃ ನಮೋ ನಾರಾಯಣ ಈ ಶಬ್ದವನ್ನು ಕೇಳಿದೆ. ಈ ಸಮಯದಲ್ಲಿ ಏನಾಗಿದೆ, ಈ ಸತಿಪತಿಗಳಿರುವರು ಸಂತೋಷದಲ್ಲಿರುವ ಈ ಸಮಯದಲ್ಲಿ ಓಂ ನಮೋ ನಾರಾಯಣಾಯ ಎಂಬ ಶಬ್ದವನ್ನು ಉಚ್ಚರಿಸಿದನಲ್ಲ ಹಿರಣ್ಯಕಶಿಪು, ಆ ಸಂದರ್ಭದಲ್ಲೇ ಮಹಾನುಭಾವಳಾದ ಖಯಾದುವಿನ ಗರ್ಭವು ನಿಂತಿದೆಯಂತೆ. ದೊಡ್ಡವರು ಹೇಳ್ತಾರೆ, ಆ ನಾಮ ಪ್ರಭಾವದಿಂದಲೇ ಆತನು ಭಾಗವತೋತ್ತಮನಾಗಲು ಕಾರಣವಾಗಿರಬಹುದೇನೋ ಎನ್ನುವಂಥ ಒಂದು ಅಭಿಪ್ರಾಯವನ್ನ ಹಿರಿಯರು ಆಗಾಗ ಸೂಚಿಸುತ್ತಿದ್ದಾರೆ. ಇಲ್ಲಿ ಕಳೆದಂದು ಒಂದೆರಡು ದಿನದಲ್ಲಿಯೇ ಮಹಾನುಭಾವನಾದ ಹಿರಣ್ಯಕಶ್ಯಪ ಹೆಂಡತಿಗೆ ಹೇಳಿದ, ನಾನು ಬ್ರಹ್ಮದೇವನನ್ನು ಕುರಿತು ತಪವನ್ನು ಆಚರಿಸಲೇಬೇಕು, ಇದು ಹೊರಟೆ ಎಂಬುದಾಗಿ ಹಿಂತಿರುಗಿ ಬಂದು ಮಂದರಾದ್ರಿಯಲ್ಲಿ ಕುಳಿತವನಾಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ. ಹೇ ಬ್ರಹ್ಮದೇವ, ಹೇ ವಾಣಿ ಧವಾ, ನೀನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು? ಓ

ತದೇಕ ಚಿತ್ತನಾಗಿ ಬ್ರಹ್ಮದೇವನ ಕುರಿತು ಘೋರವಾದ ತಪವಾಚರಿಸುತ್ತಿದ್ದಾನೆ. ಗಾಳಿ ಮಳೆಗಳಿಗೆ ಹೆದರದೆ, ಗುಡುಗು ಸಿಡಿರುಗಳಿಗೆ ಬೆದರದೆ, ಕಾಡು ಪ್ರಾಣಿಗಳ ಅಬ್ಬರಕ್ಕೆ ಹೆದರದೆ, ಅಲುಗದೆ ಅಲುಗಾಡದೆ ತದೇಕ ಚಿತ್ತನಾಗಿ ಬ್ರಹ್ಮದೇವನನ್ನೇ ಕುರಿತು ತಪವಾಚರಿಸುತ್ತಿದ್ದರೆ ದೇವೇಂದ್ರ ನೋಡಿದ, ಓಹೋ ಕೆಟ್ಟೋಯ್ತು ಕೆಲಸ. ಈಗಾಗಲೇ ಇಷ್ಟೊಂದು ಉಪದ್ರವಗಳನ್ನು ಕೊಡುತ್ತಿರತಕ್ಕಂಥ ಈ ಹಿರಣ್ಯಕಶಿಪು ಯಾವ ವರವನ್ನು ಪಡೆಯಲು ಸಿದ್ಧನಾಗಿದ್ದಾನೋ? ಏನಾದರೂ ಆಗಲಿ ಇದೇ ಸಮಯ ಬಿಡಬಾರದು ಇವನನ್ನ, ಇವನ ತಪವನ್ನ ಭಂಗ ಮಾಡಬೇಕು ಎಂದು ಅನೇಕ ಪ್ರಯತ್ನಗಳು ಪಟ್ಟರೂ ಸಹ ಅವನಿಂದಾಗದ ಕಾರಣ ಯೋಚನೆ ಮಾಡಿದನಂತೆ. ಈಗ ಇವನ ಶೋಣಿತಪುರದಲ್ಲಿ ಯಾರೂ ಇಲ್ಲವಾದ್ದರಿಂದ ನಾವಲ್ಲಿಗೆ ಹೋಗಿ ಅಲ್ಲಿರುವವರನ್ನೆಲ್ಲರೂ ಓಡಿಸೋಣ ಎಂಬುದಾಗಿ ಸೈನ್ಯ ಸಹಿತನಾಗಿ ಹಿರಣ್ಯಕಶಿಪು ಇಲ್ಲದ ಶೋಣಿತಪುರಕ್ಕೆ ಯುದ್ಧಕ್ಕೆ ಬಂದಿದ್ದಾನೆ. ಅಲ್ಲೇನಾಗಿದೆ, ದೈವಾನುಗ್ರಹ ವಿಶೇಷದಿಂದ ಗರ್ಭವತಿಯಾಗಿರ್ತಕ್ಕಂಥ ಮಹಾನುಭಾವಳು ಖಯಾದುವನ್ನ ಕಾಲ ಕಳೆದು ಮಾಸ ಒಂದೆರಡು ಮೂರು ನಾಲ್ಕು ಈ ರೀತಿಯಾಗಿ ನವ ಮಾಸಗಳು ಕಳೆದಿರುವ ಸಂದರ್ಭ ಆ ತಾಯಿಯನ್ನ ಅನೇಕ ರೀತಿಯಲ್ಲಿ ಉಪಚಾರಗಳನ್ನು ಮಾಡ್ತಾ ಇದ್ದಾರೆ. ಈ ಸಮಯವನ್ನೇ ಅರಿತ ದೇವೇಂದ್ರ ಯುದ್ಧಕ್ಕಾಗಿ ಬಂದ. ಯುದ್ಧಕ್ಕೆ ಬಂದವನು ಯಾರು ಇಲ್ಲದ ಕಾರಣ ಹಿರಣ್ಯಕಶಿಪುವನ್ನು ಎಚ್ಚರಪಡಿಸುವುದು ಇದೊಂದು ಒಳ್ಳೆಯ ಸಮಯ ಎಂಬುದಾಗಿ ಭಾವಿಸಿ ಆ ಸಾಧ್ವಿಯಾದ ಖಯಾದುವನ್ನೆಳಕ ಬರ್ತಾ ಇದ್ದಾನಂತೆ. ಕರ ಹಿಡಿದು ಧರ ಧರನೆ ಸೆಳೆ ತಂದ. ಎಚ್ಚರನಾಗುವನೇನೋ ಎಂದು ನೋಡಿದರೆ ಅಲ್ಲಿ ಆತನ ಧ್ವನಿಯು ಗಗನವನ್ನೆಲ್ಲ ಮುಟ್ಟಿದೆಯಂತೆ. ಖಯಾದು, ಸ್ವಾಮಿ ಯಾರಾದರೂ ನನ್ನನ್ನು ಕಾಪಾಡಿ, ಯಾರು ಕಾಪಾಡುವರಿಲ್ಲವೇ ಎಂದರೆ ದೇವೇಂದ್ರ ನೋಡಿದ, ಇವಳ ಗರ್ಭದಲ್ಲೊಂದು ಮಗು, ಹಿರಣ್ಯಕಶಿಪುವಿಂದಲೇ ಜಗತ್ತು ಹಾಳಾಗುತ್ತಿದೆ ಎಂದರೆ ಇವಳ ಗರ್ಭದಲ್ಲಿ ಹುಟ್ಟುವವನಿಂದ ಇನ್ನೇನು ಅನರ್ಥವಾಗುತ್ತೋ, ಬಿಡಬಾರದಿವರನ್ನ, ಈಗಲೇ ಸಂಹಾರ ಮಾಡಬೇಕು ಎಂಬುದಾಗಿ ಖಡ್ಗವನ್ನು ತೆಗೆದು ಕಂಠಕ್ಕೆ ಪ್ರಹರಿಸಲು ಕೈಯನ್ನು ಮೇಲೆ ಕೆತ್ತಿದನಂತೆ. ದೈವಾನುಗ್ರಹ, ಮಹಾನುಭಾವರಾದ ಬ್ರಹ್ಮ ಮಾನಸಪುತ್ರರಾದ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ. ನಾರದರು ಬರದಿದ್ದರೆ ಆ ಮಹಾನುಭಾವನ ಅವತಾರವೇ ಏನಾಗುತ್ತಿತ್ತೋ ಏನೋ. ನಾರದ ಮಹರ್ಷಿಗಳು ಬರ್ತಿದ್ದಾರೆ. ನಾರಾಯಣ ನಾರಾಯಣ

ನಾರಾಯಣ ನಾರಾಯಣ. ದೇವರಾಜ ಇದೇನ್ ಮಾಡ್ತಾ ಇದ್ದೀಯ ಅನ್ಯಾಯ, ನಿಲ್ಲಿಸು ನಿಲ್ಲಿಸು ನಿನ್ನ ಈ ಕೃತ್ಯವನ್ನ. ಗುರುಗಳೇ, ನಮ್ಮ ಕುಲಕ್ಕೆ ವೈರಿಯಾಗಿರ್ತಕ್ಕಂಥ ಆ ಹಿರಣ್ಯಕಶಿಪುವಿನ ವಂಶವನ್ನೇ ನಾಶ ಮಾಡ್ತಾ ಇದ್ದೇನೆ. ನಾರದರಂದ್ರು, ಅಯ್ಯೋ ಹುಚ್ಚ, ನೀನು ವಂಶನಾಶ ಮಾಡುವ ಈ ಹೆಸರಿನಲ್ಲಿ ನಿಮ್ಮ ವಂಶವನ್ನೇ ನಾಶ ಮಾಡಿಕೊಳ್ತಿದ್ದೀಯ. ಈ ತಾಯಿಯ ಗರ್ಭದಲ್ಲಿ ಅವತಾರವಾಗುತ್ತಿರುವನು ಯಾರೆಂದು ಭಾವಿಸಿರುವೆ? ಹಿರಣ್ಯಕಶಿಪುವಿನ ಉಪಟಲವನ್ನು ತಾಳಲಾರದೆ ಎಲ್ಲ ದೇವತೆಗಳು ನಾವು ಬ್ರಹ್ಮನನ್ನು ಮರೆಹೊಕ್ಕು, ಬ್ರಹ್ಮನಿಂದ ನಾರಾಯಣನನ್ನು ಕೇಳಿದಾಗ ಜಾಗೃತಿಯಾಗಿ ಆ ಕಯಾದವನ ಗರ್ಭದಲ್ಲೊಬ್ಬ ಭಾಗವತೋತ್ತಮ ಹುಟ್ಟಿದಾನೆ, ಅವನ ಮೊರೆಯನ್ನು ಕೇಳಿ ನಾ ಬಂದವನನ್ನು ಸಂಹಾರ ಮಾಡ್ತೇನೆ ಎಂದು ಹೇಳಿದ ಕಥೆಯನ್ನು ಮರೆತೆಯಾ? ಆ ಭಾಗವತೋತ್ತಮನೇ ಈಕೆಯ ಗರ್ಭದಲ್ಲಿ ಜನಿಸ್ತಕ್ಕಂಥವನು. ಆದ್ದರಿಂದ ನೀನು ಈ ಕೃತ್ಯವನ್ನು ಮಾಡಬೇಡ, ಬಿಡು. ದೇವೇಂದ್ರ ಹೇಳಿದ, ಗುರುಗಳೇ ಗೊತ್ತಾಗಲಿಲ್ಲ, ಈಗೇನು ಮಾಡಲಿ, ಬಿಡು, ನಾನು ಈಕೆಯನ್ನು ಕರೆದುಕೊಂಡು ಹೋಗಿ ಸಂರಕ್ಷಣೆಯನ್ನು ಮಾಡ್ತೀನಿ ಎಂಬುದಾಗಿ ಹೇಳಿ ಮಹಾನುಭಾವರಾದ ನಾರದರು ಕಯಾದುವನ್ನು ಕರೆತಂದಿದ್ದೆ ಇಲ್ಲದೇ ಇದ್ದರೂ ತಾವೊಂದು ಆಶ್ರಮವನ್ನು ನಿರ್ಮಾಣ ಮಾಡಿ ಅಲ್ಲಿ ಆಕೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸಂರಕ್ಷಣೆಯನ್ನು ಮಾಡುತ್ತಾ ಆಕೆ ಕಾಲ ಕಳೆಯುತ್ತಿರುವಾಗ ಬೇಸರವಾಗಿ ಎದುರಿಗೆ ಕುಳಿತರೆ ನಾರದರು ಹೇಳಿದರು, ತಮ್ಮ ಆಯಾಸವಾಗಿದ್ದರೆ ನಾರಾಯಣನ ಸ್ಮರಣೆಯನ್ನು ಮಾಡಮ್ಮ, ಆ ನಾರಾಯಣ ನಿನ್ನನ್ನು ಕಾಪಾಡುತ್ತಾನೆ. ಗುರುಗಳೇ ಹೇಳಿಕೊಡಿ ಅಂದಾಗ ನಾರದರು,

ನಾರಾಯಣ. ಈ ನಾರಾಯಣ ಸ್ಮರಣೆಯನ್ನು ಮಾಡುತ್ತಿದ್ದರೆ ಖಯಾದು ಹಾಗೆ ನಿದ್ರೆ ಮಾಡುತ್ತಿದ್ದಾಳಂತೆ. ನಾರದರು ಕಣ್ಮುಚ್ಚಿ ಧ್ಯಾನ ಮಾಡುವಾಗ ಎಲ್ಲಿಂದಲೋ ಸಣ್ಣ ಸ್ವರ ಬಂದು ನಾರಾಯಣ ನಾರಾಯಣ ಎಂದು ಕೇಳಿಸಿತು. ಯಾರಿರಬಹುದು ಎಂದು ಕಣ್ತೆರೆದು ನೋಡಿದರೆ ಆ ಖಯಾದವನ ಗರ್ಭದಲ್ಲಿರುವ ಆ ಕಂದಮ್ಮ ನಾರಾಯಣ ನಾರಾಯಣ ಅಂತಿದ್ದನಂತೆ. ನಾರದರು ತೀರ್ಮಾನ ಮಾಡಿದರು, ಈ ಭಾಗವತೋತ್ತಮನಿಂದಲೇ ಭಗವನ್ನಾಮ ಸಂಕೀರ್ತನೆಯು ಲೋಕದಲ್ಲಿ ಪ್ರಖ್ಯಾತವಾಗುತ್ತೆ ಎಂದು ತಾವು ಆನಂದ ಪಡುವಾಗ ಹಿರಣ್ಯಕಶ್ಯಪು ತಪವನಾಚರಿಸುತ್ತಿದ್ದನಲ್ಲ, ಆ ತಪವು ಹಣ್ಣಾದ ಮೇಲೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಕಂದ, ಏನು ಬರಬೇಕು? ಸ್ವಾಮಿ, ನನಗೆ ಮರಣವೇ ಬರಬಾರದಂಥ ವರವನ್ನು ಕೊಡು. ಅಯ್ಯೋ ಹುಚ್ಚನೆ, ಹುಟ್ಟಿದ ಮೇಲೆ ಸಾವು ಸಿದ್ಧವಾದ್ದರಿಂದ ಮತ್ತಾವುದಾದ್ರೂ ವರವನ್ನು ಕೇಳು. ಹಾಗಾದರೆ ದೇವ, ನನಗೊಂದು ವರವನ್ನು ಕೊಡು. ಪಗಲ್

ಮನೆ ಒಳಗಾಗಲಿ ಮನೆ ಹೊರಗಾಗಲಿ, ಹಗಲಾಗಲಿ ಇರುಳಾಗಲಿ, ಪ್ರಾಣಿಯಿಂದಾಗಲಿ ನರರಿಂದಾಗಲಿ ಸುರರಿಂದಾಗಲಿ ಆಯುಧದಿಂದಾಗಲಿ ಆಯುಧವಲ್ಲದ್ದರಿಂದಾಗಲಿ ಪ್ರಾಣ ಉಳ್ಳದ್ದಾಗಲಿ ಪ್ರಾಣವಿಲ್ಲದ್ದಾಗಲಿ ಇಂಥಾದರಿಂದ ನನಗೆ ಬರಲು ಬರುವಂಥ ವರವನ್ನು ಕೊಡು. ಬ್ರಹ್ಮದೇವನಗುತ ತಥಾಸ್ತು. ವರದಿಂದ ಮತ್ತನಾದ ಹಿರಣ್ಯಕಶಿಪು ನಾಡಿಗೆ ಹಿಂತಿರುಗಿದಾಗ ಮಾರ್ಗ ಮಧ್ಯದಲ್ಲೇ ಮಹಾನುಭಾವರಾದ ನಾರದರು ಸಿಕ್ಕಿದ್ದಾರೆ. ಅಯ್ಯ, ನೀನು ತಪವಾಚರಿಸಲು ಹೋದಾಗ ದೇವೇಂದ್ರ ನಾಡಿಗೆ ದಾಳಿಯನ್ನು ಮಾಡಿ

ಸ್ವಾಮಿನಾರಾಯಣ. ನವ ಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಅವತರಿಸಿದರಂತೆ ಭಾಗವತೋತ್ತಮ. ದೇವತೆಗಳೆಲ್ಲ ಪೂಮಳೆಯನ್ನು ಕರೆದಿದ್ದಾರೆ, ಸಂತುಷ್ಟರಾಗಿದ್ದಾರೆ. ಪ್ರಹ್ಲಾದನೆಂಬತಕ್ಕಂಥ ನಾಮಕರಣದೊಡನೆ ಈ ಭಾಗವತೋತ್ತಮ ಬೆಳೆಯುತ್ತಿದ್ದಾನೆ. ವರುಷ ಒಂದು ಎರಡು ಮೂರು ನಾಲ್ಕು ಕಳೆಯೇ ಐದಾರ ಸಮಯದಲ್ಲಿ ಆ ಬಾಲಕರು ಐದಾರು ವರ್ಷದವನಾದಾಗ ತಂದೆಗೆ ಆ ಮುದ್ದು ಮಖನ ಮುಖವನ್ನು ಕಂಡಾಗಲೆಲ್ಲ ಸಂತೋಷ. ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಎಂಬುದಾಗಿ ಚಂಡ ಅಮರ್ಕರೆಂಬತಕ್ಕಂಥ ಇಬ್ಬರು ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದನಂತೆ. ನೋಡಿ, ನನ್ನ ಮಗನಿಗೆ ನಾನು ಯಾರು, ಈ ಜಗತ್ತೇನು ಎಂಬ ವಿಚಾರವು ಚೆನ್ನಾಗಿ ವೇದ್ಯವಾಗುವಂತೆ ಪಾಠವನ್ನು ಹೇಳಿ. ಆ ಶುಕ್ರಾಚಾರ್ಯ ಮಕ್ಕಳಾದ ಚಂಡ ಅಮರ್ಕರು ನಮಸ್ಕಾರ ಮಾಡಿದರು. ಒಡೆಯ, ಸಮಸ್ತ ಭುವನಕ್ಕೂ ನೀನು ಒಡೆಯ ಎಂಬುದು ನಾವು ಚೆನ್ನಾಗಿ ಬಲ್ಲವಾದ್ದರಿಂದ ನಿನ್ನ ಮಕ್ಕಳನ್ನು ಆ ರೀತಿ ಏನು ಮಾಡ್ತೇವೆ ಅಂತ ಕರೆತಂದಿದ್ದೆ. ತಮ್ಮ ಪಾಠಶಾಲೆಯಲ್ಲಿ ಎಲ್ಲ ಮಕ್ಕಳ ಸಂಗಡ ಕೂರಿಸಿದರಂತೆ. ಗುರುಗಳಂದರು, ಮಕ್ಕಳೇ ಸ್ವಲ್ಪ ಆಟ ಮಾಡಿಕೊಂಡಿರಿ, ಇದು ನಾವು ಬಂದ್ವಿ ಸ್ನಾನ ಮಾಡ್ಕೊಂಡು ಬರ್ತೇವೆ ಅಂತ ನದಿ ತೀರಕ್ಕೆ ಹೋದರು. ಪ್ರಹ್ಲಾದ ಕಣ್ಣು ಮುಚ್ಚಿದ. ಒಬ್ಬ ಹುಡುಗ ಕೇಳಿದ, ಅಯ್ಯ ಏನು ಮಾಡ್ತಾ ಇದ್ದೀಯೋ? ನಾನಾ, ದೇವರ ಧ್ಯಾನ ಮಾಡ್ತಾ ಇದ್ದೇನೆ. ದೇವರು ಯಾರು? ಅಯ್ಯ ಶ್ರೀಮನ್ನಾರಾಯಣ. ಅಯ್ಯೋ ಗುರಾಚಾರ್ವೇ, ಇದೇನು ಹೀಗೆ ಮಾತನಾಡ್ತಾ ಇದ್ದೀಯಾ? ಅಪ್ಪ, ನಮಗೆಲ್ಲ ಗುರುಗಳು ಹೇಳ್ಕೊಟ್ಟಿರೋದು ಈ ಸಮಸ್ತ ಜಗತ್ತಿಗೆ ಹಿರಣ್ಯಕಶಿಪೆಯೋ ಒಡೆಯ ಅಂತ. ಎಲ್ಲಾದರೂ ಉಂಟೆ ಅಯ್ಯ? ನನ್ನ ತಂದೆ ಹಿರಣ್ಯಕಶಿಪು, ಹಿರಣ್ಯಕಶಿಪುಗೊಬ್ಬ ತಂದೆ ಇದ್ದ, ಆ ತಂದೆಗೊಬ್ಬ ತಂದೆ ಇದ್ದ, ಆ ತಂದೆಗೊಬ್ಬ ತಂದೆ ಇದ್ದ ಎಂದರೆ ಎಲ್ಲರಿಗೂ ಕೊನೆಯಲ್ಲೊಬ್ಬ ತಂದೆ ಇದ್ದಾನಲ್ಲ, ಅವನೇ ನನ್ನೊಡೆಯ ನಾರಾಯಣ. ಗುರುಗಳು ಬಂದರು, ಮಕ್ಕಳೆಲ್ಲರೂ ಎದ್ದು ಕುಳಿತಿದ್ದಾರೆ. ಎಲ್ಲಿ ಮಕ್ಕಳೇ ಹೇಳಿಯಪ್ಪ? ಓಂ ನಮೋ ಹಿರಣ್ಯಕಶ್ಯಪವೇ ನಮಃ. ಎಲ್ಲ ಮಕ್ಕಳು ಓಂ ನಮೋ ಹಿರಣ್ಯಕಶ್ಯಪವೇ ನಮಃ. ಪ್ರಹ್ಲಾದ ಹೇಳಿದ, ಗುರುಗಳೇ ಇದೇನು ತಪ್ಪು ಹೇಳ್ಕೊಡ್ತಾ ಇದ್ದೀರಾ? ಏನಯ್ಯ ತಪ್ಪು? ಹಾಗಾದ್ರೆ ಸರಿ ಏನು? ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೇ ವಾಸುದೇವಾಯ. ಗುರುಗಳಂದರು, ಅಯ್ಯೋಯ್ಯೋಯ್ಯೋ ಮಹಾಪರಾಧ, ಮಹಾಪರಾಧ. ಈ ಸಮಾಚಾರ ಏನಾದರೂ ಹಿರಣ್ಯಕಶ್ಯಪಕ್ಕೆ ತಿಳಿದರೆ ನಮ್ಮನ್ನು ಉಳಿಸಲ್ಲ. ಮಗುವೆ ಹಾಗನ್ ಬೇಡಪ್ಪ, ಹೇಳು ಓಂ ನಮೋ ಹಿರಣ್ಯಕಶ್ಯಪವೇ ನಮಃ. ಗುರುಗಳೇ ಅದು ತಪ್ಪಾಗತ್ತೆ. ಓಂ ನಮೋ ನಾರಾಯಣಾಯ, ಬೇಡ ಕಾಣೋ ಹಾಗೆಲ್ಲ ಹೇಳಬೇಡ, ಹೇಳು ಹಿರಣ್ಯಕಶ್ಯಪವೇ ನಮಃ, ನಾರಾಯಣಾಯ ನಮಃ. ಅಯ್ಯೋ ಗುರಾಚಾರ್ವೇ ಬೇಡಪ್ಪ, ಹೀಗೆ ಹೇಳೋ ಹಿರಣ್ಯಕಶ್ಯಪವೇ ನಮಃ, ನಾರಾಯಣಾಯ ನಮಃ. ಓಹೋ ನೀನು ದಾರಿಗೆ ಬರಲ್ಲ, ಬೇಡ ಬೇಡ ಶಿಕ್ಷೆ ಮಾಡ್ತೇವೆ. ಹೇಳು ನೀನು ಹಿರಣ್ಯಕಶ್ಯಪವೇ ನಮಃ, ನಾರಾಯಣಾಯ ನಮಃ. ಹೇಳ್ತಾ ಹೇಳ್ತಾ ಗುರುಗಳಿಗೆ ಬಾಯಿ ಬದಲಾಯಿಸ್ತು. ಬೇಡ ಬೇಡ ಹುಡುಗ, ನೀನು ಕೆಡದಲ್ಲದೆ ನಮ್ಮನ್ನು ಕೆಡಿಸಬೇಡ, ಹೇಳು ಓಂ ನಮೋ ನಾರಾಯಣಾಯ. ಹುಡುಗ ಅಂದ, ಸರಿಯಾಗಿದೆ ಗುರುಗಳೇ, ಓಂ ನಮೋ ನಾರಾಯಣಾಯ. ಹಾ ಹಾಗೆ ಹೇಳು, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಪಕ್ಕದಲ್ಲಿದ್ದವನ ದಯ್ಯಲ್ಲ, ನಿನಗೂ ತಲೆ ಕೆಟ್ಟ ಹೋಯ್ತು ಕಣೋ. ಅಲ್ಲ ಹಿರಣ್ಯಕಶ್ಯಪವೇ ನಮಃ ಅನ್ನೋದು ಬಿಟ್ಟು ನಾರಾಯಣಾಯ, ಅಯ್ಯಯ್ಯೋ ಏನೋ ಈ ಬಾಲಕ ನಮ್ಮನ್ನು ಕೆಡಿಸಿಬಿಡ್ತಾನೆ ಅನ್ನುವುದರೊಳಗಾಗಿ ಗಣ ಗಣ ಗಣ ಗಣ ನಾದವಾಯಿತು. ಘಂಟಾನಾದದೊಳಗೆ ಬಂದಿದೆಯಂತೆ ರಥ. ಮಂತ್ರಿ ಬಂದು ಹೇಳುತ್ತಿದ್ದಾನೆ, ಕರೆದುಕೊಂಡು ಬನ್ನಿ ರಾಜಕುಮಾರರನ್ನ, ಅವರ ತಂದೆಯಾಗಿರ್ತಕ್ಕಂಥ ಅವರು ವಿಚಾರಿಸಬೇಕು ಅಂತಿದ್ದಾರೆ. ನಾಡಿಗೆ ಬಂದ ಕೂಡಲೇ ಹಿರಣ್ಯಕಶಿಪು ಕುಮಾರ ಎಂದು ಕರುಡು ಕೈಗಳನ್ನು ಚಾಚಿದ್ದಾನೆ. ಕೂಡಲೇ ಬಾಲಕ ಬಂದು ತಡೆಯ ಮೇಲೆ ಕುಳಿತ. ಗುರುಗಳೇ ನನ್ನ ಮಗ ಹೇಗೆ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ? ಆ ಪಕ್ಕದಲ್ಲಿರೋ ಒಂದು ಇದು ಮಾಮ ಮಾಡ್ತಾ ಇದ್ದಾರೆ ಸ್ವಾಮಿ, ನಿಮ್ಮ ಮಗ ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ. ಸಂತೋಷ. ಪ್ರಹ್ಲಾದ, ಗುರುಗಳೇನು ಹೇಳಿಕೊಟ್ರು? ತಂದೆ, ಸಮಸ್ತ ಜಗತ್ತಿಗೂ ಯಾರು ಒಡೆಯ ಎಂಬುದನ್ನು ಹೇಳಿಕೊಟ್ರು. ಹಾ ಹೌದು, ಯಾರು ಇನ್ಯಾರು? ಎಲ್ಲರಿಗೂ ಒಡೆಯ ಎನ್ನಯ್ಯ ಹರಿ ನಾರಾಯಣ. ಹಿರಣ್ಯಕಶಿಪು ಎಲ್ಲೆಲ್ಲವೋ ನಾರಾಯಣ ನಾಮ ಸ್ಮರಣೆ ಮಾಡುವವನೇ ಎಂದು ಯಾತಿ ಕಳಕ್ಕೆ ಹಪ್ಪನೆ ಕೂಕಿದರು. ಗುರುಗಳೇ ಏನಿದು? ಅವರಂದರು, ಸ್ವಾಮಿ ಈ ಬಾಲಕ ಬಂದ ಆಶ್ರಮ ಸೇರಿದ ಮೊದಲುಗೊಂಡು ಅಲ್ಲಿರೋ ಬಾಲಕರೆಲ್ಲ ಕೆಟ್ಟ ಹೋದ್ರು. ಅಷ್ಟು ಮಾತ್ರವೇ ಅಲ್ಲ, ಇನ್ನು ಸ್ವಲ್ಪ ಕಾಲ ಬಿದ್ದರೆ ನಾವು ಇವನಂತೆ ಆಗೋಗ್ತೀವಿ ಅನ್ನೋ ಭಯ. ಓಹೋ, ಅವನನ್ನು ತಿದ್ದಲು ನಿಮ್ಮಿಂದಾಗಲಿಲ್ವೇ? ನಾನೇ ಅವನನ್ನು ತಿದ್ದು ಬಿಡ್ತೇನೆ. ಬಾಲಕ ಬಿಡು ಈ ನಾಮಸ್ಮರಣೆಯನ್ನ, ಹೇಳು ಸಮಸ್ತ ಜಗತ್ತಿಗೂ ನಾನೇ ಒಡೆಯ. ಆಗ ಇವನು ಹೇಳ್ತಾನೆ, ಅಪ್ಪ ಹೇಗಪ್ಪ ಸಾಧ್ಯ? ಅನಿತ ಭುವನ ಕೊಡಯ ಎನ್ನಯ್ಯ ನಾರಾಯಣ, ನಂಬಿದವರನ್ನು ಬೆಂಬಿಡದೆ ಪೊರವ ಕಂಬು ಕಂದರ ಪ್ರಿಯ ನಾರಾಯಣ. ನಾರಾಯಣ ಅದ್ಯಾವ ನಾರಾಯಣನು ನಿನ್ನನ್ನು ಸಂರಕ್ಷಣೆ ಮಾಡ್ತಾನೋ ನೋಡ್ಬಿಡ್ತೇನೆ. ಯಾರಲ್ಲಿ? ಎಳವೈರಿ ಇವನನ್ನ, ನಮ್ಮ ಪಟ್ಟದಾನೆಯ ಕಾಲಿನ ಕೆಳಗಡೆ ಇವನನ್ನು

ಎಳತಂದರಂತೆ ಆನೆ ಬಂದಿದೆ, ಇನ್ನೇನು ಆ ಬಾಲಕನ ಮೇಲೆ ಪಾದವನ್ನಿಡಬೇಕು ಅನ್ನುವಾಗ ಆ ಬಾಲಕನಗುತ್ತಾನೆ, ಸಮಸ್ತ ಜಗತ್ತಿಗೂ ಒಡೆಯನಾದ ಶ್ರೀಮನ್ ನಾರಾಯಣ ನೀನೇ ಕಾಪಾಡು ನಾರಾಯಣ. ಆನೆ ಪಾದ ಬಿಡುವಾಗ ಈ ಪ್ರಹ್ಲಾದನನ್ನು ಕಂಡೊಡನೆ ಮೇಲೆ ಕುಳಿತಿರುವ ಮಾವಟಿಗನನ್ನು ಕೆಳಗುರುಳಿಸಿ, ಮೇಲೆ ಕುಳಿತಿರುವ ಮಾವಟಿಗನು ನೆಲಕ್ಕುರುಳಿದ ಕೂಡಲೇ ಕೆಳಗೆ ಬಿದ್ದಿರುವ ಪ್ರಹ್ಲಾದನನ್ನು ತನ್ನ ತಲೆ ಮೇಲೆ ಇಟ್ಕೊಂಡ್ಬಿಡ್ತು. ಇದನ್ನು ಕಂಡು ಓಡಿ ಬಂದ ಸೇವಕ, ಸ್ವಾಮಿ ಅವ ಇದೋ ಆನೆ, ಆ ಬಾಲಕನನ್ನು ತುಳಿಯಲಿಲ್ಲ. ಹಿರಣ್ಯಕಶ್ಯಪ ಹೇಳಿದ, ಆ ಆನೆಗೂ ನನ್ನ ಮಗನೆಂಬತಕ್ಕಂಥ ಅಭಿಮಾನ, ಆದರೆ ಆ ಬಾಲಕನನ್ನು ಬಿಡುವಂತಿಲ್ಲ. ಯಾರಲಿ, ಅವನನ್ನು ಸಮುದ್ರದಲ್ಲೇ ಸೇರಿ ಸೇವಕರು ತಂದು ಸಮುದ್ರದಲ್ಲಿ ಎಸೆದಾಗ ನಾರಾಯಣಂ ಭಜ ನಾರಾಯಣಂ ಎಂದರೆ ಭೂದೇವಿಯು ಮಕರೆಯ ರೂಪದಲ್ಲಿ ಹೊತ್ತು ಬೇಗ ಕರತಂದು ದಡದಲ್ಲಿ ಬಿಟ್ಟಿದೆ. ಹಿರಣ್ಯಕಶ್ಯಪ ನೋಡಿದ, ಇವನಿಗೆ ಹೀಗೂ ಮರಣ ಪ್ರಾಪ್ತವಿಲ್ಲವೇ, ಬೆಟ್ಟದಿಂದೆತ್ತು ಬಿಸಾಡಿ ಬೆಟ್ಟದಿಂದ ಕೆಡವಿದ್ದಾರೆ. ಆ ಕೆಡುವಾಗ ನಾರಾಯಣ ಎಂದರೆ ಕೆಳಗಡೆ ಮಹಾನುಭಾವಳಾದ ಜಗನ್ಮಾತಾ ಸ್ವರೂಪಿಣಿ ಭೂದೇವಿಯು ಬಂದು ತನ್ನೆರಡು ಕರಗಳಿಂದ ಕೆಳಗೆ ಬೀಳದಂತೆ ಬಾಲಕನನ್ನು ಸಂರಕ್ಷಣೆ ಮಾಡಿದಳಂತೆ. ಬಾಲಕ ಹಿಂತಿರುಗಿ ನಾಡಿಗೆ ಬಂದ, ಸೇವಕರು ಬಂದು, ಸ್ವಾಮಿ ನಾವು ಬೆಟ್ಟದಿಂದ ಎತ್ತಿ ಹಾಕಿಬಿಟ್ವಿ, ಹಾಗಂದ್ರೆ ಹಾಗಾದ್ರೆ ಮಗ ಸತ್ತನೇ ಎನ್ನುವುದರೊಳಗಾಗಿ ನಾರಾಯಣ ಅಂದ ಪ್ರಹ್ಲಾದ. ಇವನು ಹೀಗಲ್ಲ, ಇವನ ಸಂಹಾರ ಮತ್ತೊಂದು ಮಾರ್ಗದಲ್ಲಿ ಎಂಬುದಾಗಿ ಖಯಾದವನ ಹತ್ತಿರ ಬಂದು ಹೇಳಿದನಂತೆ. ಖಯಾದವೂ ಇರುವುದೊಂದೇ ಒಂದು ಮಾರ್ಗ, ನಮ್ಮ ವಂಶದ ಹಾದಿಯನ್ನೇ ಹಾಳು ಮಾಡಲಿರುವ ಈ ಬಾಲಕನಿಗೆ ನೀಡು ನಿನ್ನ ಕರದಿಂದಲೇ ವಿಷವನ್ನ. ತಾಯಿ ಸೊರಗಿದಳು, ಸ್ವಾಮಿ ಕರದಿಂದ ವಿಷವನ್ನು ಕೊಡುವುದೇ, ಅದು ನನ್ನಿಂದ ಆಗದಲ್ಲ. ಹಾಗಾದರೆ ನಿನಗೆ ಸೌಭಾಗ್ಯ ಮುಖ್ಯವೋ ಸಂತಾನ ಮುಖ್ಯವೋ, ಯೋಚನೆ ಮಾಡು ಎಂದು ಹೊರಟ. ತಾಯಿ ನಡುಗುತ್ತಿರುವಾಗ ಮಗ ಓಡಿ ಬಂದನಂತೆ, ಅಮ್ಮ ಯಾಕಮ್ಮ ಅಳ್ತಿದ್ದೀಯ? ಕಂದ, ಆವ ಕರದೊಳಗೆ ನಿನಗೆ ಪಾಲುಣಿಸಿದೆನು, ಮತ್ತದೇ ಕರದಲ್ಲಿ ನಿನಗೆ ವಿಷವೆಂತೂ ಉಣಿಸಲೋ ಮಗನೇ. ಅಮ್ಮ ನೀನು ಕೊಡುವಾಗ ಹಾಲೆಂದು ಕೊಡುವೆಯೋ ವಿಷವೆಂದು ಕೊಡುವೆಯೋ? ಕಂದ, ನಾನು ಹೇಗೆ ನಿನಗೆ ವಿಷ ಕೊಡಲಪ್ಪ? ಹಾಗಾದರೆ ಕೊಡು ಮಾತ. ಆ ವಿಷದ ಬಟ್ಟಲನ್ನ ಕೈಯೊಳಗೆ ಹಿಡಿದಿದ್ದೆ, ನಾರಾಯಣ ಅಂತ ಪಾನವನ್ನು ಮಾಡಿದ. ಹರಿಯ ಅನುಗ್ರಹದಿಂದ ಆ ವಿಷವು ಅಮೃತವಾಗಿ ಪರಿಣಮಿಸಿದೆ, ಕುಮಾರ ಬದುಕಿದ್ದಾನೆ ಎಂದಾಗ ಬಂದನಂತೆ ಹಿರಣ್ಯಕಶಿಪ. ಎಲ್ಲವೋ ವಂಶದ ಗೇಡಿ, ಆ ಹರಿಯನ್ನೇ ಸ್ಮರಣೆ ಮಾಡಿ ನನ್ನನ್ನು ಈ ರೀತಿಯಾಗಿ ಕಷ್ಟಕ್ಕೆ ಈಡು ಮಾಡಿದವನೇ, ಎಲ್ಲಿದ್ದಾನೋ ಆ ನಿನ್ನ ಹರಿ, ಎಲ್ಲಿದ್ದಾನೆ ತೋರು.

ಪ್ರಹ್ಲಾದ ಹೇಳಿದಪ್ಪ, ಎಲ್ಲೆಲ್ಲೂ ಅವನಿರುವ ತಾತ, ಎಲ್ಲೆಲ್ಲೂ ಅವನಿರುವ ತಾತ, ಅಣುವಿಗೆ ಅಣುವಾಗಿ ಮಹತಿಗೆ ಮಹಿಯಾಗಿ ಎಲ್ಲೆಲ್ಲಿ ಅವನಿರುವ ತಾತ. ಹಿರಣ್ಯಕಶಿಪು ಹೇಳಿದ, ಎಲ್ಲೆಲ್ಲೂ ಇರುವನೇ ರಣಗೆ

ಹೇಳ್ದ, ಅಪ್ಪ ತ್ರಿಜಗ ವಂದಿತ ನೈಯ ಹರಿಯು, ಕಡಲೇಳು ಗುಡಿಗುಡಿಸಿ ಘನಗರಿಗಳರ್ಭಟಿಸಿ ಅಳುಕದಲುಕದೆ ನಿಲ್ಲು ಹರಿಯು, ನಿಲ್ಲುವನೇ ಹರಿ. ಹಾಗಾದರೆ ಎದರೇ

ಸುಜಾತ ಎಲ್ಲಿದ್ದಾನೆ ಹರಿ? ಈ ಸ್ತಂಭದಲ್ಲಿರುವನೆ, ಈ ಭೂಮಿಯಲ್ಲಿರುವನೆ, ಗಗನದಲ್ಲಿರುವನೆ. ಅಪ್ಪ ನೀನು ಎಲ್ಲಿ ಕೇಳಿದರಲ್ಲಿ ಪ್ರತ್ಯಕ್ಷನಾಗ್ತಾನೆ ಅಂದಾಗ ಮಹಾನುಭಾವನಾಗಿರ್ತಕ್ಕಂತಹ ಹಿರಣ್ಯಕಶಿಪು ಕೈಯಲ್ಲಿ ಪಿಡಿದಿರುವ ಖಡ್ಗದಿಂದ ಈ ಸ್ತಂಭದಲ್ಲಿರುವನೆ ನೋಡುವೆನು ಎಂಬುದಾಗಿ ಖಡ್ಗವನ್ನು ತೆಗೆದ ಆ ಸ್ತಂಭಕ್ಕೊಂದು ಸಲ ಧಾಮನೆ ಹೊಡೆದನಂತೆ. ಭುವನದಲ್ಲೆಲ್ಲ ಗಡಗಡ ಗಡಗಡ ಗಡಗಡ ಗಡನೆ ಸದ್ದಾಗುತ್ತಿದೆ. ಗಡಗಡನೆ ಸದ್ದಾಗುತ್ತಲಿ ನೃಸಿಂಹಸ್ವಾಮಿ ಬರುತ್ತಿದ್ದಾನಂತೆ. ಚಡಿರು ಚಡಿರು ಚಡಿರೆಂಬ ನಾದವನು ಭೂ ಜಗವು ಆವರಿಸಿನಲಿಯೇ, ಚಡಿರು ಚಡಿರು ಚಡಿರೆಂಬ ನಾದವನು ಭೂ ಜಗವು ಆವರಿಸುತ್ತನಲ್ಲಿ, ಗುಡುಗುಡು ಗುಡುಗುಡು ಗುಡುಗು ಸಿಡಿಲೆ ನಾರ್ಭಟಕ್ಕೆ ಪಡವಿತ ನಡಗುತ್ತಿದೆ, ಗುಡುಗುಡು ಗುಡುಗುಡು ಗುಡುಗು ಸಿಡಿಲೆ ನಾರ್ಭಟಕ್ಕೆ ಪಡವಿತ ನಡಗುತ್ತಿದೆ. ದಶ ದಿಶೆ ಮಸೆಯಲು ಕಸಿ ಅಡಗುತ್ತಲಿ ಅದ್ಭುತ.

ಸಮಯದಲ್ಲಿ ನೃಸಿಂಹಸ್ವಾಮಿಯೂ ತಾನು ಪ್ರತ್ಯಕ್ಷನಾದನಂತೆ. ಹಿರಣ್ಯಕಶ್ಯಪು ಕಂಡೊಡನೆ ಮಗನನ್ನು ಕಂಡು ಮುದ್ದಾಡಿ ಹೇಳುತ್ತಿದ್ದಾನೆ, ಕಂದ, ಯಾವಾತನ ಸಂದರ್ಶನಕ್ಕಾಗಿ ನಾನು ಕಾದಿದ್ದನೋ ಅಂಥವನ ಸಂದರ್ಶನ ಭಾಗ್ಯವನ್ನು ಕೊಟ್ಟೆ ಎಂಬುದಾಗಿ ಓಡಿ ಬಂದು ಬಾಚಿ ತಬ್ಬಿ ಖಡ್ಗವನ್ನು ಹಿಡಿದು ಹಾಯಂದಬ್ಬರಿಸಿದರೆ ಮಹಾನುಭಾವನಾದ ನೃಸಿಂಹಸ್ವಾಮಿ ಹಿರಣ್ಯಕಶ್ಯಪುವರ ಕೈಯಲ್ಲಿ ಹಿಡಿದು ಧರಧರನೆ ಎಳತಂದು ಆ ಅರಮನೆಯ ಹೊಸಲಿನ ಮೇಲೆ ಕುಳಿತನಂತೆ. ಆಗ ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಸಂಧ್ಯಾಕಾಲ. ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ, ವರ ಕೇಳಿದ್ದನಲ್ಲ, ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ, ಹೊಸಲಲ್ಲಿ ಕುಳಿತನಂತೆ. ಇಲ್ಲಿ ಪ್ರಾಣಿಯೂ ಅಲ್ಲ, ನರನೂ ಅಲ್ಲ, ನರಹರಿ ಅಂದರೆ ನರಸಿಂಹ, ಆಯುಧವೂ ಅಲ್ಲ, ಆಯುಧವಲ್ಲದ್ದು ಅಲ್ಲ ಅಂದರೆ ಉಗುರು. ಪ್ರಾಣ ಇರುವುದು ಅಲ್ಲ, ಪ್ರಾಣವಿಲ್ಲದ್ದು ಅಲ್ಲ. ಕಾರಣ, ಉಗುರಿಗೆ ಪ್ರಾಣವಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ, ಬೆಳೆಯುತ್ತಲೇ ಇರುತ್ತೆ. ಕತ್ತರಿಸಿದರೆ ನೋವಾಗುವುದಿಲ್ಲ, ಪ್ರಾಣ ಇರುವುದಾದರೆ ನೋವಾಗುವುದಿಲ್ಲ ಏಕೆ ಅಂದರೆ ಇವೆರಡಕ್ಕೂ ಅಲ್ಲದಂತ ತನ್ನ ಕೈಗಳಿಂದ ಆ ಹಿರಣ್ಯಕಶಿಪನು ಹೊಟ್ಟೆಯನ್ನ ಬಗೆದನಂತೆ. ಬಗೆದು ಕರುಳುಗಳನ್ನು ತೆಗೆದು ತನ್ನ ಕೊರಳಿಗೆ ಮಾಲೆ ಹಾಕಿಕೊಂಡ. ಪುರಂದರದಾಸ ಒಂದು ಕಡೆ ಹೇಳ್ತಾರೆ, ದಾನವನನ್ನು ಕೊಂದದ್ದಲ್ಲ ಕಾಣಿರೋ ನಮ್ಮ ತೊರವೆಯ ನಾರಸಿಂಹ, ಅಚ್ಚ ಪ್ರಹ್ಲಾದನೆಂಬ ಪಚ್ಚೆ ರತ್ನಗಳು ಒಡಲು ಬಿಚ್ಚಿ ನೋಡಿದರೆ ಇನ್ನು ಎಷ್ಟು ಇದ್ದಾವೋ ಎಂದು ಆ ಕರಳನ್ನು ತನ್ನ ಕೊರಳಲ್ಲಿ ಧರಿಸಿ ಹಾಗೆಂದಬ್ಬರಿಸಿದನಂತೆ. ಆ ಉಗ್ರ ನರಸಿಂಹನನ್ನ ದೇವಾನು ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಶಾಂತನಾಗು ಸ್ವಾಮಿ, ಶಾಂತನಾಗು ಎಂದರೆ ಯಾರಿಗೂ ಶಾಂತನಾಗದೆ ನಿಂತ ಲಕ್ಷ್ಮೀದೇವಿ ಬಂದಿದ್ದಾಳೆ. ಸ್ವಾಮಿ ಪರಮಾತ್ಮ ತಿರುಗಿ ಹಾಗೆಂದ. ಲಕ್ಷ್ಮಿಯೂ ಹೆದರಿ ಓಡಿದಳಂತೆ. ಕೊನೆಗೆ ಮಹಾನುಭಾವನಾಗಿರ್ತಕ್ಕಂಥ ಪ್ರಹ್ಲಾದನೇ ಬರುತ್ತಿದ್ದಾನೆ, ನಾರಾಯಣ ಭಜ ನಾರಾಯಣಂ, ನಾರಾಯಣಂ ಭಜ ನಾರಾಯಣಂ, ಹೇ ನಾರಾಯಣ ನನ್ನನ್ನು ಕಾಪಾಡು ಎಂದಾಗ ಉಗ್ರನಾಗಿದ್ದ ನರಸಿಂಹನು ಶಾಂತನಾಗಿದ್ದಾನೆ. ಲಕ್ಷ್ಮಿಯನ್ನು ಕರೆದು ತನ್ನ ಪಕ್ಕದಲ್ಲಿರಿಸಿಕೊಂಡಿದ್ದಾನೆ. ಲಕ್ಷ್ಮೀ ನೃಸಿಂಹ ಎಂಬ ಕೀರ್ತಿಯಿಂದ ಬೆಳಗುವಂಥವನಾಗಿದ್ದಾನೆ. ಆಗ ಪ್ರಹ್ಲಾದನ ಮೊರೆಯನ್ನು ಕೇಳಿ ಆಶೀರ್ವಾದ ರೂಪದಲ್ಲಿ, ಅಯ್ಯ, ಭಕ್ತರಲ್ಲಿ ಶ್ರೇಷ್ಠನಾದ ನೀನು ಲೋಕದಲ್ಲಿ ಭಕ್ತಿಗೆ ದ್ಯೂತಕನಾಗಿದ್ದೀಯಾದ್ದರಿಂದ ಲೋಕವೆಲ್ಲವೂ ನಿನ್ನನ್ನು ಕೊಂಡಾಡುವಂತಾಗಲಿ, ಭಕ್ತಿ ಪಂಥದಲ್ಲಿ ನಿನಗೆ ಮಂಗಳವಾಗಲಿ ಎಂದು ಆಶೀರ್ವಾದ ಮಾಡಿ ಅಸುರರನ್ನು ಸಂಹರಿಸಿ ಸಕಲ ದೇವರ್ಗಳನ್ನು ಕಾಪಾಡಿದ್ದಾನೆ ಎಂದ ಮೇಲೆ ಪ್ರಹ್ಲಾದ ವರದನಾದ ನೃಸಿಂಹಸ್ವಾಮಿಯು ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪ್ರಹ್ಲಾದ ಚರಿತ್ರೆಗೆ ನಾವು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ತರಳ ಪ್ರಹ್ಲಾದನ ಮೊರೆಯನು ಕೇಳಿ.

ಇದುವರೆಗೆ ಭಕ್ತ ಪ್ರಹ್ಲಾದ ಹರಿಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಆರ್ ಗುರುರಾಜಲು ನಾಯ್ಡು. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
5: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
6: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು, ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ, ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
8: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
9: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM. Radio Sarang. Iga app nalu kuda labhya.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.
6: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
7: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
8: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
9: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನೋ ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
5: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
6: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ? ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಹೆಲೋ ಡಾಕ್ಟರ್, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. KMC ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂಥ ಕಾರ್ಯಕ್ರಮ. ಪ್ರತಿ ವಾರ ತಜ್ಞ ವೈದ್ಯರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡ್ತೇವೆ, ಬೇರೆ ಬೇರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ. ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ ಹೃದಯದ ಬಗ್ಗೆ, ಅದರಲ್ಲೂ ಕೂಡ ಯುವ ಜನರಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿರುವಂಥ ತಜ್ಞ ವೈದ್ಯರು ಡಾಕ್ಟರ್ ನರಸಿಂಹಪ್ಪ ಅವರು. ನಮ್ಮ ನಾಡಿನಾದ್ಯಂತ ಹೃದ್ರೋಗದ ತಜ್ಞರು ಅಂತ ಹೇಳುವಾಗ ಬಹಳ ಅಗ್ರಗಣ್ಯರಲ್ಲಿ ಸಿಗುವಂಥ ವೈದ್ಯರಲ್ಲಿ ಡಾಕ್ಟರ್ ನರಸಿಂಹಪ್ಪ ಅವರ ಹೆಸರು ಬಹಳ ದೊಡ್ಡದು ನಮ್ಮ ನಾಡಿನಾದ್ಯಂತ. ಅವರು ಸುಮಾರು 20-22 ವರ್ಷಗಳಿಂದ ಇದರಲ್ಲಿ ಪ್ರಮುಖವಾಗಿ ಹೃದ್ರೋಗದ ಸಂಬಂಧಿತ ವಿಷಯಗಳಲ್ಲೇ ಅದೆಷ್ಟೋ ಜನರಿಗೆ ಉಪಶಮನವನ್ನು ಕೊಟ್ಟವರು, ಪರಿಹಾರವನ್ನು ಕೊಟ್ಟಂಥ ವೈದ್ಯರು. ಅದರ ಜೊತೆಗೆ ಒಬ್ಬ ಒಳ್ಳೆಯ ರಿಸರ್ಚರ್ ಆಗಿ ಕೂಡ ಸೇವೆಯನ್ನು ಮಾಡ್ತಿರುವವರು, ಬೇರೆ ಬೇರೆ ರೀತಿಯಲ್ಲಿ ಹೃದಯದ ಬಗ್ಗಿನ ಜಾಗೃತಿಯನ್ನು ನಾಡಿನಾಡಿಯಂತ ಮೂಡಿಸ್ತಾ ಬಂದಿರುವಂಥವರು. ಅತ್ಯಂತ ಪ್ರೀತಿಯಿಂದ ಇವತ್ತಿನಿಂದ ಕಾರ್ಯಕ್ರಮಕ್ಕೆ ನಾರವನವರನ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
1: ನಮಸ್ಕಾರ,
0: ಹೇಗಿದ್ದೀರಿ ಡಾಕ್ಟ್ರೆ? ಡಾಕ್ಟ್ರೆ, ಮೊದಲು ಹೃದಯದ ವಿಷಯಕ್ಕೆ ನೇರವಾಗಿ ಬರೋದಕ್ಕಿಂತ ಮುಂಚೆ ಒಂದೆರಡು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು. ಪ್ರಶ್ನೆ ಸಾಮಾನ್ಯ ಅಂತ ಅನಿಸ್ಬೋದು ಡಾಕ್ಟರ್, ಈ ಹೃದಯ ಎಲ್ಲಿದೆ ಅಂತ, ಅಂದರೆ ಯಾವ ಭಾಗದಲ್ಲಿದೆ, ಯಾವ ಜಾಗದಲ್ಲಿದೆ?
1: ಹೃದಯ ಅಥವಾ ಹಾರ್ಟ್,
0: ಹಾರ್ಟ್
1: ಒಂದು ಪುಟ್ಟ ಆರ್ಗನ್. ನಮ್ಮ ದೇಹದಲ್ಲಿ ಹಲವಾರು ಅಂಗಾಂಗಗಳಿವೆ. ಮೆದುಳಿದೆ, ಹೊಟ್ಟೆ ಇದೆ, ಜಠರ ಇದೆ, ಕರುಳಿದೆ, ಕಿಡ್ನಿ ಇದೆ, ಕಾಲಿದೆ. ಸೊ ನಮ್ಮ ಮೀಡಿಯಾಸ್ಟೈನಮ್ ಅಥವಾ ನಮ್ಮ ಎದೆಗೂಡಿನ ಲೆಫ್ಟ್ ಬದಿಯಲ್ಲಿ, ಎದೆಗೂಡಿನ ಹಿಂಭಾಗದಲ್ಲಿ ಇರುವಂತ ಒಂದು ಆರ್ಗನ್ ಹೃದಯ. ಇದು ನಮ್ಮ ಹುಟ್ಟಿನಿಂದ, ನಾವು ಹುಟ್ಟದಕ್ಕಿಂತ ಮೊದಲೇ ಹೃದಯ ಫಂಕ್ಷನಿಂಗ್ ಆಗ್ತದೆ. ಕೇಳಿ ಆಶ್ಚರ್ಯ ಆಗಿರ್ಬಹುದು, ತಾಯಿ ಗರ್ಭಿಣಿಯಾಗಿ 6 ವಾರದಲ್ಲಿ ಮಗುವಿನ ಹೃದಯ ಬಡಿಲಿಕ್ಕೆ ಶುರು ಮಾಡುತ್ತದೆ. ಅಲ್ಲಿಂದ ಹಿಡಿದು ಮನುಷ್ಯ ಕೊನೆ ಉಸಿರಾಡುವ ತನಕ ಹೃದಯ ನಮ್ಮ ಜೊತೆಗೆ ಇರ್ತದೆ. ಸೊ ವಿರಾಮ ಇಲ್ಲದೆ ದುಡಿಯುವಂತಹ ಒಂದು ಅಂಗಾಂಗ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಹೃದಯ. ಅದೇ ಗಾತ್ರ ಪುಟ್ಟದು, ನಮ್ಮ ಒಂದು ಲೆಫ್ಟ್ ಫಿಸ್ಟ್, ನಮ್ಮ ಈ ಲೆಫ್ಟ್ ಮುಷ್ಟಿ ಎಷ್ಟಿದೆ ಅಷ್ಟೇ ನಮ್ಮ ಹೃದಯದ ಗಾತ್ರ. ಬಟ್ ಅದು ಮಾಡುವಂತ ಕೆಲಸ ಅಸಾಮಾನ್ಯ. ಪ್ರತಿ ನಿಮಿಷಕ್ಕೆ ಸುಮಾರು 5 ಲೀಟರ್ ರಕ್ತವನ್ನು ಇಡೀ ದೇಹದಲ್ಲಿ ಸಂಚರಿಸ್ತಾ ಬರುವಂತಹ ವಿರಾಮ ಇಲ್ಲದೆ ಇರುವಂತಹ ಒಂದು ಅಂಗಾಂಗ ಮನುಷ್ಯನಲ್ಲಿ ಇರುವುದಂತ ಹೇಳಿದ್ರೆ ಅದು ಹೃದಯ.
0: ಹೃದಯ, ಸೊ ಹೃದಯ ಅಂತ ಹೇಳುವಾಗ ಹೆಚ್ಚಾಗಿ ನಾವು ಅದೊಂದು ಹಾರ್ಟ್ ಸಿಂಬಲ್ ಬರ್ತದೆ ಅಲ್ಲ, ಯಾಕೆ ಅದು ಆ ಕನೆಕ್ಟ್ ಅಂತ?
1: ಯಾಕಂದ್ರೆ ಹೃದಯದ ಶೇಪ್ ಕೂಡ ಅದೇ ರೀತಿ ಹಾಗೆ ಇದೆ. ಹೃದಯದಲ್ಲಿ 4 ಭಾಗಗಳಿವೆ. ಈ ಮೇಲೆ 2 ಚೇಂಬರ್, ಕೆಳಗಡೆ 2 ಚೇಂಬರ್. ಸೊ ಸೇರಿಸುವಾಗ ನಾವು ಹೊರಗಿಂದ ನೋಡುವಾಗ ನಮ್ಮ ಹಾರ್ಟ್ ಕೂಡ ಅದೇ ಶೇಪ್ ಅಲ್ಲಿ ಇದೆ. ಸೊ ಏನ್ ನೀವು ಸಿಂಬಲೈಸ್ ಮಾಡ್ತೀರಿ, ಇಟ್ ಇಸ್ ಆಲ್ಮೋಸ್ಟ್ ದ ಶೇಪ್ ಆಫ್ ಅವರ್ ನಾರ್ಮಲ್.
0: ಸೊ ಪ್ರತಿದಿನ ಅದೆಷ್ಟು ಜನರು ಆ ಒಂದು ಸಿಂಬಲ್ ಅನ್ನ, ಎಮೋಜಿಯನ್ನ ಕಳಿಸ್ತಾ ಇರಬಹುದು ಅಲ್ವಾ, ಅದರ ಬಗ್ಗೆ ಮಾತಾಡ್ತಿರ್ಬಹುದು. ಬಟ್ ಹೃದಯದ ಬಗ್ಗೆ ನಾವು ಮಾತಾಡ್ತಿರುವಂತದ್ದು ಅಥವಾ ಹೃದಯದ ಬಗ್ಗೆ ಜಾಗೃತಿಯ ವಿಷಯಗಳನ್ನ ಕೇಳ್ತಾ ಇರುವಂತದ್ದು ತುಂಬಾ ಕಡಿಮೆ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್, ಏನ್ ಹೇಳ್ತೀರಿ?
1: ಇಲ್ಲ, ಜನಸಾಮಾನ್ಯರಿಗೆ ಈಗ ಹಲವಾರು ಈ ಮಾಧ್ಯಮಗಳಿಂದ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಹೋಗೇ ಹೋಗ್ತದೆ. ಬಟ್ ಅವೇರ್ನೆಸ್, ಜನರಿಗೆ ಈ ಹಾರ್ಟ್ ಕಾಯಿಲೆ ಯಾಕೆ ಬರ್ತದೆ, ಹೇಗೆ ನಾವು ಅದನ್ನು ತಡ್ಕೊಳ್ಬಹುದು, ಹೇಗೆ ನಮ್ಮ ಸಮಾಜದಲ್ಲಿ ಹೃದಯದ ಆರೋಗ್ಯವನ್ನು ನಾವು ಉತ್ತಮ ಪಡಿಸಬಹುದು, ಇದರ ಬಗ್ಗೆ ಕಾಳಜಿಯನ್ನು ನಾವು ಮೂಡಿಸಲಿಕ್ಕೆ ಇನ್ನೂ ದೇರ್ ಇಸ್ ಎ ಬಿಗ್ ಗ್ಯಾಪ್. ಬಿಕಾಸ್ ಪೀಪಲ್ ಆರ್ ಓನ್ಲಿ ಸ್ಕೇರ್ಡ್ ಆಫ್ ಹಾರ್ಟ್ ಡಿಸೀಸ್. ಭಯ ಜನರಲ್ಲಿ ಜಾಸ್ತಿ ಇದೆ, ಅವೇರ್ನೆಸ್ ಅಥವಾ ಜಾಗೃತಿ ಸ್ವಲ್ಪ ಕಡಿಮೆ. ಕೆಲವು ಸರ್ತಿ ಜಾಗೃತಿ ಇಲ್ಲದಿದ್ರೆ ಈ ಹೃದಯದ ಕಾಯಿಲೆಗಳು ತಪ್ಪಿ ಬೇರೆ ಏನಾದರೂ ಕಾಯಿಲೆ ಇರಬಹುದು ಅಂತ ಪ್ರಾಣವನ್ನು ಕಳ್ಕೊಳ್ಳುವಂತಹ ಹಲವು ಸಂದರ್ಭಗಳನ್ನು ನಾವು ವೈದ್ಯರಾಗಿ ನೋಡ್ತೇವೆ. ಜನಸಾಮಾನ್ಯರಲ್ಲಿ ಇದರ ಕಾಳಜಿ ಮತ್ತೆ ಸಮಾಜದಲ್ಲಿ ಇದರ ಬಗ್ಗೆ ಮಾಹಿತಿ, ಇದು ಎರಡು ಕೂಡ ಅಗತ್ಯ. ಎಲ್ಲೋ ದೇರ್ ಇಸ್ ಎ ಗ್ಯಾಪ್.
0: ನೀವು ವೈದ್ಯರಾಗಿ ಅನೇಕ ವರ್ಷಗಳಾಯ್ತು, 30 ವರ್ಷಕ್ಕಿಂತ ಹೆಚ್ಚೆ ಆಸ್ ಎ ಡಾಕ್ಟರ್ ಆಯ್ತು. ಅವತ್ತಿನ ಕಾಲ ಮತ್ತು ಇವತ್ತಿನ ದಿನವನ್ನು ನೀವು ನೋಡಿದರೆ ಡಾಕ್ಟರ್, ಈ ಯುವ ಜನರಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಆಗ್ಲೂ ಇತ್ತ ಅಲ್ಲ, ಈಗ ಹೆಚ್ಚಾಗಿದೆ, ಹೇಗೆ?
1: ಅಲ್ಲ, ಆಗ್ಲೂ ಇತ್ತು, ಬಟ್ ಪತ್ತೆ ಇವಾಗ ಜಾಸ್ತಿ ಆಗ್ತಾ ಉಂಟು. ಬಟ್ ನಿನ್ನೆ ಕೂಡ ನಾನು ಕಾರ್ಯಕ್ರಮದಲ್ಲಿ ಹೇಳಿದೆ, ದೇರ್ ಇಸ್ ಎ ಪ್ಯಾರಾಡೈಮ್ ಶಿಫ್ಟ್ ಇನ್ ದ ಏಜ್ ಗ್ರೂಪ್ ಆಫ್ ಹಾರ್ಟ್ ಡಿಸೀಸ್. ಈಗ ನಾವು ಸ್ಟೂಡೆಂಟ್ಸ್ ಇರುವಾಗ, ನಾನೊಂದು 20-25 ವರ್ಷ ಹಳದ್ದು ವಿಷಯ ಮಾತಾಡ್ತಾ ಇದ್ದೇನೆ, ಹೃದಯದ ಕಾಯಿಲೆ ಅಂತ ಹೇಳಿದ್ರೆ ಸುಮಾರು ವಯಸ್ಸಾದವರಿಗೆ ಬರುವಂತ ಕಾಯಿಲೆ, ಅಂದ್ರೆ 60+. ಬಟ್ ಇವತ್ತಿನ ನಮ್ಮ ಈ ಪರಿಸ್ಥಿತಿಯನ್ನು ನಾವು ಪ್ರಾಕ್ಟೀಸ್ ನಲ್ಲಿ ನೋಡ್ತಾ ಇರೋದು, ಕಡಿಮೆಯಿಂದ ಕಡಿಮೆ ಒಂದು ಒಂದೂವರೆ ದಶಕಕ್ಕೆ ಮುಂಚೆ ಇವತ್ತಿನ ಯುವಜನರಲ್ಲಿ ಈ ಹೃದಯದ ಕಾಯಿಲೆ ಬರ್ತಾ ಉಂಟು. ಅಂದ್ರೆ ಸಾಧಾರಣವಾಗಿ 40-50 ವರ್ಷದವರಿಗೆ ಹೃದಯದ ಕಾಯಿಲೆ ಬರ್ತಾ ಉಂಟು. ಮುಂಚೆ ಇದೆ, 60 ನಂತರ ಬರುವಂತಹ ಹೃದಯದ ಕಾಯಿಲೆ. ಸೊ ಡೆಫಿನೆಟ್ಲಿ ಈಗ ನೀವು ವೆಸ್ಟ್ ನೋಡಿರ್ಬೋದು, ಅಮೆರಿಕ ನೋಡಿರ್ಬೋದು, ಲಂಡನ್ ನೋಡಿರ್ಬೋದು, ಅಲ್ಲಿ ಹೃದಯದ ಕಾಯಿಲೆ ವಯಸ್ಸಾದವರಿಗೆ ಬರುವುದು, 70 ಹೃದಯದ ಕಾಯಿಲೆ ಬರುವುದು. ನಮ್ಮಲ್ಲಿ ಹಲವಾರು ಕಾರಣಗಳಿವೆ ಯಾಕೆ ಈ ಹೃದಯದ ಕಾಯಿಲೆ 1 ಅಥವಾ 1.5 ಮೊದಲು ನಮ್ಮನ್ನು ಕಾಡ್ತಾ ಇದೆ ಅಂತ. ಇದಕ್ಕೆ ಕೆಲವು ನಾವು ಹೇಳ್ತೀವಿ ರಿಸ್ಕ್ ಫ್ಯಾಕ್ಟರ್ಸ್, ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮುಂಚೆಯಿಂದ ನಡೆದುಕೊಂಡು ಬಂದಿರುವಂತಹ ರಿಸ್ಕ್ ಫ್ಯಾಕ್ಟರ್. ಉದಾಹರಣೆಗೆ ಮಧುಮೇಹ ಕಾಯಿಲೆ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಜಾಸ್ತಿ ಇರ್ಬೋದು, ಸ್ಮೋಕಿಂಗ್ ಅಥವಾ ವ್ಯಸನಗಳು, ಸ್ಮೋಕಿಂಗ್ ಆಲ್ಕೋಹಾಲ್ ಇರ್ಬೋದು, ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅನುವಂಶಿಕವಾಗಿ ಬರುವಂತಹ ಹೃದಯದ ಕಾಯಿಲೆಗಳು. ಇದು ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್. ಇದು ಮುಂಚೆ ಇತ್ತು, ಇವತ್ತು ಇದೆ. ಬಟ್ ಮುಂಚೆಕ್ಕಿಂತ ಈ ರಿಸ್ಕ್ ಫ್ಯಾಕ್ಟರ್ಸ್ ಪ್ರಮಾಣ ಇವತ್ತು ಜಾಸ್ತಿ ಆಗಿದೆ. ನೀವು ಉದಾಹರಣೆಗೆ ನೋಡಿದರೆ ಈ ಹಳ್ಳಿ ಪ್ರದೇಶದಲ್ಲಿ ಶುಗರಿನ ಪ್ರಮಾಣ 2-3% ಇತ್ತು, ಇವತ್ತು 7-10%. ಅರ್ಬನ್ ಪಾಪ್ಯುಲೇಷನ್ ಅಥವಾ ಮಂಗಳೂರು ಅಥವಾ ಸಿಟೀಸಲ್ಲಿ ನೀವು ನೋಡಿದರೆ ಶುಗರ್ ಪ್ರಮಾಣ ಸಾಧಾರಣ 15-20% ಜನರಿಗೆ. ಅಂದರೆ ಜಸ್ಟ್ ಇಮ್ಯಾಜಿನ್, 1 out of every 5 ಇಸ್ ಅ ಡಯಾಬಿಟಿಕ್, 1 out of every 3 ಈಸ್ ಅ ಹೈಪರ್ಟೆನ್ಸಿವ್. ಸೊ ವೆನ್ ದೇರ್ ಇಸ್ ಕಾನ್ಸ್ಟಲೇಷನ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಶುಗರ್ ಜಾಸ್ತಿ ಆಗ್ತಾ ಇದೆ, ಬಿ ಪಿ ಜಾಸ್ತಿ ಆಗ್ತಾ ಇದೆ, ಸೊ ಸರಿ ಸಾಮಾನ್ಯವಾಗಿ ಹೃದಯದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿತ್ತು ಅದರ ಪ್ರಮಾಣ ಜಾಸ್ತಿ ಆಗಿದೆ. ಮತ್ತು ನಾನ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಈಗ ಕೆಲವರಿಗೆ ಮುಂಚೆ ಇರ್ಬೋದು, ಈಗ 100 ಹೃದಯಾಘಾತ ಆಯಿತು, ಒಂದು 20 ಏನು ಕಾರಣ ಇಲ್ಲದೆ ಬರ್ತಾ ಇತ್ತು, ಇವತ್ತು ಅದು 20 ಇದ್ದದ್ದು ಸಾಧಾರಣ 30-35% ಆಗಿದೆ. ನಮ್ಗೆ ಕಾಯಿಲೆಯ ಪತ್ತೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಒಂದು ಸೆಕೆಂಡ್, ಕಾಯಿಲೆಯನ್ನು ಬೇಗ ಹಿಡಿಯುವಂತಹ ಪರಿಧಾನಗಳು ಮತ್ತೆ ಅವೇರ್ನೆಸ್ ನಮ್ಮ ಜನರಲ್ಲಿ
0: ಬೇಕಾಗುತ್ತೆ ಅಂತ. ಸೊ ಅದರ ಜೊತೆಗೆ ಈ ನಮ್ಮ ಫುಡ್ ಹ್ಯಾಬಿಟ್ಸ್ ಏನಿದೆ
1: ಖಂಡಿತ
0: ಅದರ ಬಗ್ಗೆ ನಾವು ತುಂಬಾ ಮಾತಾಡ್ತೀವಿ.
1: ಈ ನಾನ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಇವತ್ತಿನ ಯುವಕರಲ್ಲಿ ನಾವೇನು ನೋಡ್ತೀವಿ ಅದರಲ್ಲಿ ಒಂದು ಆಹಾರ ಪದ್ಧತಿ, ಸೆಕೆಂಡ್ ಅವರ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ. ಒಂದು ನೀವು ನೋಡಿರ್ಬೋದು ಈಗ ಜಾಸ್ತಿ ಯುವಕರು ಸಾಫ್ಟ್ವೇರ್ ಅಲ್ಲಿ ಅಥವಾ ಬೇರೆ IPL BPL ಕೆಲಸ ಮಾಡ್ತಾರೆ, ಅವರ ನಿದ್ದೆಯ ಪ್ಯಾಟರ್ನ್ ತುಂಬಾ ಬದಲಾಗಿದೆ. ಯಾಕಂತ ಹೇಳಿದ್ರೆ ಅವ್ರು ರಾತ್ರಿ ಕೆಲಸ ಮಾಡ್ತಾರೆ, ಡೇ ಟೈಮಲ್ಲಿ ಮಲಗ್ತಾರೆ, ರೆಸ್ಟ್ ಎಷ್ಟು ಸಿಗ್ತದೆ ಗೊತ್ತಿಲ್ಲ, ಪೀಸ್ಫುಲ್ ಸ್ಲೀಪ್ ಎಷ್ಟಿದೆ ಗೊತ್ತಿಲ್ಲ, ಸ್ಟ್ರೆಸ್ ಬೋತ್ ಅಟ್ ವರ್ಕ್ ಆಸ್ ವೆಲ್ ಆಸ್ ಅಟ್ ದೇರ್ ಫ್ಯಾಮಿಲಿ ಲೆವೆಲ್. ಸೊ ಒತ್ತಡಮಯ ಜೀವನ, ನಿದ್ರೆ ಪ್ರಮಾಣ ಕಡಿಮೆ, ಮತ್ತೆ ಪೀಸ್ಫುಲ್ ಸ್ಲೀಪ್ ಏನಿತ್ತು 5-6 hours, 7 hours ಮುಂಚೆ ಏನು ಸಿಗ್ತಾ ಇತ್ತು ಅದು ಸಿಗ್ತಾ ಇಲ್ಲ, ಪ್ಲಸ್ ಆಹಾರ ಪದ್ಧತಿ. ನಾವು ನೋಡಿರುವಂತಹ ಏನು ಜಂಕ್ ಫುಡ್ಸ್ ಅಂತ ನೀವೇನು ಹೇಳ್ತೀವಿ ಸಾಮಾನ್ಯ ಇಂಗ್ಲೀಷಲ್ಲಿ, ಅದು ಜನರು ಜಾಸ್ತಿ ಸೇವಿಸ್ತಾ ಇದ್ದಾರೆ. ಇದರ ಒಟ್ಟಿಗೆ ಈ ಬೊಜ್ಜಿ ಕಾಯಿಲೆ ಅಥವಾ ಒಬಿಸಿಟಿ ನಮ್ಮ ಯುವಕರಲ್ಲಿ ಜಾಸ್ತಿ ಆಗ್ತಾ ಉಂಟು. ಸೊ ಒಬಿಸಿಟಿ ಇದ್ದ ಕೂಡಲೇ ಕೊಲೆಸ್ಟ್ರಾಲ್ ಲೆವೆಲ್ ಅವರ ಹತ್ರ ಹೈ ಇರ್ತದೆ, ಶುಗರ್ ಪ್ರಮಾಣ ಜಾಸ್ತಿ ಇರ್ತದೆ, ವ್ಯಾಯಾಮ ಕಡಿಮೆ ಇರ್ತದೆ, ಮತ್ತೆ ಹಾರ್ಟಿಗೆ ಬೇಕಾಗುವಂತಹ ಪ್ರೊಟೆಕ್ಟಿವ್ ಕೊಲೆಸ್ಟ್ರಾಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ ಬೊಜ್ಜು ಸೇರಿದ ಕೂಡಲೇ. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್, ಈಗ ನಾನೇನು ಹೇಳಿದೆ ನಾನ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಯುವಕರಲ್ಲಿ ಜಾಸ್ತಿ ಆದ ಕಾರಣ ಅವರಿಗೆ ಹೃದಯದ ಕಾಯಿಲೆ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ
0: ಇದೆ ಅಂತ. ಪ್ರತಿ ವರ್ಷ ಈ ವರ್ಲ್ಡ್ ಹಾರ್ಟ್ ಡೇಗೆ ಒಂದು ಥೀಮ್ ಇರ್ತದೆ, ಈ ವರ್ಷ ಏನು ಡಾಕ್ಟರ್ ಏನು ಥೀಮ್?
1: ಹೌದು, ಇದು ವರ್ಲ್ಡ್ ಹಾರ್ಟ್ ಡೇ ಯಾಕೆ ಮಾಡ್ತಾ ಇದ್ದೀವಿ, ಇದರದ್ದು ಮೇನ್ ಏನು ಉದ್ದೇಶ, ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅಂತ ಸಂಸ್ಥೆ ಇದೆ, ಅದು ಪ್ರತಿ ವರ್ಷ ವಿಶ್ವದಾದ್ಯಂತ ಈ ಹೃದಯ ಕಾಯಿಲೆಯ ಪ್ರಮಾಣವನ್ನು ತಗ್ಗಿಸ್ಲಿಕ್ಕೋಸ್ಕರ ಏನಾದರೂ ಒಂದು ನಾವೆಲ್ ಐಡಿಯಾ ಹಿಡ್ಕೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ. ಈಗ ವರ್ಲ್ಡ್ ಹಾರ್ಟ್ ಫೆಡರೇಷನ್ನ ಮೇನ್ ಉದ್ದೇಶ ಜಗತ್ತಿನಾದ್ಯಂತ ಹೃದಯ ಕಾಯಿಲೆ ಪ್ರಮಾಣಗಳು ಕಡಿಮೆ ಆಗಬೇಕು, ನಾವು ಮೇಲೆ ಹೋಗಬಾರ್ದು ಕಡಿಮೆ ಆಗಬೇಕು ಎಂಬ ಉದ್ದೇಶದಿಂದ ಇದನ್ನು 1997 ಆಚರಣೆಯಲ್ಲಿ ಇಟ್ಟಿದ್ದೇವೆ. ಪ್ರತಿ ವರ್ಷ ಬೇರೆ ಬೇರೆ ಥೀಮ್ ಅಥವಾ ಧ್ಯೇಯವಾಕ್ಯದೊಂದಿಗೆ ಈ ವಿಶ್ವ ಹೃದಯ ದಿನವನ್ನು ನಾವು ಆಚರಿಸ್ತೇವೆ. ಈ ವರ್ಷ ಡೋಂಟ್ ಮಿಸ್ ಎ ಬೀಟ್, ಅಂದರೆ ಒಂದು ಎದೆ ಬಡಿತ ಕೂಡ ನೀವು ತಪ್ಪಿಸಬಾರ್ದು. ಯಾಕಂತ ಹೇಳಿದ್ರೆ ಹಾರ್ಟ್ ಒಂದು ಬಡಿತ ಕೂಡ ತಪ್ಪಿಸುವುದಿಲ್ಲ. ಹಾರ್ಟ್ ಇಸ್ ಅ ಕಾನ್ಸ್ಟೆಂಟ್ಲಿ ಫಂಕ್ಷನಿಂಗ್ ಆರ್ಗನ್. ನಾ ಹೇಳಿದೆ ಹುಟ್ಟಿನಿಂದ ಸಾಯುವ ತನಕ ಬಿಡು ಇಲ್ಲದೆ ಕೆಲಸ ಮಾಡುವಂತ ಅಂಗಾಂಗ ಅಂತ ಹೇಳಿದ್ರೆ ದೇಹದಲ್ಲಿ ಹೃದಯ. ಹೃದಯ ಇಸ್ ಆಲ್ಸೋ ಅ ಬಿಗ್ ಫಿಲಾಂಥ್ರಫಿಕ್ ಆರ್ಗನ್. ನಮ್ಮ ಬಾಡಿಯಲ್ಲಿ ಇರುವ ಎಲ್ಲರಿಗೂ ರಕ್ತವನ್ನು ಕೊಡುವಂತ ಫಿಲಾಂಥ್ರಫಿಕ್ ಆರ್ಗನ್ ಅಂದ್ರೆ ಹೃದಯ. ಈಗ ಉದಾಹರಣೆ ತಕೊಳ್ಳಿ, ಮೆದುಳಿಗೆ ರಕ್ತ ಸಂಚಾರ ಹಾರ್ಟಿನ ಟ್ಯೂಬ್ಸ್ ಇಂದ ಬರಬೇಕು, ನಮ್ಮ ಕೈ ಕಾಲು ಅಲ್ಲಾಡಿಸಬೇಕಾದ ರಕ್ತ ಸಂಚಾರ ಹಾರ್ಟಿಂದ ಬರಬೇಕು, ಜೀರ್ಣ ಆಗ್ಬೇಕಿದ್ರೆ ಎಲ್ಲ ಜನಕಾಂಗಗಳಿಗೆ, ಹೊಟ್ಟೆಗೆ ಎಲ್ಲ ಬ್ಲಡ್ ಸಪ್ಲೈ ಇರೋದು ಅಯೋಟ ಮುಖಾಂತರ, ಹಾರ್ಟ್ ಇದು ಮೇನ್ ಟ್ಯೂಬಿನ ಮುಖಾಂತರ. ಕಿಡ್ನಿಗೆ ರಕ್ತ ಸಂಚಾರ ಬರೋದು ಅಯೋಟದ ಬ್ರಾಂಚ್ ಇಂದ, ರಿನಲ್ ಆರ್ಟ್ರೀಸ್ ಅಂತ ಹೇಳ್ತೇವೆ. ಕಾಲಿಗೆ ರಕ್ತ ಸಂಚಾರ ಬರೋದು ಅಯೋಟದಿಂದ. ಸೊ ಎಲ್ಲದಕ್ಕೆ ರಕ್ತ ಕೊಡುವಂತಹ ಈ ಅಂಗಾಂಗಕ್ಕೆ ರಕ್ತ ಕಡಿಮೆ ಆದಾಗ ಹೃದಯಾಘಾತ ಬರ್ತದೆ. ಸೊ ಇಟ್ ಹೆಲ್ಪ್ಸ್ ಫುಲ್ಫಿಲ್ ಆಲ್ ಅದರ್ ಆರ್ಗನ್ಸ್ ಡಿಮಾಂಡ್ ಅಂಡ್ ಅಟ್ ಎ ಕಾಸ್ಟ್ ಆಫ್ ಇಟ್ಸ್ ಓನ್ ಬ್ಲಡ್ ಸಪ್ಲೈ. ಸೊ ಹಾಗಾಗಿರುವಾಗ ಹೃದಯಾಘಾತ ಆಗುತ್ತೆ. ಹಾರ್ಟಿಗೆ ಸಪ್ಲೈ ಮಾಡುವಂತ ಮೂರು ರಕ್ತನಾಳಗಳಿದೆ, ರೈಟ್ ಅಲ್ಲಿ ಒಂದು, ಲೆಫ್ಟ್ ಅಲ್ಲಿ ಎರಡು ರಕ್ತನಾಳ. ಇದರಲ್ಲಿ ಯಾವುದಾದ್ರೂ ಒಂದು ರಕ್ತನಾಳ ಸಂಪೂರ್ಣವಾಗಿ ಹೆಪ್ಪುಗಟ್ಟಿದ್ರೆ ಅಥವಾ ಬಂದಾದ್ರೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್
0: ಸಂಭವಿಸುತ್ತದೆ ಅಂತ. ಇನ್ನು ಡಾಕ್ಟರ್, ಈಗ ಕೆಲವೊಂದಿಷ್ಟು ಈ ಹೃದಯಾಘಾತದ ಬಗ್ಗೆ ಹೆಚ್ಚಾಗಿ ನಾವು ಹೇಳೋದು ಕೇಳಿದ್ದೇವೆ. ಏನಾದರೂ ನೋವು ಕಂಡು ಬಂದರೆ ಅದನ್ನ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು, ಈ ರೀತಿ ಇಗ್ನೋರ್ ಮಾಡುವಂಥದ್ದು ತುಂಬ ನಿಮಗೂ ಕೂಡ ಅನುಭವಕ್ಕೆ ಬಂದಿರಬಹುದು. ಸೊ ಇದಕ್ಕಾಗಿ ನೀವು ಏನು ಹೇಳ್ತೀರಿ, ಯಾವ ಎಲ್ಲ ನೋವುಗಳು ಅದು ಹೃದಯ ಸಂಬಂಧಿ ಆಗಿರ್ತದೆ?
1: ಈಗ ಹೃದಯ ಸಂಬಂಧಿ ನೋವಿಗೆ ನಾವು ಇಂಗ್ಲಿಷ್ನಲ್ಲಿ ಆಂಜೈನಾ ಅಂತ ಹೇಳ್ತೇವೆ.
0: ಓಕೆ,
1: ಈಗ ಆಂಜೈನದ್ದು ಇಟ್ಸ್ ಆಕ್ಚುಲಿ ಲ್ಯಾಟಿನ್ ವರ್ಡ್, ಇಟ್ಸ್ ಎ ಕ್ರೈ ಆಫ್ ದ ಡೈಯಿಂಗ್ ಮಸಲ್. ಅಂದ್ರೆ ಹೃದಯದ ಮಾಂಸಖಂಡಕ್ಕೆ ರಕ್ತ ಸಂಚಾರ ಕಡಿಮೆ ಆಗುವಾಗ ಬರುವಂತ ನೋವಿಗೆ ಆಂಜೈನಾ ಅಂತ ಹೇಳಿ. ಟಿಪಿಕಲ್ ಆಂಜೈನಾ ಅಂತ ಹೇಳಿದ್ರೆ ಲೆಫ್ಟ್ ಪ್ರಿಕಾರ್ಡಿಯಂ, ನಮ್ಮ ಎಡಬದಿಯ ಚೆಸ್ಟ್ ಮೇಲೆ ಒಂದು ಕಲ್ಲಿಟ್ಟಾದಾಗ ಭಾವನೆ. ಅಂದ್ರೆ ಅಷ್ಟು ತೀವ್ರ ಪ್ರಮಾಣದ ನೋವು ನನಗೆ ಇಷ್ಟವರೆಗೆ ಬರಲಿಲ್ಲ. ರೋಗಿ ಹೇಳ್ತಾರೆ ನಿಮ್ಗೆ ಟಿಪಿಕಲ್ ಹಾರ್ಟ್ ಪೇನ್ ಇದೆ. ಇದು ನಮ್ಮ ಲೆಫ್ಟ್ ಕೈಗೆ ರೇಡಿಯೇಟ್ ಆಗ್ತದೆ, ಆತರ ಹರಡ್ತದೆ. ಕೆಲವೊಮ್ಮೆ ನಮ್ಮ ಗಂಟಲಿಗೆ ಬರಬಹುದು, ಹೊಟ್ಟೆಗೆ ಬರಬಹುದು. ಬಟ್ ಇದರ ಜೊತೆಗೆ ಕೆಲವು ಸಿಂಪಥೆಟಿಕ್ ಸಿಂಪ್ಟಮ್ಸ್ ಬರ್ತದೆ. ಅಂದ್ರೆ ಬೆವರಿಳಿಕೆ, ಸುಸ್ತಾಗುವಂಥದ್ದು, ಕಣ್ಕತ್ಲೆ ಬರುವುದು, ಹೀಗೆಲ್ಲ ಆದ್ರೆ ಈ ಹೃದಯದ ನೋವು ಅಂತ ನಾವು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಲೆಫ್ಟ್ ಸೈಡ್ ಪೇನ್, ಟಿಪಿಕಲ್ ಪೇನ್, ಸಿವಿಯರ್ ಪೇನ್, ಡಸ್ ನಾಟ್ ಗೆಟ್ ಸಬ್ಸೈಡೆಡ್ ಇನ್ 5 or 10 minutes. ಈಗ ಗ್ಯಾಸ್ಟ್ರಿಕ್ ಪೇನ್ ಆದ್ರೆ ನೀವೇನು ಜಲುಸೆಲ್ ತಗೊಳ್ತೀರಿ, ಆಂಟಾಸಿಡ್ ತಗೊಳ್ತೀರಿ, ನೋವು ಕಡಿಮೆ ಆಗುತ್ತೆ. ಅಥವಾ ಫುಡ್ ತಗೊಳ್ತೀರಿ, ಕೆಲವೊಮ್ಮೆ ಮಿಲ್ಕ್ ತಗೊಳ್ತೇವೆ. ಬಟ್ ಈ ನೋವು ಯಾವುದೇ ನಿಮ್ಮ ಲೆಫ್ಟ್ ಸೈಡ್ ಇದ್ದು ನೋವು 15 ನಿಮಿಷಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಅದರ ಒಟ್ಟಿಗೆ ನಿಮ್ಗೆ ಬೆವರಿಳಿಕೆ ಬಂತು, ಕಣ್ಕತ್ಲೆ ತರ ಬಂತು ಹಾಗಿದ್ರೆ ತುರಂತ ಹೋಗಿ ನೀವೊಂದು ಇಸಿಜಿ ಅನ್ನು
0: ಮಾಡಿಸ್ಕೊಳ್ಳಿ. 15 ನಿಮಿಷ ನೋವು ಬಂದೇ ಬರ್ತದೆ.
1: ಅಟ್ಯಾಕ್ ಇದ್ರೆ ಬಂದೇ ಬರ್ತದೆ. ಈಗ ಅಟ್ಯಾಕ್ ಇಲ್ಲ, ಕೆಲವೊಮ್ಮೆ ವಾರ್ನಿಂಗ್ ಪೇನ್ ಇರುತ್ತೆ. ವಾರ್ನಿಂಗ್ ಪೇನ್ ಅಲ್ಲಿ ನಿಮ್ಗೆ ಕಾನ್ಸ್ಟೆಂಟ್ ಪೇನ್ ಇರುವುದಿಲ್ಲ. ಸೊ ಆಗ ಏನಾಗ್ತದೆ, ನೀವು ಕೆಲಸ ಮಾಡುವಾಗ ನೋವು ಬರುತ್ತೆ, ರೆಸ್ಟ್ ಅಲ್ಲಿ ಇದ್ರೆ ನೋವು ಬರೋದಿಲ್ಲ. ಸೊ ಇದೆಲ್ಲ ಹೃದಯಾಘಾತ ಆಗುವುದಕ್ಕಿಂತ ಮೊದಲು ಕಾಣುವಂತ ಸಿಂಪ್ಟಮ್ಸ್. ನಾವು ಕ್ರಾನಿಕ್ ಸ್ಟೇಬಲ್ ಅಂಜೈನಾ ಹೇಳ್ತೇವೆ. ಊಟ ಆದ ನಂತರ ನೋವು ಬರೋದು, ಏರ್ ಹತ್ತುವಾಗ ನೋವು ಬರೋದು. ಕೆಲವರು ಹೇಳ್ತಾರೆ, ಡಾಕ್ಟರ್ ನಾನು ಲಾಸ್ಟ್ ಇಯರ್ ಒಳ್ಳೆ ಜಾಗಿಂಗ್ ಮಾಡ್ತಾ ಇದ್ದೆ, ಏನ್ ತೊಂದರೆ ಇಲ್ಲ, ಈಗ ನನಗೆ ಒಂದು 2 steps ಮೇಲೆ ಹತ್ತುವಾಗ ನಿಲ್ಬೇಕಾಗ್ತದೆ, ಬಚ್ತದೆ, ನೋವು ಬರ್ತದೆ, ಬಟ್ ಒಂದು 2 ನಿಮಿಷದಲ್ಲಿ ಹೋಗ್ಬಿಡುತ್ತೆ. ಪುನಃ ನಾನು ವಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋವು ಬರ್ತದೆ, ನಿಂತರ ಕಡಿಮೆ ಆಗ್ತದೆ. ಸೊ ಇಟ್ಸ್ ಲೈಕ್ ಎ ಕ್ರಾನಿಕ್ ಸ್ಟೇಬಲ್ ಆಂಜೈನಾ. ಸೊ ನಿಮ್ಗೆ ಡಾಕ್ಟರ್ ಆಗಿ ವಾರ್ನಿಂಗ್ ಇದು, ಯಾಕಂತ ಹೇಳಿದ್ರೆ ರೋಗಿಗೆ ಬ್ಲಾಕ್ ಬರ್ತಾ ಇರಬಹುದು ಅಂತ. ಸೊ ಆ ಹಂತದಲ್ಲಿ ನಾವು ತಪಾಸಣೆಯನ್ನು ಮಾಡಿದ್ರೆ, ಸ್ಕ್ಯಾನ್ ಇರಬಹುದು ಹಾರ್ಟ್ ಇದ್ದು, ಅಥವಾ ವಾಕಿಂಗ್ ಟೆಸ್ಟ್ ನಾವು ಮಾಡ್ತೇವೆ, ನೀವು ಕೇಳಿರ್ಬೋದು, ಥ್ರೆಡ್ಮಿಲ್ ಜಿಮ್ ಅಲ್ಲಿ ಹೆಂಗ್ ಮಾಡ್ತೀವಿ. ಸೊ ಅದರಲ್ಲಿ ಮಾಡಿದ್ರೆ ನಿಮ್ಮ ರಕ್ತನಾಳದಲ್ಲಿ ತೊಂದರೆ ಇದ್ರೆ ಹೃದಯಾಘಾತದಕ್ಕಿಂತ ಮೊದಲೇ ಅದನ್ನು ಕಂಡುಹಿಡಿಬಹುದು. ಸೊ ದೀಸ್ ಆರ್ ಸಮ್ ಆಫ್ ದ ವಾರ್ನಿಂಗ್ ಸಿಂಪ್ಟಮ್ಸ್. ಬಟ್ ಟಿಪಿಕಲಿ ಎದೆ ನೋವು ಅಂತ ಹೇಳಿದ್ರೆ ಎಕ್ಸರ್ಷನ್ ಅಥವಾ ಕೆಲಸ ಮಾಡುವಾಗ ಬರುವಂತ ನೋವು. ಗ್ಯಾಸ್ಟ್ರಿಕ್ ಪೇನ್ ಕೆಲಸ ಮಾಡುವಾಗ ಬರುವುದಿಲ್ಲ, ಫುಡ್ ರಿಲೇಟೆಡ್ ಬರುತ್ತೆ, ರೆಸ್ಟ್ ಅಲ್ಲಿ ಬರುತ್ತೆ. ಸೊ ಟಿಪಿಕಲ್ ಎಕ್ಸರ್ಷನಲ್ ಪೇನ್ ಇದ್ರೆ ಇಟ್ ಇಸ್ ಮೋರ್ ಲೈಕ್ಲಿ ಟು ಬಿ ಕಾರ್ಡಿಯಾಕ್. ಮತ್ತೆ ಕೆಲವೊಂದು ರೋಗಿಗಳಿಗೆ ಎಟಿಪಿಕಲ್ ಅಂದ್ರೆ ನೋವೇ ಇರೋದಿಲ್ಲ, ಹೃದಯದ ಪ್ರಾಬ್ಲಮ್ ಬರುತ್ತೆ. ಉದಾಹರಣೆಗೆ ಶುಗರ್ ಇದ್ದವರಿಗೆ, ಅವರಿಗೆ ಪೇನ್ ಸೆನ್ಸೇಷನ್ ಗೊತ್ತಾಗುವುದಿಲ್ಲ. ಪ್ರಾಯದವರಿಗೆ, ಈಗ 80 ವರ್ಷ 75 ವರ್ಷ, ಅವರಿಗೆ ಅದು ಪೇನೇ ಬರೋದಿಲ್ಲ. ಚಿಕ್ಕ ಮಕ್ಕಳಿಗೆ ಅಂದ್ರೆ ಒಂದು 18-20 ವರ್ಷ ಆ ಟೈಮಲ್ಲಿ ಕೆಲವರಿಗೆ ಬರ್ತದೆ ಅನುವಂಶಿಕವಾಗಿ, ಅವರಿಗೆ ಪೇನ್ ಇರುವುದಿಲ್ಲ. ಕಿಡ್ನಿ ಪೇಷಂಟಿಗೆ ಕೆಲವೊಮ್ಮೆ ಪೇನ್ ಇರುವುದಿಲ್ಲ. ಸೊ ಇದೆಲ್ಲ ಎಟಿಪಿಕಲ್ ಪ್ರೆಸೆಂಟೇಷನ್. ಬಟ್ 70-80% ಅಟ್ಯಾಕ್ ಅಲ್ಲಿ ಪೇನ್ ಇಸ್ ಆಲ್ವೇಸ್ ಟಿಪಿಕಲ್. ಹಿಸ್ಟ್ರಿ ಪಿಕ್ಸ್ ಅಪ್ ದ ಡಯಾಗ್ನೋಸಿಸ್. ನಾವು ರೋಗಿ ಹತ್ರ ಮಾತಾಡುವಾಗ ಅವ್ರು ಹೇಳುವಂತ ಏನು ಹಿಸ್ಟ್ರಿ ಇದೆ, ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಹೃದಯದ ಕಾಯಿಲೆ ಇರಬಹುದು.
0: ಓಕೆ, ಇನ್ನೊಂದು ಡಾಕ್ಟರ್, ಈಗ ನಾವು ಹೇಳ್ತೇವೆ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನಾವು ಕೆಲವೆಲ್ಲ ಪ್ರಮುಖ ಸೆಲೆಬ್ರಿಟಿಗಳ ಏನಾದರೂ ಸಾವನ್ನ ನೋಡಿದ್ರು ಕೂಡ ಅವ್ರು ಜಿಮ್ಮಲ್ಲಿ ಇರುವಾಗಲೇ ಅಥವಾ ಆ ಸಂದರ್ಭದಲ್ಲೆಲ್ಲ ಅವರು ಮರಣ ಹೊಂದಿದ್ದನ್ನು ನೋಡಿದ್ದೇವೆ. ಇದರ ಬಗ್ಗೆ ತುಂಬ ಚರ್ಚೆಗಳು ಈಗ ಆಗ್ತಾ ಇದೆ. ಸೊ ಏನು ಕಾರಣ ಇದಕ್ಕೆ?
1: ಖಂಡಿತ ಇದೆಲ್ಲ ಈ ಜಿಮ್ ಅಲ್ಲಿ ಅಥವಾ ವ್ಯಾಯಾಮ ಮಾಡುವಾಗ ಅಥವಾ ಆಟದ ಮೈದಾನದಲ್ಲಿ ನೀವು ಕೆಲವು ಕಬಡ್ಡಿ ಪ್ಲೇಯರ್ಸ್ ಕೇಳಿರಬಹುದು, ಕೆಲವು ಸ್ಪೋರ್ಟ್ಸ್ ಮೆನ್ ಸ್ಪೋರ್ಟ್ಸ್ ಆದ ಕೂಡಲೇ ದೇ ಫೀಲ್ ಎಕ್ಸಾಸ್ಟೆಡ್ ಅಂಡ್ ದೆನ್ ದೇ ಹ್ಯಾವ್ ಜಸ್ಟ್ ಕೊಲ್ಯಾಪ್ಸ್. ಸೊ ಇದರಲ್ಲಿ ಅವರಿಗೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗಿತ್ತೋ ಅಥವಾ ಕಾರ್ಡಿಯಕ್ ಅರೆಸ್ಟ್ ಆಗಿತ್ತೋ ಹೇಳಲಿಕ್ಕೆ ಕಷ್ಟ. ಯಾಕಂದ್ರೆ ಆ ಸಂದರ್ಭದಲ್ಲಿ ನೀವು ECG ಮಾಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ಅವರಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು.
0: ಒಂದು ಹೃದಯಾಘಾತ, ಇನ್ನೊಂದು ಹೃದಯ ಸ್ತಂಭನ.
1: ಹೃದಯ ಸ್ತಂಭನ ಅಥವಾ ಕಾರ್ಡಿಯಕ್ ಅರೆಸ್ಟ್. ತುಂಬಾ ಸರ್ತಿ ಈ ಅಥ್ಲೀಟ್ಸ್ ಗಳಿಗೆ ಹಾರ್ಟ್ ಇದ್ದು ಬೇರೆ ಕಾಯಿಲೆಗಳು ಇರಬಹುದು. ಉದಾಹರಣೆಗೆ ಅವರ ಹಾರ್ಟ್ ಇದ್ದು ಮಾಂಸಖಂಡ ದಪ್ಪ ಇರಬಹುದು, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ. ಅಂತವರಿಗೆ ಸಡನ್ ಕಾರ್ಡಿಯಕ್ ಡೆತ್ ಆಗುತ್ತೆ, ಬಟ್ ಅದು ಅಟ್ಯಾಕ್ ಅಲ್ಲ. ಉದಾಹರಣೆಗೆ ಕೆಲವು ಚಾನಲೋಪತೀಸ್ ಅಂತ ಹೇಳ್ತೇವೆ, ನಮ್ಮ ಹಾರ್ಟ್ ಇದು ಕಂಡಕ್ಷನ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇದ್ದು ಸಡನ್ ವ್ಯಕ್ತಿ ಸರಿಯಾಗಿರ್ತಾನೆ, ಕೂತ್ಕೊಂಡಲ್ಲೇ ಕೊಲಾಪ್ಸ್ ಆಗಿಬಿಡ್ತಾನೆ. ಸೊ ಈ ರೀತಿ ಜೆನೆಟಿಕ್ ಡಿಸೀಸಸ್ ಇದೆ ಹಾರ್ಟ್ ಇದ್ದು, ಅಂಥದ್ದು ಕೂಡ ಅನುವಂಶಿಕವಾಗಿ ಬರ್ತದೆ. 30 ಸಡನ್ ನನ್ನ ಅಣ್ಣನಿಗೆ ಹಿಂಗಾಗಿತ್ತು, ನನ್ನ ಚಿಕ್ಕಪ್ಪ ಕೂತ್ಕೊಂಡಲ್ಲೇ ತೀರ್ಕೊಂಡಿದ್ರು, ಹೀಗೆಲ್ಲ ಇರುವವರಿಗೆ ನಾವು ಅನುವಂಶಿಕ ಕಾಯಿಲೆಗಳು ಅಥವಾ ಚಾನಲೋಪತೀಸ್ ಇಂದ ಅವ್ರು ಸಡನ್ ಕಾರ್ಡಿಯಕ್ ಡೆತ್ ಆಗಿದೆ ಅಂತ ಹುಡುಕ್ಬೇಕಾಗುತ್ತೆ. So, most of the times, these deaths which have happened suddenly, either in the sports field or arena or in the gym, could be cardiac arrest, may not always be heart attack. Okay. Of course, heart attack can also give rise to sudden cardiac death. ಈಗ ಹೃದಯಾಘಾತ ಆಗುತ್ತೆ, ಫಸ್ಟ್ 2-3 ನಿಮಿಷದಲ್ಲಿ ಎದೆ ಬಡಿತ ತುಂಬಾ ಫಾಸ್ಟ್ ಆಗಿ ಅಥವಾ ತುಂಬಾ ಕಡಿಮೆ ಆಗಿ ವ್ಯಕ್ತಿ ಕುಸಿದು ಬೀಳ್ತಾನೆ. ವೆಂಟ್ರಿಕ್ಯುಲರ್ ಟಕಿಕಾರ್ಡಿ ಅಂತ ನಾವು ಹೇಳ್ತೇವೆ. ಆ ಸಂದರ್ಭದಲ್ಲಿ ನೀವು ಶಾಕಿಂಗ್ ಮೆಷಿನ್ ಇದ್ರೆ ಶಾಕ್ ಕೊಟ್ಟು CPR ಕೊಟ್ಟು ಆ ವ್ಯಕ್ತಿಯನ್ನು ಪುನಃ ಜೀವ ಪಡೆಯುವಂತೆ ಮಾಡಬಹುದು. ಕೆಲವು ಸಂದರ್ಭದಲ್ಲಿ ಹೃದಯದ ತೀವ್ರ ಬ್ಲಾಕೇಜ್ ಇದ್ದವರು ಪರಿಶೀಲನೆ ಮಾಡದೆ ಇಂಥ ಎಕ್ಸರ್ಷನಲ್ ವರ್ಕ್ ಜಿಮ್ ಅಲ್ಲಿ ಥ್ರೆಡ್ಮಿಲ್ ಮಾಡೋದು ಕುಸಿದು ಬೀಳೋದು ನಾವು ಕಾಣ್ತೇವೆ. ಬಟ್ ಅವರಿಗೆ ಮುಂಚೆ ಹೃದಯದ ಕಾಯಿಲೆ ಉಂಟಂತ ಮಾಹಿತಿ ಇರುವುದಿಲ್ಲ. ಸೊ ಆ ಕಾರಣದಿಂದ ಬೈ ಅಂಡ್ ಲಾರ್ಜ್ ಸಾಧಾರಣ 40 ಮೇಲ್ಪಟ್ಟವರು ಈ ರೀತಿ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಜಿಮ್ಮಿಗೆ ಹೋಗುವ ಮೊದಲು ತಮ್ಮ ಹೃದಯ ತಜ್ಞರ ಹತ್ರ ಒಂದು TMT ಟೆಸ್ಟ್ ಅನ್ನು ಮಾಡಿ ಎಲ್ಲ ಸರಿ ಇದೆ ಅಂತ ಖಾತ್ರಿ ಮಾಡಿ ಮತ್ತೆ ಗ್ರಾಜುವಲ್ ಆಗಿ ಈ ಎಕ್ಸಸೈಸ್ ಅನ್ನು ತಗೊಳ್ಳೋದು ಒಳ್ಳೇದು. ಕೆಲವೊಮ್ಮೆ ಈ ಹಾರ್ಟ್ ಡಿಸೀಸ್ ಗೆಟ್ಸ್ ಅನ್ಮಾಸ್ಕ್ಡ್ ವೆನ್ ಯು ಹ್ಯಾವ್ ಡನ್ ವೆರಿ ಹೆವಿ ಅಂಡ್ಯೂ ಎಕ್ಸರ್ಷನ್ ಫಾರ್ ದ ಫಸ್ಟ್ ಟೈಮ್. ಸೊ ಕೆಲವೊಂದು ಟ್ರಾಜಡೀಸ್
0: ಆಗುತ್ತೆ. ಅಲ್ಲ ಡಾಕ್ಟರ್, ಈಗ ಹೇಳಿದೆ ನೀವು ಒಂದು ಟೆಸ್ಟ್ ಅನ್ನು ಮಾಡಿಸ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್.
1: ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೇವೆ. ಸ್ಟ್ರೆಸ್ ಟೆಸ್ಟ್ ಅಂದ್ರೆ ಈಗ ನಾವು ನಡೆಯುವಾಗ ECG ತೆಗೆದು ಕ್ರಮೇಣ 3 ನಡೆಯುವಂತ ಸ್ಪೀಡ್ ಅನ್ನು ಜಾಸ್ತಿ ಮಾಡಿ ಸಾಧಾರಣ 9-10 ವ್ಯಕ್ತಿ ನಡೆಯುವಾಗ ಕಂಟಿನ್ಯೂ ಒಂದು ECG ಮಾನಿಟರಿಂಗ್ ಇರ್ತದೆ, ಅದರ ಪ್ರಿಂಟ್ ತೆಗಿತೇವೆ. ಸೊ ಆ ಸಂದರ್ಭದಲ್ಲಿ ರಕ್ತನಾಳದಲ್ಲಿ ಏನಾದರೂ ತೊಂದರೆ ಇಲ್ಲದಿದ್ರೆ ಅವನ ಸ್ಟ್ರೆಸ್ ಟೆಸ್ಟ್ ನಾರ್ಮಲ್ ಬರುತ್ತೆ, ಅಂಥವನು ಎಲ್ಲ ಕೆಲಸವನ್ನು ಮಾಡಬಹುದು. ಕೆಲವೊಮ್ಮೆ ಅಂತ ಸ್ಟ್ರೆಸ್ ಟೆಸ್ಟ್ ಸ್ಟ್ರಾಂಗ್ಲಿ ಪಾಸಿಟಿವ್ ಅಂತ ಹೇಳ್ತೇವೆ, ಅಂದ್ರೆ ಪ್ರಥಮ 3 ನಡೆಯುವಾಗಲೇ ಅವನಿಗೆ ECG ವ್ಯತ್ಯಾಸ ಬಂದು ಎದೆನೋವು ಬರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಅನ್ನು ಮಾಡಿ ಅವರ ರಕ್ತನಾಳದಲ್ಲಿ ತಡೆ ಉಂಟಾ ಇಲ್ಲ ಅಂತ ಮಾಹಿತಿಯನ್ನು ಪತ್ತೆ ಹಚ್ಚು. ಸೊ ಈ ಸ್ಟ್ರೆಸ್ ಟೆಸ್ಟ್ ಅನ್ನು ನಮ್ಮ ದೇಶದಲ್ಲಿ ಸಾಧಾರಣ 40 ಮೇಲ್ಪಟ್ಟವರು ಮತ್ತೆ ಸಕ್ಕರೆ ಕಾಯಿಲೆ ಇದ್ದವರು ಮಾಡಿಸುವುದು ಉತ್ತಮ. ಒಮ್ಮೆ ನಾರ್ಮಲ್ ಬಂದ್ರೆ ಮತ್ತೆ 3 ಬಿಟ್ಟು ಅದನ್ನು ಪುನಃ ಟೆಸ್ಟ್ ಮಾಡಿಕೊಂಡು ನೋಡಬಹುದು. ಯಾರಿಗೆ ಹೈ ರಿಸ್ಕ್ TMT ಏನಿದೆ ಅಂತವರಿಗೆ ನಾವು ಆಂಜಿಯೋಗ್ರಾಮ್ ಅಥವಾ CT ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಇದೆ ಅದನ್ನು ಮಾಡಿಸಿಕೊಂಡು ಅವರ ಹೃದಯದ ಆರೋಗ್ಯವನ್ನು ತಪಾಸಣೆ ಮಾಡಿ ನೋಡ್ತೇವೆ.
0: ಈ ಟೆಸ್ಟ್ ಇಂದ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ
1: ಅರ್ಥ ಆಗ್ತದೆ.
0: ಓಕೆ, ಎಸ್. ಕೇಳುಗರೇ, ಇನ್ನು ನಾವು ನೇರವಾಗಿ ನೀವು ಕರೆಯನ್ನು ಮಾಡೋದಿದ್ರೆ ಮಾಡಬಹುದು. 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ. ನಿಮ್ಮಲ್ಲೂ ಕೂಡ ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿರಬಹುದು. ಡಾಕ್ಟರ್ ನರಸಿಂಹಯ್ಯವರು ನಮ್ಮ ಜೊತೆಗೆ ಇದ್ದಾರೆ. ಹೃದಯ ಸಂಬಂಧಿತ ಬೇರೆ ಬೇರೆ ನಿಮ್ಮ ಕುತೂಹಲಗಳು ಅಥವಾ ಪ್ರಶ್ನೆಗಳು ಸಮಸ್ಯೆಗಳು ಇದ್ರೆ ಖಂಡಿತವಾಗಿಯೂ ನೀವು ಅದನ್ನು ಕೇಳಬಹುದು, ನೀವು ಕಾಲ್ ಮಾಡಬಹುದು ಅಂತ ಹೇಳ್ತಾ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನೀವು ಕೂಡ ಮಾತಾಡಿ ಅನ್ನೋದನ್ನು ಹೇಳ್ತಾ. ಇನ್ನು ಡಾಕ್ಟ್ರೆ, ದಿನನಿತ್ಯದ ಜೀವನದಲ್ಲಿ ಹೃದಯವನ್ನು ನಾವೊಂದು ಆರೋಗ್ಯವಾಗಿ ಇಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಹೇಗಿರಬೇಕು ನಮ್ಮ ದಿನಚರಿ ಅಂತ ನೀವು ಹೇಳ್ತೀರಿ ಡಾಕ್ಟ್ರೆ?
1: ಟೂ ಆಸ್ಪೆಕ್ಟ್ಸ್ ಅಥವಾ ಎರಡು ಅಂಶಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಪ್ರಮುಖ. ಒಂದು ಅವನ ಫಿಸಿಕಲ್ ಆಕ್ಟಿವಿಟಿ, ಸೆಕೆಂಡ್ ಅವನ ಮೆಂಟಲ್ ಪೀಸ್. ಸೊ ಈಗ ಫಿಸಿಕಲ್ ಆಕ್ಟಿವಿಟಿಯಿಂದ ಹೇಗೆ ನಾವು ಆರೋಗ್ಯವನ್ನು ಮೊದಲು ಕಾಪಾಡಿಕೊಳ್ಬೋದು ಅಂತ ನೋಡೋಣ. ಈಗ ಹಲವಾರು ರಿಸರ್ಚ್ ವಿಶ್ವದಾದ್ಯಂತ ನಡೆಯುವುದರಲ್ಲಿ ಬೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸ್ ಫಾರ್ ದ ಹಾರ್ಟ್ ಈಸ್ ವಾಕಿಂಗ್. ಈಗ ಯುವಕರು 60 ಕಡಿಮೆ ಇದ್ದವರು ಪ್ರತಿನಿತ್ಯ ಕಡಿಮೆಯಿಂದ ಕಡಿಮೆ 10,000 ಸ್ಟೆಪ್ಸ್ ಅನ್ನು ನಡಿಬೇಕು. 10,000 ಸ್ಟೆಪ್ಸ್. ಈಗ ನಾರ್ಮಲ್ ಸ್ಪೀಡ್ ನಡೆದ್ರೆ ಅದು ಸಾಧಾರಣ ಒಂದು 30-45 ನಿಮಿಷ ಬರ್ತದೆ. ಈಗ ಸ್ಮಾರ್ಟ್ ಯುಗ, ಡಿಜಿಟಲ್ ಯುಗ, ತುಂಬಾ ಜನ ವಾಚ್ ಹಾಕೊಂಡು ಸ್ಟೆಪ್ಸ್ ನೋಡಿಕೊಂಡು ನಡೀಲಿ. ಅಟ್ಲೀಸ್ಟ್ ದಟ್ ವಿಲ್ ಬಿ ಅ ಮೋಟಿವೇಶನ್ ಫಾರ್ ದೆಮ್ ಟು ಡೂ ದ ಎಕ್ಸಸೈಸ್. ಸೊ 30-45 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್ ಅಟ್ಲೀಸ್ಟ್ 5 ಎ ವೀಕ್. ಈಗ ಕೆಲವರಿಗೆ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಟೆಪ್ಸ್ ಜಾಗಿಂಗ್ ಮಾಡಲಿ ಅಥವಾ ಮೆಲ್ಲ ನಡೀಲಿ ಅಥವಾ ಸ್ವಿಮ್ಮಿಂಗ್ ಮಾಡಲಿ. ಇದೆಲ್ಲ ಆರ್ ಗುಡ್ ಫಾರ್ಮ್ಸ್ ಆಫ್ ಎಕ್ಸಸೈಸ್ ಫಾರ್ ಯುವರ್ ಹಾರ್ಟ್ ಹೆಲ್ತ್. ಸೈಕ್ಲಿಂಗ್ ಮಾಡಿ, ನಡಿಲಿಕ್ಕೆ ಆಗೋದಿಲ್ಲ ಬೈಸಿಕಲ್ ಹಿಡ್ಕೊಂಡು ಸೈಕ್ಲಿಂಗ್ ಮಾಡಿ. ಸೊ ದೇರ್ ಯುವರ್ ಮಸಲ್ ಗೆಟ್ಸ್ ಸ್ಟ್ರೆಂಥನ್ ಆ್ಯಂಡ್ ಯುವರ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಫ್ಯಾಟ್ ಗೆಟ್ಸ್ ಬರ್ನ್ಟ್ ಔಟ್. ಈಗ ಕೆಲವರಿಗೆ ಜಿಮ್ಮಿಗೆ ಹೋಗಿ ನಾನು ವ್ಯಾಯಾಮ ಮಾಡಬೇಕು, ನನಗೊಬ್ಬನಿಗೆ ನಡೆಯೋಕ್ಕೆ ಮೋಟಿವೇಶನ್ ಇಲ್ಲ, ಕಂಪನಿ ಇಲ್ಲ. ಸೊ ಜಿಮ್ ಮಾಡಿ, ಅಟ್ಲೀಸ್ಟ್ 15-20 ಮಿನಿಟ್ಸ್ ಆಫ್ ನಾರ್ಮಲ್ ಥ್ರೆಡ್ಮಿಲ್ ಡಿಪೆಂಡಿಂಗ್ ಆನ್ ಯುವರ್ ಏಜ್ ಆ್ಯಂಡ್ ಯುವರ್ ಹೆಲ್ತ್ ಸ್ಟೇಟಸ್. ಈಗ ನಾವು ಹೇಳ್ತೇವೆ, ಈಗ ರಫ್ ನಿಮ್ದು ಹಾರ್ಟ್ ರೇಟ್ ಎಷ್ಟು ಹೋಗಬೇಕು ಡಾಕ್ಟ್ರೆ ನಾನು ಜಿಮ್ ಮಾಡುವಾಗ ಅಂತ ಕೇಳ್ತಾರೆ. ಸೊ 220 - ಏಜ್, ಈಗ ಸಪೋಸ್ ಐ ಆಮ್ 50, 220 - ಏಜ್ ಅರೌಂಡ್ 170 ಬಿಕಮ್ಸ್ ಮೈ ಅಪ್ಪರ್ ಲಿಮಿಟ್. ಯು ಡೂ ಅಬೌಟ್ 80% ಆಫ್ ದಟ್, ಇಟ್ ಈಸ್ ಫೇರ್ ಇನಫ್. ಸೊ ಅಬೌಟ್ 170 × 8 ಅಂದರೆ ಅರೌಂಡ್ 150 ಹಾರ್ಟ್ ರೇಟ್ ನಿಮ್ಮ ಥ್ರೆಡ್ಮಿಲಲ್ಲಿ ಹೋಗುವ ಅಷ್ಟು ವ್ಯಾಯಾಮ ಮಾಡಿದರೆ ಧಾರಾಳ. 15-20 ಮಿನಿಟ್ಸ್ ಆಫ್ ಥ್ರೆಡ್ಮಿಲ್ ಮಾಡಬಹುದು. ಇದು ಫಿಸಿಕಲ್ ಆಕ್ಟಿವಿಟಿ. ಈಗ ಏಜ್ ಆದ ನಂತರ ಡಾಕ್ಟ್ರೆ ನಾನು ಅಷ್ಟು ನಡಿಬೇಕಾ, ಇಲ್ಲ ಸ್ವಲ್ಪ ಕನ್ಸೆಷನ್ ಇದೆ. ಆಫ್ಟರ್ 60 ಈವನ್ ಇಫ್ ಯು ಡೂ ಅಬೌಟ್ 6,000 ಸ್ಟೆಪ್ಸ್ ಎ ಡೇ ಫಾರ್ 5 ಎ ವೀಕ್, ಇಟ್ ಸಫೈಸಸ್. ಬಟ್ ಮೋರ್ ಇಂಪಾರ್ಟೆಂಟ್, ಯು ಮಸ್ಟ್ ಡೆವಲಪ್ ದಿಸ್ ಹ್ಯಾಬಿಟ್ ಫ್ರಮ್ ಯಂಗರ್ ಏಜ್. ಈಗ ಯು ಡೂ ಆಲ್ ದ ಬ್ಯಾಡ್ ಥಿಂಗ್ಸ್ ಆ್ಯಂಡ್ ದೆನ್ ಯು ಸ್ಟಾರ್ಟ್ ಎಕ್ಸಸೈಸಿಂಗ್ ಎಟ್ 60, ಯು ವಿಲ್ ನಾಟ್ ಗೆಟ್ ಪ್ರೊಟೆಕ್ಷನ್. ಯು ಸ್ಟಾರ್ಟ್ ಡೂಯಿಂಗ್ ದಿಸ್ ಫ್ರಮ್ ಯುವರ್ 20s, ಯುವರ್ ಬಾಡಿ ಎಂಡ್ಯೂರೆನ್ಸ್ ಬಿಕಮ್ಸ್ ಬೆಟರ್, ಶುಗರ್ ಕಾಯಿಲೆ ಬರೋದು ಕಡಿಮೆ ಆಗುತ್ತೆ, ನಿಮ್ಮ ಕೊಬ್ಬಿನಾಂಶ ಲಿಮಿಟಲ್ಲಿರುತ್ತೆ, ಪ್ಲಸ್ ನೀವು ಓವರ್ ವೇಟ್ ಆಗೋದಿಲ್ಲ. ಡೈಲಿ ನಡೀತಾ ಇದ್ದವ್ರು ನೀವು ನೋಡಿರ್ಬೋದು, ಎಸ್ಪೆಷಲಿ ನಮ್ಮ ದೇಶದಲ್ಲಿ ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ ಆಫ್ ಒಬಿಸಿಟಿ, ಪಿಕ್ವಿಕಿಯನ್ ಟೈಪ್ ಹೇಳ್ತೀವಿ. ಅವರ ಲಿಮ್ಸ್ ಮತ್ತು ಕಾಲು ಸಪುರ ಇರುತ್ತೆ, ಹೊಟ್ಟೆ ಮಾತ್ರ ದೊಡ್ಡದಿರುತ್ತೆ. ಸೊ ಇಂಡಿಯನ್ಸ್ ಹ್ಯಾವ್ ಅ ಪ್ರಿಡಾಮಿನೆಂಟ್ ಅಬ್ಡಾಮಿನಲ್ ಒಬಿಸಿಟಿ, ಇಸ್ ನಾಟ್ ಗುಡ್. ಡಯಾಬಿಟಿಸ್ ಬರುವ ರಿಸ್ಕ್ ಜಾಸ್ತಿ, ಹಾರ್ಟ್ ಸಮಸ್ಯೆ ಬರುವಂಥ ರಿಸ್ಕ್ ಜಾಸ್ತಿ. ಸೊ ಈ ಬೊಜ್ಜನ್ನು ಕರಗಿಸಬೇಕಿದ್ರೆ ನೀವು ವ್ಯಾಯಾಮ ಮಾಡಲೇಬೇಕು, ಆ್ಯಂಡ್ ದಟ್ ಶುಡ್ ಸ್ಟಾರ್ಟ್ ಅಟ್ ಎ ಯಂಗರ್ ಏಜ್. ಸೆಕೆಂಡ್ ಇದು ಸ್ಟ್ರೆಸ್ ವರ್ಸಸ್ ಯುವರ್ ವರ್ಕ್ ಬ್ಯಾಲೆನ್ಸ್ ಆರ್ ಯುವರ್ ಲೈಫ್ ಬ್ಯಾಲೆನ್ಸ್ ವಿಚ್ ರಿಕ್ವೈರ್ ಸಮ್ ಸಾರ್ಟ್ ಆಫ್ ಮೆಂಟಲ್ ಹೆಲ್ತ್. ಐದರ್ ಯು ಡೂ ಸಮ್ ಯೋಗ ಆರ್ ಮೆಡಿಟೇಷನ್, ಸಮ್ ಸ್ಪಿರಿಚುವಲ್ ಥಿಂಗ್, ಸೊ ದಟ್ ಯುವರ್ ಮೈಂಡ್ ಈಸ್ ನಾಟ್ ಬಾಗ್ಡ್ ಬೈ ದ ಸೇಮ್ ಟೈಪ್ ಆಫ್ ವರ್ಕ್ ದಟ್ ಯು ಆರ್ ಡೂಯಿಂಗ್ ಥ್ರೂ ದ ಡೇ. ದಟ್ ಗಿವ್ಸ್ ಯು ಲಾಟ್ ಆಫ್ ಇನ್ನರ್ ಸ್ಟ್ರೆಂತ್. ನೀವು ನೋಡಿರ್ಬೋದು ಹಲವಾರು ಹೃದಯ ರೋಗ ಅಟ್ಯಾಕ್ ಆಗಿ ಬರುವವರು, ದೇ ಹ್ಯಾವ್ ಒನ್ ಆರ್ ದ ಅದರ್ ಇಮಿನೆಂಟ್ ಸ್ಟ್ರೆಸ್ ವಿಚ್ ಹಸ್ ಪ್ರೆಸಿಪಿಟೇಟೆಡ್ ಅನ್ ಅಟ್ಯಾಕ್. ಮೇ ಬಿ ಫೈನಾನ್ಷಿಯಲ್, ಮೇ ಬಿ ಜಾಬ್ ರಿಲೇಟೆಡ್, ಮೇ ಬಿ ಪರ್ಸನಲ್. ಸೊ ಒನ್ ಆಫ್ ದೀಸ್ ಥಿಂಗ್ಸ್ ವಿಲ್ ಪ್ರೆಸಿಪಿಟೇಟ್, ನಾಟ್ ಕಾಸ್. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಇಸ್ ದ ಓನ್ಲಿ ಕಾಸ್. ದರ್ ಇಸ್ ಸಮಥಿಂಗ್ ಬಾಯ್ಲಿಂಗ್ ಇನ್ ಸೈಡ್, ಏನೋ ನಡೀತಾ ಉಂಟು, ಬಿ ಪಿ ಉಂಟು, ಶುಗರ್ ಉಂಟು, ಇದುಂಟು, ಅದರ ಮೇಲೆ ಏನೋ ಬಂದು ಅವರಿಗೆ ಈ ಸಡನ್ ಆಗಿ ಶಾಕ್ ಕೊಡ್ತದೆ, ಹೃದಯಾಘಾತ ಆಗುತ್ತೆ. ಸೊ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್, ಹ್ಯಾವಿಂಗ್ ಅ ಹೆಲ್ತಿ ಲೆಸ್ ಸ್ಟ್ರೆಸ್ಫುಲ್ ಲೈಫ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಟ್ಸ್ ಗುಡ್ ಫಾರ್ ಯುವರ್ ಹಾರ್ಟ್.
2: ಓಕೆ,
1: ಸೊ ಒತ್ತಡಗಳನ್ನು ನೀವು ಕಡಿಮೆ
2: ಮಾಡಬೇಕು ಅಂತ. ಇನ್ನು ಡಾಕ್ಟ್ರೆ, ಈ ಒಂದು ಹಾರ್ಟ್ ಅಟ್ಯಾಕ್ ಏನು ಆದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂಥವರು ಮಾಡಬೇಕಾದಂಥ ಮೊದಲ ಕೆಲಸ ಏನು ಡಾಕ್ಟ್ರೆ?
1: ಅವರನ್ನು ಈಗ ವೈದ್ಯರ ಕೆಲಸ ಎಷ್ಟುಂಟು ಅದರಕ್ಕಿಂತ ಒಂದು 5 ಸಮಾಜದ ಕೆಲಸ ಉಂಟು. ಯಾಕಂತ ಹೇಳಿದರೆ ರೋಗಿ ವೈದ್ಯರ ತನಕ ತಲುಪಬೇಕಲ್ಲ ಹೃದಯಾಘಾತ ಆಗಿ. ಎಷ್ಟೋ ಸರ್ತಿ ನಾವು ನೋಡಿರ್ತೇವೆ, ನೀವು ಬಸ್ಸಲ್ಲಿ ಇರ್ಬೋದು, ಟ್ರೈನಲ್ಲಿ ಇರ್ಬೋದು, ಮಾಲಲ್ಲಿ ಇರ್ಬೋದು, ಸಡನ್ ಆಗಿ ವ್ಯಕ್ತಿ ಕುಸಿದು ಬೀಳ್ತಾನೆ. ಹೃದಯಾಘಾತದಿಂದವಾ ಅಥವಾ ಕಾರ್ಡಿಯಕ್ ಅರೆಸ್ಟ್ ಇಂದ ಅಂತ ನಮಗೆ ಗೊತ್ತಾಗುದಿಲ್ಲ. ಆ ಸಂದರ್ಭದಲ್ಲಿ ನೀವು ಫಸ್ಟ್ ಅವನ ಪಲ್ಸ್ ನೋಡಬೇಕು, ಬ್ರೀದ್ ಮಾಡ್ತಾ ಇದ್ದಾನ ಇಲ್ಲ ನೋಡಬೇಕು. ಸಪೋಸ್ ಪಲ್ಸ್ ಇಲ್ಲ, ಬ್ರೀದ್ ಮಾಡ್ತಾ ಇಲ್ಲ, ನೀವು ಇಮಿಡಿಯೇಟ್ಲಿ ಕಾರ್ಡಿಯೋ ಪಲ್ಮನರಿ ಮಸಾಜ್ ಅನ್ನು ಕೊಟ್ಟು, ನೀವು ನೋಡಿರ್ಬೋದಲ್ಲ ಮೂವಿಯಲ್ಲಿ, ಈಗ ನಾವು ಟ್ರೈನ್ ಮಾಡ್ತಾ ಇದ್ದೇವೆ ಜನರಿಗೆ ಹೇಗೆ ಮಸಾಜ್ ಅನ್ನು ಕೊಟ್ಟು ಹೃದಯವನ್ನು ಪುನಃ ಮರುಚಾಲನೆ ಮಾಡುದು. ಇದರಲ್ಲಿ ವೈದ್ಯರಕ್ಕಿಂತ ಜಾಸ್ತಿ ಸಮಾಜದ ಕೆಲಸ ಉಂಟು, ನಾಗರಿಕರ ಕೆಲಸ ಉಂಟು. ಸೊ CPR ಅನ್ನು ನೀವು ಮಾಡದಿದ್ರೆ, ಹೃದಯ ಮತ್ತೆ ಚಾಲು ಆಗದಿದ್ರೆ ವ್ಯಕ್ತಿ ಮರಣವನ್ನು ಹೊಂದುತ್ತಾನೆ. ಈಗ ನಿಮಗೆ ಜಸ್ಟ್ ಅಂಕಿ ಅಂಶ ಹೇಳ್ತೇನೆ. ಈಗ ಒಂದು ನಿಮಿಷ ಆಯಿತು ವ್ಯಕ್ತಿ ಕುಸಿದು, ಹಾಗಿರುವಾಗ ಅವನ ಹಾರ್ಟನ್ನು ಮತ್ತೆ ಚಾಲನೆ ಮಾಡಿ ಅವ ಮರುಕಳಿಸುವ ಸಾಧ್ಯತೆಗಳು ಕೇವಲ 10-20%. 5 ನಿಮಿಷ ಹೋಯಿತು, ಆ ನಂತರ ನೀವು ಮಸಾಜ್ ಸ್ಟಾರ್ಟ್ ಮಾಡಿದ್ದೀರಿ, ಆಗ ಅವ ಮರುಕಳಿಸುವ ಸಾಧ್ಯತೆಗಳು ಕೇವಲ 2%. ಸೊ ಟೈಮ್ ಆಫ್ಟರ್ ಎ ಪರ್ಸನ್ ಹ್ಯಾಸ್ ಕೊಲ್ಯಾಪ್ಸ್ಡ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, ಆರ್ ಟೈಮ್ ಫ್ರೇಮ್ ಆಫ್ಟರ್ ಎ ಪರ್ಸನ್ ಹ್ಯಾಸ್ ಕೊಲ್ಯಾಪ್ಸ್ಡ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಈಗ 4 ನಿಮಿಷ ಹಾರ್ಟ್ ಪಂಪ್ ಆಗಿಲ್ಲ, ಅವ ಬ್ರೈನ್ ಡೆಡ್ ಆಗ್ತಾನೆ. ನೀವು ನೋಡಿರ್ಬೋದಲ್ಲ, ವ್ಯಕ್ತಿಯನ್ನು ಆಸ್ಪತ್ರೆಗೆ ತರ್ತಾರೆ, ಮತಿ ಇರೋದಿಲ್ಲ, ವೆಂಟಿಲೇಟರಲ್ಲಿ ಹಾಕ್ತಾರೆ, ಮತ್ತೆ ಒಂದು 24 ಗಂಟೆ ನಂತರ ಡಿಕ್ಲೇರ್ ಮಾಡ್ತಾರೆ. 4 ನಿಮಿಷ ಮೆದುಳಿಗೆ ರಕ್ತ ಸಂಚಾರ ಇಲ್ಲದಿದ್ರೆ ವ್ಯಕ್ತಿ ನಿರ್ಜೀವ ಆಗ್ತಾನೆ, ಈ ಬಿಕಮ್ಸ್ ಎ ಬ್ರೈನ್ ಡೆಡ್. ಸೊ ಮೋಸ್ಟ್ ಆಫ್ ದೀಸ್ ಸಡನ್ ಕಾರ್ಡಿಯಕ್ ಅರೆಸ್ಟ್ ಕುಡ್ ಬಿ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್, ವಿಚ್ ವಿ ಮೇ ನಾಟ್ ನೋ. ಸೊ 2 ಥಿಂಗ್ಸ್ ಹೆಲ್ಪ್. 1 ಈಸ್ ಹ್ಯಾವಿಂಗ್ ಡಿಫಿಬ್ರಿಲೇಟರ್ ಅಥವಾ ಶಾಕಿಂಗ್ ಮೆಷಿನ್ ಅಟ್ ಪಬ್ಲಿಕ್ ಪ್ಲೇಸಸ್. 2nd, ಅವೇರ್ನೆಸ್ ಅಮಂಗ್ ದ ಪಬ್ಲಿಕ್ ಟು ಡೂ ವಾಟ್ ಈಸ್ ಕಾಲ್ಡ್ ಎ ಕಾರ್ಡಿಯೋ ಪಲ್ಮನರಿ
2: CPR ಕೊಡ್ಲಿಕ್ಕೂ ಕೂಡ ಸರಿಯಾದಂತ ರೀತಿಯಲ್ಲಿ ಗೊತ್ತಿರಬೇಕು.
1: ಹೌದು, ಅದಕ್ಕೆ ಟ್ರೈನಿಂಗ್ ಎಲ್ಲಾ ಆಸ್ಪತ್ರೆಯವರು ಈಗ ಕೊಡ್ತಾರೆ, ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟಿನವರು. ಇದು ನಾಗರಿಕರಿಗೆ ಕಂಪಲ್ಸರಿ ಮಾಡಬೇಕು. ವೈದ್ಯನಾಗಿ ನಾನು ಹೇಳ್ತಾ ಇದ್ದೇನೆ, ಹೇಗೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ನ ಒಟ್ಟು ನೀವು ಒಂದು CPR ಅನ್ನು ಕಲಿಬೇಕು. ಹಾಗಾದ್ರೆ ಮಾತ್ರ ನಿಮಗೆ ನಾವು ಡ್ರೈವಿಂಗ್ ಲೈಸೆನ್ಸ್
2: ಸರಿಯಾದ ಸಮಯದಲ್ಲಿ ಅದನ್ನು ಕೊಟ್ಟರೆ, ಸರಿಯಾದಂತ ರೀತಿಯಲ್ಲಿ ಕೊಟ್ಟರೆ
1: ಖಂಡಿತ
2: ಎಷ್ಟು ಪರ್ಸೆಂಟೇಜ್ ನೀವು ಹೇಳ್ತೀರಿ?
1: 60-70% ವಿದಿನ್ 1 ಮಿನಿಟ್ ಆಫ್ ಕೊಲ್ಯಾಪ್ಸ್. ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ದ CPR ಇಮಿಡಿಯೇಟ್ಲಿ, 60-70% ಚಾನ್ಸ್ ದಟ್ ಫೆಲೋ ವಿಲ್ ಗೆಟ್ ಬ್ಯಾಕ್. ಅಂಡ್ ದೆನ್ ಅಫ್ ಕೋರ್ಸ್ ಯು ಹ್ಯಾವ್ ಟು ಟೇಕ್ ಹಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಬಟ್ ನಿಮಗೆ ಟೈಮ್ ಸಿಗ್ತದಲ್ಲ, ವ್ಯಕ್ತಿಯನ್ನು ಪಕ್ಕದ ಆಸ್ಪತ್ರೆಗೆ ಸಾಗಿಸ್ಲಿಕ್ಕೆ ನಿಮಗೆ ಸಮಯ ಸಿಗ್ತದೆ. ವೆರಸ್ ನೀವು ಜಸ್ಟ್ ಪಬ್ಲಿಕ್ ತರ ಬಂದು ನೋಡ್ಕೊಳ್ತಾ ಇದ್ರೆ ಈಸ್ ಗೋನ್ ಟು ಡೈ ಇನ್ ದ ನೆಕ್ಸ್ಟ್ 5-10 minutes. ಸೊ ದೀಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ಅವರ್ ಕಮ್ಯುನಿಟಿ ಅಥವಾ ಸಮಾಜದವ್ರು ಮಾಡುವಂತ ಕೆಲಸ. ಈಗ ಹೃದಯಾಘಾತ ಆಯ್ತು ವ್ಯಕ್ತಿಗೆ, ಅವನಿಗೆ ಆಸ್ಪತ್ರೆಗೆ ಮುಟ್ಟಿಸಿದ್ರಿ, ಮತ್ತೆ ನಮ್ಗೆ ಹಲವಾರು ನಮ್ಮನೆಯ ಚಿಕಿತ್ಸಾ ವಿಧಾನಗಳಿದೆ. ಈಗ ಮಂಗಳೂರಿನಂತಹ ನೀವು ಪಟ್ಟಣದಲ್ಲಿ ಇದ್ರೆ ಹೆಜ್ಜೆ ಹೆಜ್ಜೆಗೆ ಆಸ್ಪತ್ರೆ ಇದೆ, ಹೆಜ್ಜೆ ಹೆಜ್ಜೆ ಕ್ಯಾತ್ಲ್ಯಾಬ್ ಇದೆ, ಪರಿಣತ ವೈದ್ಯರಿದ್ದಾರೆ. ಸೊ ಅವರು ನಿಮಗೆ ಇಮಿಡಿಯೇಟ್ ಆಗಿ ಆಂಜಿಯೋಗ್ರಾಮ್ ಅನ್ನು ಮಾಡಿ ಎಲ್ಲಿ ಬ್ಲಾಕ್ ಇದೆ ಅದರ ತಡೆಯನ್ನು ನಿವಾರಿಸಿ ಸ್ಟೆಂಟ್ ಅನ್ನು ಹಾಕ್ತೇವೆ, ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಇದು ಮೊದಲನೇ 3 ಗಂಟೆಯಲ್ಲಿ ಮಾಡಿದ್ರೆ, ಗೋಲ್ಡನ್ ಅವರ್ ಅಂತ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೇವೆ, ಸೊ 3 ಗಂಟೆ ಒಳಗಡೆ ಮಾಡಿದ್ರೆ ವ್ಯಕ್ತಿ ಆಲ್ಮೋಸ್ಟ್ ನಾರ್ಮಲ್ಗೆ ಬರ್ತಾನೆ, ಏನೂ ಡ್ಯಾಮೇಜ್ ಆಗದೆ ನಾರ್ಮಲ್ಗೆ ಬರ್ತಾನೆ. ಸಮಯ ಎಷ್ಟು ಲೇಟ್ ಆಗ್ತದೆ ಅಷ್ಟು ಹಾರ್ಟಿನ ಮಾಂಸಖಂಡಕ್ಕೆ ಪೆಟ್ಟಾಗ್ತದೆ. ನಾನು ನಿಮಗೆ ಸಿಂಪಲ್ ಉದಾಹರಣೆ ಕೊಡೋದಿದ್ರೆ, ಈಗ ಚಿಗುರುವ ಗಿಡಕ್ಕೆ ನೀವು ನೀರು ಹಾಕಿದರೆ ಹೇಗೆ? ಗಿಡ ಬೆಳೀತದೆ, ಹಣ್ಣು ಕೊಡ್ತದೆ. ಒಣಗಿದ ಗಿಡಕ್ಕೆ ನೀರು ಹಾಕಿದರೆ ಹೇಗೆ? ಅದು ಬೆಳೆಯೋದಿಲ್ಲ. ಅದೇ ರೀತಿ ನೀವು ಎಷ್ಟು ಬೇಗ ಈ ರಕ್ತನಾಳವನ್ನು ಓಪನ್ ಮಾಡಿ, ಅಂದರೆ ಹೃದಯಾಘಾತದಲ್ಲಿ ಬ್ಲಾಕ್ ಇರ್ತದೆ, ಸೊ ಓಪನ್ ಮಾಡಿ ಸ್ಟೆಂಟ್ ಅಥವಾ ಏನಾದರೂ ವಿಧಾನವನ್ನು ಅಳವಡಿಸಿ ಕ್ಲಾಟ್ ಅನ್ನು ತೆಗಿತೀನಿ, ಅಷ್ಟು ಬೇಗ ವ್ಯಕ್ತಿ ಪುನಃ ಮರುಜೀವವನ್ನು ಪಡಿತಾನೆ. ಸೊ ಕೆಲವು ಸಂದರ್ಭದಲ್ಲಿ ವ್ಯಕ್ತಿ ದೂರದ ಊರಲ್ಲಿದ್ದಾನೆ, ಇಂಥ ಚಿಕಿತ್ಸೆಗೆ ವ್ಯವಸ್ಥೆ ಇರುವುದಿಲ್ಲ, ಅಂತ ಸಂದರ್ಭದಲ್ಲಿ ನಾವು ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಈ ಟೆನೆಕ್ಟಿವ್ ಪ್ಲೇಸ್ ಅಥವಾ ಸ್ಟ್ರೆಪ್ಟೋಕೈನೇಸ್ ಇರ್ಬೋದು, ಎಲ್ಲ ಸ್ಥಳದಲ್ಲಿದೆ. ಈಗ ತಾಲೂಕು ಆಸ್ಪತ್ರೆಯಿಂದ ಹಿಡಿದು ಪ್ರೈಮರಿ ಹೆಲ್ತ್ ಸೆಂಟರ್ ತನಕ ಸರ್ಕಾರ ಈ ಸ್ಕೀಮ್ ಅನ್ನು ಮಾಡಿದೆ ಉಚಿತವಾಗಿ. ಯಾಕಂತೇಳಿದ್ರೆ ಹೃದಯಾಘಾತ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಸರ್ಕಾರ ಕೂಡ ಈ ಸ್ಕೀಮ್ ಅನ್ನು ಉಚಿತವಾಗಿ ಮಾಡಿದೆ. ಬಜೆಟ್ ಅಲ್ಲಿ ಕೂಡ ಎಷ್ಟು ಹಣವನ್ನು ಅದಕ್ಕೆ ಮೀಸಲಿಟ್ಟಿದ್ದಾರೆ. ಯಾಕಂತೇಳಿದ್ರೆ ಯಾವುದೇ ವ್ಯಕ್ತಿ ಹೃದಯಾಘಾತದಿಂದ ಸಾಯಬಾರದು, ಅದು ಅವನಿಗೆ ಕ್ಲಪ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಸಿಗಬೇಕು. ಒಂದು ECG ಮಾಡಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಇದೆಯಾ ಇಲ್ಲ ಅಂತ ಕೂಡಲೇ ಗೊತ್ತಾಗುತ್ತೆ. ಇದ್ರೆ ಇಮಿಡಿಯೇಟ್ ಆಗಿ ನೀವು ಇಂಜೆಕ್ಷನ್ ಅನ್ನು ಕೊಟ್ಟು ಆಮೇಲೆ ಅವ ರಿಕವರ್ ಆದ ಬಳಿಕ ಅವನಿಗೆ ಉನ್ನತ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಸಮಯ ಕೂಡ ನಿಮಗೆ ಸಿಗ್ತದೆ, ಮತ್ತೆ ರೋಗಿಗೆ ಚಿಕಿತ್ಸೆ ಕೂಡ ಸಿಗ್ತದೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳು ಇರುವಾಗ ಜನರು ಅದರ ಮಾಹಿತಿಯನ್ನು ತಿಳ್ಕೊಂಡು ಅದರ ಲಾಭವನ್ನು ಪಡಿಬಹುದು.
2: ಓಕೆ ಓಕೆ, ಈ ಸಾಮಾನ್ಯವಾದಂಥ ಶಸ್ತ್ರಚಿಕಿತ್ಸೆಗಳು ಸರ್ಜರಿಗಳು ಅಂತ ಹೇಳಿದೆ ಹಾರ್ಟ್ ಸಂಬಂಧಿತ ಯಾವುದೆಲ್ಲ ಇದೆ?
1: ನಾರ್ಮಲ್ ಆಗಿ ಎರಡು ವಿಧಾನದಲ್ಲಿ ಈ ಕಾರ್ಡಿಯಾಕ್ ಸರ್ಜರೀಸ್ ಅನ್ನು ನಾವು ನೋಡಬಹುದು. ಒಂದು ಚಿಕ್ಕ ಮಕ್ಕಳಲ್ಲಿ ಜನ್ಮತಃ ಇರುವಂತಹ ಹಾರ್ಟಿನ ಕಾಯಿಲೆಗಳು, ಈಗ ನೀವು ನೋಡಿರ್ಬೋದು ಹುಟ್ಟುವಾಗ ನನ್ನ ಮಗುವಿಗೆ ರಂಧ್ರ ಇತ್ತು ಅಥವಾ ಹೋಲ್ಸ್ ಇತ್ತು, ಸೊ ಅಥವಾ ನೀಲಿ ಬೀಳ್ತಾ ಇತ್ತು, ಮಕ್ಕಳು ಬ್ಲೂ ಬೇಬೀಸ್ ಅಂತ ಹೇಳ್ತೇವೆ. ಇಂಥವರಿಗೆ ಮಾಡುವಂತಹ ಕಾರ್ಡಿಯಕ್ ಸರ್ಜರೀಸ್ ಚಿಕ್ಕ ಮಕ್ಕಳಲ್ಲಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತಾರೆ. ಕಂಜನೈಟಲ್ ಅಂದರೆ ಹುಟ್ಟಿನಿಂದ ಇರುವಂತಹ ಹಾರ್ಟದ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್. ಎರಡನೇದು ದೊಡ್ಡವರಾದ್ಮೇಲೆ ಬರುವಂತಹ ಪ್ರಾಬ್ಲಮ್ಸ್, ಅದರಲ್ಲಿ ಕವಾಟದ ಪ್ರಾಬ್ಲಮ್ ಮೇನ್. ಹಾರ್ಟ್ ನಮ್ಮ ನಾಲ್ಕು ಚೇಂಬರ್ ಇದೆ ಅಂತ ಹೇಳಿದ್ರೆ ನಾಲ್ಕು ಕೋಣೆ ಇದೆ, ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗ್ಬೇಕಿದ್ರೆ ಏನಿರುತ್ತೆ, ಡೋರ್ ಇರುತ್ತೆ. ಅದೇ ರೀತಿ ಹಾರ್ಟ್ ಅಲ್ಲಿ ಕವಾಟ, ಕವಾಟ ಅಂದ್ರೆ ವ್ಯಾಲ್ವ್ ಇರುತ್ತೆ. ವ್ಯಾಲ್ವ್ ಇದು ಫಂಕ್ಷನ್ ಏನಂತ ಹೇಳಿದ್ರೆ ಯೂನಿಡೈರೆಕ್ಷನಲ್ ಬ್ಲಡ್ ಫ್ಲೋ, ರಕ್ತ ಸಂಚಾರ ಒಂದೇ ರೀತಿಯಲ್ಲಿ ಹೋಗ್ಬೇಕು. ಕೆಲವು ಕಾಯಿಲೆಯಿಂದ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಈಗ ಪ್ರಮಾಣ ಕಡಿಮೆ ಆಗಿದೆ, ಬಟ್ ಮುಂಚೆ ಜಾಸ್ತಿ ಇತ್ತು, ರುಮ್ಯಾಟಿಕ್ ಕಾಯಿಲೆಯಿಂದ ಈ ಕವಾಟಗಳು ಡ್ಯಾಮೇಜ್ ಆಗ್ತಾ ಇದ್ದವು. ಸೊ ಈ ಕವಾಟವನ್ನು ರಿಪ್ಲೇಸ್ ಅಥವಾ ಬೇರೆ ಕವಾಟ ಅಥವಾ ಮೆಟಲ್ ವ್ಯಾಲ್ವನ್ನು ಹಾಕುವಂಥ ವಿಧಾನಕ್ಕೆ ನಾವು ವ್ಯಾಲ್ ಸರ್ಜರೀಸ್ ಅಂತ ಹೇಳ್ತೇವೆ. ಇದು ನಾವು ಸಾಧಾರಣ ಮಧ್ಯಮ ವರ್ಗದಲ್ಲಿ ಕಾಣುವಂಥ ಹಾರ್ಟಿದ್ದು ಸರ್ಜರಿ. ಮತ್ತು ಹಾರ್ಟಿದ್ದು ಬೈಪಾಸ್ ಸರ್ಜರಿ ನೀವು ಕೇಳಿರ್ಬೋದು. ಬೈಪಾಸ್ ಅಂತ ಹೇಳಿದರೆ ಏನು, ಒಮ್ಮೆ ಬ್ಲಾಕ್ ಆದರೆ ಆ ರಕ್ತನಾಳವನ್ನು ಬೈಪಾಸ್ ಮಾಡಿ, ಬೈಪಾಸ್ ಅಂದರೆ ಆ ತಡೆಯನ್ನು ಕಳಿದು ಹೊಸ ರಕ್ತನಾಳವನ್ನು ಜೋಡಿಸುವ ವಿಧಾನಕ್ಕೆ ನಾವು ಬೈಪಾಸ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಇದು
2: ಹಾರ್ಟಿದ್ದು. ಹಲೋ ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಇಪ್ಪುರ್ ಮಾತಾಡೋದು.
2: ಮಾತಾಡಿ ಮಾತಾಡಿ ಸರ್.
3: ಡಾಕ್ಟರ್ ನಮಸ್ತೆ. ಡಾಕ್ಟರ್
1: ನಮಸ್ತೆ, ಹೇಳಿ ಜಯಪ್ರಕಾಶ್ ಅವರೇ.
3: ಮನುಷ್ಯರ ದೇಹದ ಎಡಭಾಗದಲ್ಲಿ ಹೃದಯ ಇರುತ್ತೆ ಅಂತ ಹೇಳ್ತಾರೆ, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಬಲಭಾಗದಲ್ಲೂ ಇರ್ತದೆ ಅಂತ ಹೇಳಿದ್ ಕೇಳಿದ್ದೇನೆ ನಾನು. ಇದು ಯಾಕೆ ಡಾಕ್ಟ್ರೆ, ಮತ್ತೆ ಇದರಿಂದ ಏನಾದ್ರೂ ಸಮಸ್ಯೆ ಉಂಟಾ ಅಂತೇಳಿ ಒಂದು ಪ್ರಶ್ನೆ. ಮತ್ತೆ ಸಿಪಿಆರ್ ನ ಬಗ್ಗೆ, ಅದರ ಮಹತ್ವದ ಬಗ್ಗೆ ಹೇಳಿದ್ರಿ ಡಾಕ್ಟರ್, ನೀವು ವೈದ್ಯರಿಗಿಂತ ಐದು ಪಟ್ಟು ಹೆಚ್ಚು ಮಹತ್ವ ಇದೆ ಅಂತೇಳಿ ಸಾರ್ವಜನಿಕರದ್ದು. ಈ ಸಿಪಿಆರ್ ನ ಬಗ್ಗೆ ತರಬೇತಿಗಳನ್ನು ಕಾಲೇಜುಗಳಲ್ಲಿ ಮಾಡಿಸುವುದಾದ್ರೆ ನೀವು ಸಹಕರಿಸ್ತೀರಾ? ಈ ಬಗ್ಗೆ ಏನ್ ಹೇಳ್ತೀರಿ? ನಾನು ಉತ್ತರ ರೇಡಿಯೋದಲ್ಲಿ ಕೇಳ್ತೇನೆ.
1: ಧನ್ಯವಾದ. ಅವರ ಸೆಕೆಂಡ್ ಕ್ವಶನ್ ಗೆ ಫಸ್ಟ್ ಆನ್ಸರ್ ಮಾಡ್ತೇನೆ. ಸಿಪಿಆರ್ ಇದು ಮಾಹಿತಿಯನ್ನು ಪ್ರತಿ ಮೆಡಿಕಲ್ ಕಾಲೇಜ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇಂದ ಸಣ್ಣ ಮಕ್ಕಳಿಗೆ ತಿಳಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಫ್ರೀಯಾಗಿ, ಉಚಿತವಾಗಿ. ಕೆಎಂಸಿ ವತಿಯಿಂದ ಈ ಎಲ್ಲ ನಿಮ್ಮ ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಶಾಲೆ, ಗವರ್ಮೆಂಟ್ ಸ್ಕೂಲ್, ಕಾಲೇಜ್, ಡಿಗ್ರಿ, ಮೆಡಿಕಲ್ ಕಾಲೇಜ್, ಯಾರಿಗೆ ಬೇಕಾದ್ರೆ ಈ ಸಿಪಿಆರ್ ಟ್ರೈನಿಂಗ್ ಅನ್ನು ಸೆಷನ್ ಪ್ರಕಾರ, ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ, ಶನಿವಾರ ಮಾಡಬೇಕು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು, ನಮ್ಮ ಎಕ್ಸ್ಪರ್ಟ್ಸ್ ಬಂದು ಮ್ಯಾನಿಕ್ವಿನ್ ಜೊತೆ ಮಾಡಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೇವೆ. ಸಣ್ಣ ವಯಸ್ಸಿನಲ್ಲೇ ಕಲ್ತ್ಕೊಂಡ್ರೆ ಒಳ್ಳೇದು, ಬಿಕಾಸ್ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ದೇರ್ ರೊಟೀನ್. ಈಗ ಹೇಗೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಹಂಗೆ ಸಿ ಪಿ ಆರ್ ಕೊಡೋಕ್ಕೆ ಕಲಿಬೇಕು. ಆ್ಯಂಡ್ ದೇ ಕ್ಯಾನ್ ಸೇವ್ ಎ ಲೈಫ್. ಸೊ ಅದು ಮಾಡಬಹುದು, ಅದರಲ್ಲಿ ಏನು ಖರ್ಚು ವೆಚ್ಚ ಇಲ್ಲ, ಉಚಿತವಾಗಿ ಮಾಡಿಕೊಡ್ತೇವೆ. ಅವರ ಮೊದಲನೇ ಪ್ರಶ್ನೆ, ಹಾರ್ಟ್ ರೈಟ್ ಸೈಡಲ್ಲಿ ಇರುತ್ತಾ? ಹೌದು, ಅದಕ್ಕೆ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಡೆಕ್ಸ್ಟ್ರೋಕಾರ್ಡಿಯಾ ಅಂತ ಹೇಳ್ತೇವೆ. ಇದರಲ್ಲಿ ಎರಡು ವಿಧಾನ ಬರ್ತದೆ. ಒಂದು, ನಮ್ಮ ಎಲ್ಲ ಅಂಗಾಂಗ ಕೂಡ ಉಲ್ಟಾ ಪುಲ್ಟಾ ಇರ್ತದೆ ಕೆಲವರಲ್ಲಿ, ಸೈಟಸ್ ಇನ್ವರ್ಸಸ್ ಡೆಕ್ಸ್ಟ್ರೋಕಾರ್ಡಿಯಾ ಅಂತ ಹೇಳ್ತೇವೆ. ಅಂದ್ರೆ ಲಿವರ್ ನಾರ್ಮಲಿ ನಮ್ಮ ರೈಟ್ ಸೈಡಲ್ಲಿ, ಸ್ಪ್ಲೀನ್ ಲೆಫ್ಟ್ ಸೈಡಲ್ಲಿ, ಅಂದ್ರೆ ಸ್ಪ್ಲೀನ್ ಬೇಡ, ಹೊಟ್ಟೆ ಲೆಫ್ಟ್ ಸೈಡಲ್ಲಿ. ಇಂಥ ರೋಗಿಗಳಿಗೆ ಸೈಟಸ್ ಇನ್ವರ್ಸಸ್ ಡೆಕ್ಸ್ಟ್ರೋಕಾರ್ಡಿ ಇರುವ ಅಂಗಾಂಗಗಳು ಕೂಡ ಉಲ್ಟಾ ಪುಲ್ಟಾ. ಈ ಹಾರ್ಟ್ ಹುಟ್ಟುವ ಅಥವಾ ಜನಿಸುವ ಸಂದರ್ಭದಲ್ಲಿ ಕೆಲವೊಂದು ರೊಟೇಷನ್ಸ್ ಇರುತ್ತೆ ಬಾಡಿಯಲ್ಲಿ, ತಾಯಿಯ ಹೊಟ್ಟೆ ಒಳಗಡೆ. ಅದು ರೊಟೇಷನ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಈ ರೀತಿ ಅಂತ ಡೆಕ್ಸ್ಟ್ರೋಕಾರ್ಡಿಯಾಗಳು ಆಗ್ತವೆ. ಸಾಮಾನ್ಯ ಅಲ್ಲ, ವೆರಿ ರೇರ್, ಬಟ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಜನರಲ್ ಪಾಪ್ಯುಲೇಷನ್ ಅಲ್ಲಿ ಸುಮಾರು 10 ಲಕ್ಷದಲ್ಲಿ ಒಬ್ಬರಿಗೆ ಈ ರೀತಿಯ ಡೆಕ್ಸ್ಟ್ರೋಕಾರ್ಡಿಯಾ ಕಾಣಲಿಕ್ಕೆ ಸಿಗ್ತದೆ. ಈಗ ಡೆಕ್ಸ್ಟ್ರೋಕಾರ್ಡಿಯಾ ಇದ್ದವರು ಕೆಲವರು ನಾರ್ಮಲ್ ಆಗಿ ಬದುಕ್ತಾರೆ. 100 ಶತಮಾನದಲ್ಲಿ 90 ಜನ ಡೆಕ್ಸ್ಟ್ರೋಕಾರ್ಡಿಯಾ ಇದ್ದವರಿಗೆ ಹಾರ್ಟ್ ಸ್ಟ್ರಕ್ಚರ್ ಅಲ್ಲಿ ನಾರ್ಮಲ್ ಇರುತ್ತೆ. ಸೊ ಅವ್ರು ನಾರ್ಮಲ್ ಜೀವನ ಬದುಕ್ತಾರೆ. 10% ಜನರಿಗೆ ಹಲವಾರು ಕಾಯಿಲೆಗಳು ಬರ್ತದೆ, ಅಂದ್ರೆ ನೀಲಿ ಬೀಳುವಂಥದ್ದು, ಶುದ್ಧ ಅಶುದ್ಧ ರಕ್ತ ಮಿಕ್ಸ್ ಮಾಡುವಂಥದ್ದು, ಕೆಲವರಿಗೆ ಒಂದೇ ವೆಂಟ್ರಿಕಲ್ ಇರ್ತದೆ. ಇಂಥವರೆಲ್ಲ ನಾರ್ಮಲ್ ಬದುಕುವುದು ಕಡಿಮೆ. ಸೊ ಒಂದು ಇಕೋ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಅಂಗಾಂಗಗಳು ಎಲ್ಲಿ ಉಂಟು, ನಿಮ್ಮ ಹಾರ್ಟ್ ಎಲ್ಲಿ ಉಂಟು ಅಂತ. ಹಾರ್ಟ್ ಸ್ಟ್ರಕ್ಚರ್ ಅಲ್ಲಿ ನಾರ್ಮಲ್ ಇದ್ರೆ ನಾವು ರೋಗಿಗಳಿಗೆ ಹೇಳುದು, ಯು ಆರ್ ಒನ್ ಆಫ್ ದ ಲಕ್ಕಿ ಪೀಪಲ್ ಅಂತ, ಟು ಹ್ಯಾವ್ ದ ಹಾರ್ಟ್ ಆನ್ ದ ರೈಟ್ ಸೈಡ್ ಅಂಡ್ ಹ್ಯಾವ್ ಇಟ್ ನಾರ್ಮಲ್ ಆಲ್ಸೋ. ಆ ರೀತಿ ಇರುತ್ತೆ.
2: ಈಗ ಈ ಹಾರ್ಟ್ ಸಮಸ್ಯೆಗಳು ಬಂದಾಗ ಅದು ಬಲಬದಿಯಲ್ಲಿ ನೋವು ಬರುವುದಿಲ್ಲ ಅಂತ?
1: ಇಲ್ಲ, ನಾರ್ಮಲ್ ಆಗಿಲ್ಲ, ಯಾಕಂದ್ರೆ ಬಲಬದಿಯಲ್ಲಿ ಹಾರ್ಟ್ ಇರುವುದು ತುಂಬಾ
2: ರೇರ್. ಎಸ್ ಡಾಕ್ಟರ್, ನಾವಾಗ ನಾವು ಚಿಕಿತ್ಸೆ ಬಗ್ಗೆ ಮಾತಾಡ್ತಿದ್ದೀವಿ, ಸರ್ಜರಿ ಬಗ್ಗೆ ನೀವು ಹೇಳ್ತಾ ಇದ್ದೀರಿ.
1: ಮೂರನೇ ಸರ್ಜರಿಯನ್ನು ನಾವು ಅಡಲ್ಟ್ಸ್ ಅಲ್ಲಿ ಸರಿ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತೇವೆ ಕಾರ್ಡಿಯಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ, ಅದು ಬೈಪಾಸ್. ಮತ್ತೆ ಈಗ ಚಿಕಿತ್ಸಾ ವಿಧಾನ ಮುಂದುವರಿದ ಹಾಗೆ ಕಾರ್ಡಿಯಕ್ ಟ್ರಾನ್ಸ್ಪ್ಲಾಂಟ್ ಅನ್ನು ಕೂಡ ಮಾಡ್ತೇವೆ. ನೀವು ನೋಡಿರಬಹುದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹೆಂಗಾಗ್ತಿತ್ತು, ಹಾಗೆ ಹಾರ್ಟಿನ ಕಸಿ ಕೂಡ ಮಾಡ್ತೇವೆ. ನಮ್ಮ ದೇಶದಲ್ಲಿ ಕೂಡ ಹಲವಾರು ಇಂತಹ ಸರ್ಜರಿಗಳು ನಡೆದಿವೆ.
2: ಓಕೆ, ಸೊ ಅದು ಏನು ಸರ್, ಇನ್ನೊಬ್ಬನ
1: ಹಾರ್ಟ್ ಅನ್ನು, ಈಗ ಮೆದುಳು ನಿಷ್ಕ್ರಿಯ ಆದ ವ್ಯಕ್ತಿ, ಈಗ ಆರ್ಗನ್ ಡೊನೇಷನ್ ಬಗ್ಗೆ ನೀವು ಬಹಳಷ್ಟು ಕೇಳಿರಬಹುದು. ಈಗ ಮೆದುಳು ನಿಷ್ಕ್ರಿಯ ಆದ ವ್ಯಕ್ತಿ ತನ್ನ ಅಂಗಾಂಗಗಳನ್ನು ದಾನ ಮಾಡಬಹುದು, ಅದರಲ್ಲಿ ಹೃದಯ ಕೂಡ ಒಂದು. ಸೊ ಕಿಡ್ನಿಯನ್ನು ಹೇಗೆ ನಾವು ಹಾರ್ವೆಸ್ಟ್ ಮಾಡ್ತೇವೆ, ಅದೇ ರೀತಿ ಹೃದಯವನ್ನು ತೆಗೆದು, ಯಾರ ಹೃದಯ ವೀಕ್ ಉಂಟು ಅಥವಾ ಯಾರಿಗೆ ಕಾರ್ಡಿಯಕ್ ಫೇಲಿಯರ್ ಇದೆ ಅಥವಾ ಯಾರಿಗೆ ಕರೆಕ್ಟೇಬಲ್ ಹಾರ್ಟ್ ಸರ್ಜರೀಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಈ ಬ್ಲೂ ಬೇಬೀಸ್ ಇರುತ್ತೆ, ಕೆಲವೊಮ್ಮೆ ತುಂಬಾ ಕಾಂಪ್ಲೆಕ್ಸ್ ಹಾರ್ಟ್ ಡಿಸೀಸ್ ಇರ್ತದೆ, ಈಗ ಸಣ್ಣ ರಂಧ್ರ ಇದ್ರೆ ಸರ್ಜನ್ ಸರಿ ಮಾಡಬಹುದು, ಚಿಕ್ಕ ಪುಟ್ಟ ನೀಲಿ ಕಲರ್ ಕಾಯಿಲೆ ಇದ್ರೆ ಸರಿ ಮಾಡಬಹುದು, ಕೆಲವು ಕಾಂಪ್ಲೆಕ್ಸ್ ಹಾರ್ಟ್ ಡಿಸೀಸ್ ಇರ್ತದೆ, ಒಂದೇ ವೆಂಟ್ರಿಕಲ್ ಇರ್ತದೆ, ಅಂತವರಿಗೆಲ್ಲ ಕಾರ್ಡಿಯಕ್ ಟ್ರಾನ್ಸ್ಪ್ಲಾಂಟ್ ಸೊಲ್ಯೂಷನ್.
2: ಅವನು ಮೊದಲ ತರನೇ ಇರ್ತಾರೆ
1: ಆಗುತ್ತೆ. ಒಂದು ಎರಡು ಮೂರು ನನ್ನ ಪೇಷಂಟ್ ಗಳು ಕೂಡ ಕಾರ್ಡಿಯಕ್ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡಿಕೊಂಡು ನಾರ್ಮಲ್ ಬದುಕನ್ನು.
2: ಯಾಕೆ ಹೇಳಿದೆ ಅಂತ ಹೇಳಿದ್ರೆ
1: ಇಟ್ಸ್ ಎ ರಿಯಾಲಿಟಿ.
2: ಹೌದು, ಹಾರ್ಟ್ ಅಂತ ಹೇಳಿದ್ರೆ ನಾವು ಫೀಲ್ ಫೀಲಿಂಗ್ಸ್ ಇದ್ರ ಬಗ್ಗೆ ಮಾತಾಡ್ತೇವೆ. ಸೊ ಅದರಲ್ಲಿ ಏನಾದರೂ ಬದಲಾವಣೆಗಳು ಆಗ್ತದೆ ಜೀವನದಲ್ಲಿ ಅಂತ
1: ಹೇಳಲಿಕ್ಕೆ ಕಷ್ಟ.
2: ಎಸ್ ಕೇಳಿದರೆ ನೀವು ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ ನಾವಿವತ್ತು ಮಾತಾಡ್ತಿದ್ದೇವೆ. ಡಾಕ್ಟರ್ ನರಸಿಂಹಯ್ಯವರು ಬಹಳ ಉತ್ತಮವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದೆ, ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡ್ಬೋದು, ಕೇಳ್ಬೋದು. ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀವಿ, ಅದರ ನಂತರ ಮತ್ತೆ ಮಾತುಕತೆ ಮುಂದುವರಿದಿದೆ. ಕೇಳ್ತಿರೋದು ಹೆಲೋ ಡಾಕ್ಟರ್.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಹೆಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೆಎಂಸಿ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಡಾಕ್ಟರ್ ನರಸಿಂಹಯ್ಯವರು ನಮ್ಮ ಜೊತೆಗಿದ್ದಾರೆ. ಅನೇಕ ವಿಷಯಗಳನ್ನು ನಾವು ಚರ್ಚಿಸಿದ್ದೇವೆ. ಡಾಕ್ಟ್ರೆ, ಆಗ್ತ ನೀವು ಹೇಳಿದ್ರೆ ಯಾವ ಯಾವ ಆಹಾರಗಳು ಒಳ್ಳೇದಲ್ಲ ಅಂತ. ಸೊ ಯಾವ ಆಹಾರ ಒಳ್ಳೇದು ಡಾಕ್ಟ್ರೆ ಹಾರ್ಟ್ನ ವಿಷಯಕ್ಕೆ?
1: ಈಗ ಸಾಮಾನ್ಯವಾಗಿ ಆಹಾರದಲ್ಲಿ ಎರಡು ಮೇಜರ್ ಕ್ಯಾಟಗರಿ ಅಂತ ನಾವು ಡಿವೈಡ್ ಮಾಡಬಹುದು. ಒಂದು ಕಾರ್ಬೋಹೈಡ್ರೇಟ್ಗಳು, ನೀವೀಗ ಅನ್ನ, ರಾಗಿ, ಗೋಧಿ, ಅದೆಲ್ಲ ಕಾರ್ಬೋಹೈಡ್ರೇಟ್.
0: ಒಂದು ಮಾತಾಡಿದ್ರೆ ಡಾಕ್ಟರ್. ಹಲೋ, ನಮಸ್ಕಾರ.
2: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಹೇಳಿ.
2: ಅಶೋಕ್ ಮಗಳಿ
0: ಮಾತಾಡಿ. ಅಶೋಕ್ ಅವರೇ,

0: ಕಡಿಮೆ ಇರುತ್ತೆ, ಅದು ರಿಕವರ್ ಆಗಿದೆಯೇ ಇಲ್ಲ. ಈಗ ಬೈಪಾಸ್ ಮಾಡೋದು ನಾನು ಅವಾಗ ನಿಮ್ಗೆ ಉದಾಹರಣೆ ಕೊಟ್ಟೆ ಗಿಡದ್ದು. ಸೊ ಸಪೋಸ್ ಅವರ ಮಸಲ್ ಮೊದಲು ವೀಕ್ ಇತ್ತು, ಸರ್ಜರಿ ನಂತರ ಅದು ಇಂಪ್ರೂವ್ ಆಗಿದೆ ಇಲ್ಲ ಅಂತ ನೋಡಲಿಕ್ಕೆ ಇಕೋಕಾರ್ಡಿಯೋಗ್ರಫಿ ಟೆಸ್ಟ್ ಅನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಸರಿ, ಸಾಮಾನ್ಯ ವರ್ಷಕ್ಕೊಮ್ಮೆ ನೋಡಿದ್ರೆ ಸಾಕಾಗ್ತದೆ. ECG ಅವರಿಗೆ ನೋವಿದ್ರೆ ಮಾತ್ರ ನಾವು ರಿಪೀಟ್ ಮಾಡ್ಲಿಕ್ಕೆ ಹೇಳ್ತೇವೆ, ಇಲ್ಲದಿದ್ರೆ ಸರ್ಜರಿ ಆದವರಿಗೆ ಆನ್ಯುಲ್ ವರ್ಷಕ್ಕೊಮ್ಮೆ ಚೆಕಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಕೆಲವು ಸಂದರ್ಭದಲ್ಲಿ ಅವರಿಗೆ ಮಧ್ಯದಲ್ಲಿ ಪುನಃ ನೋವು ಮರುಕಳಿಸ್ತದೆ, ಇಂಥ ಸಂದರ್ಭದಲ್ಲಿ ಟೆಸ್ಟ್ ಅನ್ನು ಮೊದಲು ಕೇಳಲಿಕ್ಕೂ ಸಾಕು. ಬೈ ಅಂಡ್ ಲಾರ್ಜ್ ಇಯರ್ಲಿ ಒನ್ಸ್ ವುಡ್ ಬಿ ಸಫಿಷಿಯಂಟ್.
1: ಎಸ್ ಡಾಕ್ಟರ್, ಆಗ ನಾವು ಆಹಾರದ ಬಗ್ಗೆ ಮಾತಾಡ್ತಿದ್ವಿ, ನೀವು ಹೇಳಿದ್ರೆ.
0: ಈಗ ಎರಡನೇದ್ದು ಪ್ರೋಟೀನ್ ಅಂಶ ಜಾಸ್ತಿ ಇರುವಂತಹ ಆಹಾರಗಳು. ಮತ್ತೆ ಮೂರನೇ ಅಥವಾ ನಾಲ್ಕನೇ ಕ್ಯಾಟಗರಿ ನಾವೇನು ಹೇಳ್ತೇವೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಫೋರ್ತ್ ಕ್ಯಾಟಗರಿ ಫ್ರೂಟ್ಸ್ ಅಂಡ್ ನಟ್ಸ್ ಅಂತ ಹೇಳ್ತೇವೆ. ಈಗ ಆಹಾರದಲ್ಲಿ ಈ ಮೂರು ಅಥವಾ ನಾಲ್ಕು ಐಟಮ್ ಪ್ರಪೋರ್ಷನೇಟ್ ಆಗಿ ಇರಬೇಕು. ಹೆಲ್ದಿ ಡಯಟ್ ಅಂತ ಹೇಳಿದ್ರೆ ಇದು ಒಂದು ಪ್ರಮಾಣದಲ್ಲಿ ಇರಬೇಕು. ಈಗ ಉದಾಹರಣೆಗೆ ಹೇಳುದಿದ್ರೆ, ನೀವು 80% ಕಾರ್ಬೋಹೈಡ್ರೇಟ್, 20% ಪ್ರೋಟೀನ್ ತಗೊಳ್ತಾ ಇದ್ದೀರಿ ರಫ್ಲಿ, ವಿತ್ ಸಮ್ 5% ಫ್ರೂಟ್ಸ್ ಅಂಡ್ 5% ವೆಜಿಟೇಬಲ್ಸ್. ಇಟ್ ನಾಟ್ ಎ ಗುಡ್ ಡಯಟ್, ಯಾಕಂತ ಹೇಳಿದ್ರೆ ಕೊಬ್ಬಿನ ಅಂಶ ಜಾಸ್ತಿ ಬೆಳೀತದೆ. ಈಗ ನಾವು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದ್ರೆ ಅದು ನಮ್ಮ ಲಿವರ್ ಅಲ್ಲಿ ಕನ್ವರ್ಟ್ ಆಗಿ ಫ್ಯಾಟ್ ಆಗುತ್ತೆ. ನೀವು ಫ್ಯಾಟ್ ಯುಟಿಲೈಸ್ ಮಾಡೋದಿಲ್ಲ, ನೀವು ವರ್ಕ್ ಮಾಡೋದಿಲ್ಲ, ಎಕ್ಸಸೈಸ್ ಮಾಡೋದಿಲ್ಲ, ಏನಾಗುತ್ತೆ, ಕೊಬ್ಬು ಶೇಖರಣೆ ಆಗ್ತದೆ, ನಿಮ್ಮ ಮಸಲ್ ಪವರ್ ಬಿಲ್ಡಪ್ ಆಗುದಿಲ್ಲ, ಫ್ಯಾಟ್ ಡೆಪಾಸಿಟ್ ಆಗಿರುತ್ತೆ. ಈ ಎಕ್ಸ್ಟ್ರಾ ಫ್ಯಾಟ್ ನಮ್ಮ ಹೊಟ್ಟೆಯಲ್ಲಿ ರಕ್ತನಾಳದಲ್ಲಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಗೆಟ್ಸ್ ಡೆಪಾಸಿಟೆಡ್. ಸೊ ಯು ಮಸ್ಟ್ ಹ್ಯಾವ್ ಎ ಫೇರ್ ಪ್ರಪೋರ್ಷನ್, ಕೀಪ್ ದ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಇನ್ ಯುವರ್ ಡಯಟ್ 30-40, ಕೀಪ್ ಪ್ರೋಟೀನ್ಸ್ ಅಬೌಟ್ 40-50, ಗಿವ್ ಅಬೌಟ್ 10% ಆಫ್ ವೈಟೇಜ್ ಫಾರ್ ಫ್ರೆಶ್ ಫ್ರೂಟ್ಸ್, 10% ಸಲಾಡ್ಸ್ ಆರ್ ವೆಜಿಟೇಬಲ್ಸ್ ಆರ್ ಸಮ್ ಸ್ಪ್ರೌಟೆಡ್ ಗ್ರೇನ್ಸ್. ಸೊ ದಟ್ ವುಡ್ ಬಿ ಎ ಬ್ಯಾಲೆನ್ಸ್ಡ್ ಡಯಟ್ ಆಸ್ ಫಾರ್ ಆಸ್ ಹಾರ್ಟ್ ಇಸ್ ಕನ್ಸರ್ನ್. ಈಗ ನಮ್ಮ ಕನ್ನಡದಲ್ಲಿ ಹೇಳುದಿದ್ರೆ,
1: ಓಕೆ ಒಬ್ರು ಕಾಲ್ ಇದೆ. ಹಲೋ ನಮಸ್ಕಾರ.
2: ಹಲೋ
1: ನಮಸ್ತೆ, ನಮಸ್ತೆ, ಹೇಳಿ ನಿಮ್ಮ ಹೆಸರು?
2: ನಮಸ್ತೆ ಸರ್,
0: ನಮಸ್ತೆ, ಹೇಳಿ ಪೂರ್ಣಿಮಾ.
2: ತುಂಬಾ ಮಾಹಿತಿ ಕೊಟ್ಟಿದ್ರು ಸರ್, ಧನ್ಯವಾದಗಳು. ಮತ್ತೆ ಒಂದು ಕುಟುಂಬದಲ್ಲಿ ಒಂದು ವಂಶ ಪಾರಂಪರ್ಯವಾಗಿ ಒಂದು ಈ ಹೃದಯದ ಕಾಯಿಲೆ ಇತ್ತು ಅಂತ ಹೇಳಿದ್ರೆ, ಈಗ ನಾವು ನೆಕ್ಸ್ಟ್ ಜನರೇಷನ್ ಅಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆಯಲ್ಲಿ ಇರ್ಬೇಕು ಅಂತ ಹೇಳಿ ನಾನು ರೇಡಿಯೋದಲ್ಲಿ ಕೇಳ್ತೇನೆ ಸರ್.
0: ಆಯ್ತು. ಅನುವಂಶಿಕ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ರೆ, ನಾನು ಅವರಿಗೆ ಚಿಕ್ಕ ಉದಾಹರಣೆ ಕೊಡೋದಿದ್ರೆ, ಅವರ ತಂದೆಗೆ ಒಂದು 40 ವರ್ಷದಲ್ಲಿ ಹೃದಯಾಘಾತ ಆಗಿ ಅವರು ತೀರಿದ್ದಾರೆ. ಚಿಕ್ಕಪ್ಪ 40-42 ವರ್ಷದಲ್ಲಿ ತೀರಿದ್ದಾರೆ. ಅವರ ತಂದೆದು ಸಿಸ್ಟರ್ಸ್ 45-50 ವರ್ಷದಲ್ಲಿ ತೀರಿದ್ದಾರೆ. ಇದಕ್ಕೆ ನಾವು ಅನುವಂಶಿಕ ಅಥವಾ ಜೆನೆಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಇದು ಒಂದು ಬ್ಲಾಕ್ ಬರುವಂಥದ್ದು. ಕೆಲವು ಸಡನ್ ಕಾರ್ಡಿಯಕ್ ಡೆತ್, ಅವರಿಗೆ ಏನು ಕಾರಣ ಇಲ್ಲ, 30 ವರ್ಷದಲ್ಲಿ ಹಿ ವಾಸ್ ಫೌಂಡ್ ಡೆಡ್ ಆರ್ ಡ್ರಾಪ್ ಡೆಡ್, ಅಂತ ಹಿಸ್ಟ್ರಿ ಇದ್ರೆ ಚಾನಲೋಪತಿಸ್ ಅಂತ ನಾನು ಹೇಳಿದೆ, ಅದಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾಗ್ತದೆ. ವೆರಸ್ ಫಸ್ಟ್ ಪಾರ್ಟ್ ನಾನು ನಿಮ್ಗೆ ಏನು ಹೇಳಿದೆ, ಫ್ಯಾಮಿಲಿಯಲ್ಲಿ ತಂದೆಗಿತ್ತು ಚಿಕ್ಕ, ಅಂಥವರಿಗೆ ನಾವು ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಉಂಟಾ ಇಲ್ಲ ಅಂತ ಬೇಗ ಚೆಕ್ ಮಾಡೋದು ಒಳ್ಳೇದು. ಈಗ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಹೇಳಬೇಕಿದ್ರೆ, ಗಂಡಸರಲ್ಲಿ 50 ಕಡಿಮೆ, ಹೆಂಗಸರಲ್ಲಿ ಸಾಧಾರಣ 50-55 ವಯಸ್ಸಿನಲ್ಲಿ ಅವರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅವರು 40 ಚೆಕ್ ಮಾಡಿಕೊಳ್ಳೋದು ಒಳ್ಳೆಯದು. ಸಿಂಪಲ್ ಟೆಸ್ಟ್, ಶುಗರ್, ಥೈರಾಯ್ಡ್ ಉಂಟಾ ಇಲ್ಲ, ಕೊಲೆಸ್ಟ್ರಾಲ್ ಲೆವೆಲ್ಸ್, ಮತ್ತೆ ಬೇಕಿದ್ರೆ ಒಂದು ಥ್ರೆಡ್ಮಿಲ್ ಟೆಸ್ಟ್, ಇಷ್ಟು ಮಾಡಿದ್ರೆ ಅವರಿಗೆ ಹೃದಯದ ಕಾಯಿಲೆ ಬರುವಂತ ಸಾಧ್ಯತೆ ಉಂಟಾ ಇಲ್ಲ ಅಂತ ಮೊದಲಾಗಿ ಕಂಡುಹಿಡಿಯಬಹುದು. ಹಾರ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ಮತ್ತೊಂದು 5 ಬಿಟ್ಟು ಪುನಃ ಟೆಸ್ಟ್
1: ಮಾಡಿದ್ರೆ
0: ಮೆಡಿಸಿನ್ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ಅಥವಾ ಅವರಿಗೆ ಸಕ್ಕರೆ ಇದ್ರೆ ಸಕ್ಕರೆದು ಮಾತ್ರೆಯನ್ನು ಬೇಗ ಸ್ಟಾರ್ಟ್ ಮಾಡೋದ್ರಿಂದ ಈ ಕೊಲೆಸ್ಟ್ರಾಲ್ ಅಂಶ ನಮ್ಮ ರಕ್ತನಾಳದಲ್ಲಿ ತುಂಬುವುದಿಲ್ಲ. ಸೊ ಆ ರೀತಿಯಾಗಿ ಅವರು ಕೇರ್ ತಗೊಳ್ಬಹುದು. ಅದು ಅವರಿಗೆ ಸ್ಕೇರ್ ಮಾಡ್ಲಿಕ್ಕಲ್ಲ, ಕೇರ್ ತಗೊಳ್ಳಿಕ್ಕೆ ನಾವು ಹೇಳ್ತೇವೆ. ಮತ್ತೊಂದು ಸಡನ್ ಡೆತ್ ಆದ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅಂತವರಿಗೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಅನ್ನು ಮಾಡ್ತೇವೆ. ಅದಕ್ಕೆ ಸುಮಾರು 8-10,000 ಬರುತ್ತೆ. ಅವರಿಗೆ ಏನಾದರೂ ಕಂಜನೆಟ್ಲ ಅಂದ್ರೆ ಹುಟ್ಟಿನಿಂದ ಈ ರೀತಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಇದೆ ಅಂತ ನೋಡ್ಕೊಳ್ಳಿಕ್ಕೆ. ಅದು ನಮ್ಮ ಸಮಾಜದಲ್ಲಿ ತುಂಬಾ ರೇರ್. ವಾಟ್ ವಿ ಸಿ ಮೋರ್ ಜೆನೆಟಿಕ್ ಇಸ್ ದ ಫಸ್ಟ್ ಹಾಫ್, ಅಂದ್ರೆ ಈ ಬ್ಲಾಕ್ ಬರುವಂತಹ ಪ್ರಾಬ್ಲಮ್ಸ್. ಸೊ ಈ ಆಹಾರದಲ್ಲಿ ಈ ಪ್ರಪೋರ್ಷನ್ ಅನ್ನು ನೀವು ಮೇಂಟೈನ್ ಮಾಡಬೇಕು. ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವೇರಿಯೇಷನ್ ನಾವು ಮಾಡಬೇಕಾಗ್ತದೆ. ಈಗ ಉದಾಹರಣೆ,
1: ಒಬ್ರು ಕಾಲರ್ ಮಾತಾಡಿ ಬಿಡುವ. ಹಲೋ ನಮಸ್ಕಾರ.
3: ಹಲೋ ನಮಸ್ತೆ, ನಾನು ಕುಸುಮಾಕರ್ ಕೊಟ್ಟಾರೆ.
1: ಮಾತಾಡಿ ಮಾತಾಡಿ
3: ಡಾಕ್ಟರ್. ನಮಸ್ತೆ,
0: ಹೇಳಿ ಹೇಳಿ.
3: ಇದು ಈಗ ಕೆಲವರು ಎಲ್ಲ ಎದರಿಸುವುದುಂಟು, ಏನಾದ್ರು ವ್ಯಾಯಾಮ ಮಾಡಿದ್ರೆ ಅದು ಜಾಸ್ತಿ ಆಗ್ತದೆ, ಆಟ ನಿಲ್ತದೆ, ಸ್ವಲ್ಪ ಜಾಸ್ತಿ ನಡೆದ್ರು ಕೂಡ ಹೇಳ್ತಾರೆ, ಈಗ 20 ಸಾಕು, 1 ಅರ್ಧ ಗಂಟೆ ಎಲ್ಲ ನಡಿಬಾರ್ದು, ಆಟಿಗೆ ಫಿಟ್ ಆಗ್ತದೆ ಅಂತ. ಮತ್ತು ಅದು ಯಾವ ರೀತಿಯ ಮತ್ತು ಯಾವುದು ವ್ಯಾಯಾಮ ಮಾಡಿದ್ರೆ ನಾವು ಸುರಕ್ಷಿತ ಅಂತ ಒಂದು ಪ್ರಶ್ನೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ ನಾನು ರೇಡಿಯೋದಲ್ಲಿ ಕೇಳ್ತೇನೆ ಸರ್.

0: ಆದಿತ್ ಇದು ಆಲ್ರೆಡಿ ಐ ಥಿಂಕ್ ನಾವು ನಮ್ಮ ಕಾನ್ವರ್ಸೇಷನ್ ಅಲ್ಲಿ ಮಾಡಿದ್ದೇವೆ. ಸೊ ಸರಿಸಾಮಾನ್ಯ ವಾಕಿಂಗ್, ನಿಮಗೆ ಮೊದಲು ಏನಾದರೂ ಹೃದಯದ ಕಾಯಿಲೆ ಇಲ್ಲದಿದ್ರೆ 20-40 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದರೆ ಸಾಕಾಗತ್ತೆ. ನೀವು ಪ್ರೋಗ್ರಾಮ್ ಅನ್ನು ಪುನಃ ಕೇಳಿ, ಅದರಲ್ಲಿ ನಾನೆಲ್ಲ ಡೀಟೇಲ್ಸ್ ಅನ್ನು ಹೇಳಿದ್ದೇನೆ. ಈಗ ಆಹಾರ ಪದ್ಧತಿಯಲ್ಲಿ ನಾವು ಸ್ವಲ್ಪ ಏರುಪೇರು ಕೆಲವೊಮ್ಮೆ ಮಾಡಬೇಕಾಗ್ತದೆ. ಈಗ ಉದಾಹರಣೆಗೆ ವ್ಯಕ್ತಿಗೆ ಶುಗರ್ ಉಂಟು, ಸೊ ಅವನು ಫ್ರೂಟ್ಸ್ ತಿನ್ನೋದ್ರಲ್ಲಿ ಕೂಡ ಕೆಲವು ಫ್ರೂಟ್ಸ್ ಅನ್ನು ಅವನು ತಿನ್ನಬಾರ್ದು. ಯಾಕಂತ ಹೇಳಿದ್ರೆ ಅವ ಚಿಕ್ಕು ತಿಂತಾನೆ ಅಥವಾ ಮಾವಿನ ಹಣ್ಣು ತಿಂತಾನೆ, ಆಗ ಅವನ ಶುಗರ್ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಈ ಡಯಟ್ ಎಂಬುದೇನಿದೆ, ಬ್ರಾಡ್ ಪರ್ಸ್ಪೆಕ್ಟಿವ್ಸ್ ನಾವು ಡಿಸ್ಕಸ್ ಮಾಡಬಹುದು. ಸ್ಪೆಸಿಫಿಕ್ ಅವರಿಗೆ, ಈಗ ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತವರಿಗೆ ನಾವು ಸಿಟ್ರಸ್ ಫ್ರೂಟ್ಸ್ ಅನ್ನು ಅವಾಯ್ಡ್ ಮಾಡಬೇಕು. ಉದಾಹರಣೆ ಬನಾನ ತಿನ್ನಬಾರ್ದು, ಬಾಳೆಹಣ್ಣು ತಿನ್ನಬಾರ್ದು, ಅವರು ಆರೆಂಜ್ ತಿನ್ನಬಾರ್ದು, ಮೂಸಂಬಿ ತಿನ್ನಬಾರ್ದು, ಯಾಕಂದ್ರೆ ಪೊಟಾಸಿಯಂ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಆ ರೀತಿ ಅವರಿಗೆ ಇಂಡಿವಿಜುವಲ್ ಬೇಸ್ಡ್ ಡಯಟ್ ಅನ್ನು, ರೋಗಿಯ ಬೇರೆ ಲಕ್ಷಣಗಳನ್ನು ನೋಡಿಕೊಂಡು ಡಯಟ್ ಅನ್ನು ಕೊಡಬಹುದು. ಬಟ್ ಬೈ ಅಂಡ್ ಲಾರ್ಜ್ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ, ಪ್ರೋಟೀನ್ ಅಂಶ ಜಾಸ್ತಿ, ಫ್ರೈ ಐಟಮ್ಸ್ ಅಥವಾ ನಾವೇನು ಫಾಸ್ಟ್ ಫುಡ್ ಹೇಳ್ತೇವೆ, ಬರ್ಗರ್ ತಿನ್ನೋದು, ಅದರ ಮೇಲೆ ಇಷ್ಟು ಚೀಸ್ ಹಾಕೋದು ಅಥವಾ ಈ ಫ್ರೈ ಪೊಟೆಟೋ ಚಿಪ್ಸ್ ತಿನ್ನೋದು, ಅಂಥದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಕರಿದ ಪದಾರ್ಥಗಳು ಆಹಾರಕ್ಕೆ ಒಳ್ಳೆಯದಲ್ಲ.
1: ಒಳ್ಳೆಯದಲ್ಲ ಅಂತ ಎಸ್ ಕೇಳುಗರೆ, ಕೊನೆಯ ಒಂದು 5-10 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ. ಡಾಕ್ಟರ್, ಒಂದು ಈಗ ಹೃದಯ ಸಂಬಂಧಿ ಸಮಸ್ಯೆಗಳು ಬಂದಾಗ, ಅವನಿಗೆ ಸರ್ಜರಿ ಆದ ನಂತರ, ಮುಂದೆ ಆ ವ್ಯಕ್ತಿ ಮೊದಲನೇ ಥರನೇ ಸಾಮಾನ್ಯ ಜೀವನವನ್ನು ನಡೆಸಬಹುದಾ, ಅಥವಾ ಅವನು ಮೊದಲಕ್ಕಿಂತ ಹೆಚ್ಚಿನ ಕೇರ್ ಅನ್ನು ತೆಗೆದುಕೊಳ್ಬೇಕಾಗ್ತದ?
0: ಅಲ್ಲ, ಕೇರ್ ತಗೊಳ್ಬೇಕು. ಈಗ ನಾವು ಸರ್ಜರಿ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡುವ ಉದ್ದೇಶ ಏನು? ಅವನ ಲೈಫ್ ಅನ್ನು ಪ್ರೊಲಾಂಗ್ ಮಾಡಲಿಕ್ಕೆ ಒಂದು. ಸೆಕೆಂಡ್, ಅವನಿಗೆ ಈಗ ಒಂದು ಸಮಸ್ಯೆ ಬಂದಿದೆ, ಹಿ ಹ್ಯಾಸ್ ಟು ಗೋ ಬ್ಯಾಕ್ ಟು ದ ಸೊಸೈಟಿ ಅಂಡ್ ಕಂಟಿನ್ಯೂ ಹಿಸ್ ವರ್ಕ್ ಅಲ್ವಾ. ಈಗ ಚಿಕಿತ್ಸೆಯ ಉದ್ದೇಶ ಏನು? ಅವನು ಮುಂಚೆ ಎಲ್ಲಿದ್ದ ಆ ಸ್ಥಾನದಲ್ಲಿ ಅವ ಪುನಃ ಹೋಗಿ ಅವನ ಜೀವನದ ಏನು ಆಕ್ಟಿವಿಟೀಸ್ ಇದೆ, ಅವನ ದುಡಿಮೆ ಏನಿದೆ, ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ. ಸೊ ಇದರಲ್ಲಿ ಸ್ಕೇರ್ ಅಗತ್ಯ ಇಲ್ಲ. ಕೆಲವು ರೋಗಿಗಳಿಗೆ ಮಾತ್ರ ಹಾರ್ಟ್ ಪಂಪಿಂಗ್ ತುಂಬಾನೇ ವೀಕ್ ಇದೆ, ಅವ್ರು ನಡಿಬಾರ್ದು, ಕೆಲಸ ಮಾಡಬಾರ್ದು, ರೆಸ್ಟೇ ತಗೊಳ್ಬೇಕು ಅಂತ ನಾವು ಹೇಳ್ತೇವೆ ಹಾರ್ಟ್ ಫೇಲಿಯರ್ ಪೇಷಂಟ್ಸ್ಗಳಿಗೆ ಮಾತ್ರ. ಅದನ್ನು ಬಿಟ್ಟು ಸಾಧಾರಣ 80-90% ನಮ್ಮ ಹತ್ರ ಬರುವ ರೋಗಿಗಳು, ಅವರು ಚಿಕಿತ್ಸೆ ಬಳಿಕ ಪುನಃ ಅವರ ಮುಂಚೆದ್ದು ಏನು ಕೆಲಸ ಕಾರ್ಯಗಳಿದೆ ಅದರಲ್ಲಿ ಅವರು ಮುಂದುವರಿಸ್ತಾರೆ. ಸೊ ದೇ ಗೆಟ್ ಬ್ಯಾಕ್ ಟು ದ ಸೊಸೈಟಿ ಡೂಯಿಂಗ್ ದೇರ್ ನಾರ್ಮಲ್ ಆಕ್ಟಿವಿಟಿ.
1: ಹಲೋ, ನಮಸ್ತೆ ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು? ಮಾತಾಡಿ ಮಾತಾಡಿ.
0: ನಮಸ್ತೆ, ಹೇಳಿ ಅಮ್ಮ.
2: ಮತ್ತೆ ಏನ್ ಗೊತ್ತಾ ಡಾಕ್ಟ್ರೆ, ಮೊನ್ನೆ ಹಾಗೆ ನಮ್ಮ ಒಂದು ಅಂದ್ರೆ ನನ್ನ ತಮ್ಮನ ಫ್ರೆಂಡ್, ಅವನಿಗೆ ಹೃದಯ ಕಸಿ ಮಾಡಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಜಯದೇವ ಹೃದ್ರೋಗ ಹಾಸ್ಪಿಟಲ್ ಉಂಟಲ್ಲ, ಅಲ್ಲಿ ಹೃದಯ ಬೇರೆ ಇಷ್ಟದ ಒಂದೇ ಕಸಿ ಮಾಡಿದ್ದನ್ನು ಬೇರೆ. ಅವನು ಮೊನ್ನೆ ಒಂದು ಎರಡು ತಿಂಗಳ ಇದ್ನೇ ಅಲ್ಲಿಂದ ಬಂದು ಮತ್ತೆ ಮೊನ್ನೆ ಬುಧವಾರ ಅವನು ತೀರಿ ಹೋದದ್ದು. ಅಲ್ಲ, ಅದು ನಾನು ಈಗ ಎಂತಲ್ಲ ಹೇಳಿದ್ದು, ಅವನಿಗೆ ತುಂಬಾ ನೀವು ತುಂಬಾ ಜಾಗ್ರತೆ ಮಾಡ್ಬೇಕಂತ ಹೇಳಿದಾರಂತೆ. ಅವನ ಅಮ್ಮನಿಗೆ ಅಷ್ಟು ಕೂರ್ತಿರ್ಲಿಲ್ಲ, ಮತ್ತೆ ಏನ ಒಂದು ಇದೇ ವಿಷಯ ಗೊತ್ತಿಲ್ಲ, ಮೊನ್ನೆ ಬುಧವಾರ ಪಾಪ ತೀರುವುದ, ತುಂಬಾ ಬೇಜಾರಾಯ್ತು. ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಡಾಕ್ಟರ್ಗೆ ತುಂಬಾ ಧನ್ಯವಾದಗಳು ಡಾಕ್ಟ್ರೆ.
1: ಥ್ಯಾಂಕ್ ಯು.
0: ಅಲ್ಲ, ಹೃದಯ ಕಸಿ ಅಥವಾ ಏನು ಕಾರ್ಡಿಯಕ್ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಹೇಳ್ತೀವಿ, ಇದರ ರಿಸಲ್ಟ್ಸ್ ಕೂಡ ಅವನಿಗೆ ಮುಂಚೆ ಏನು ಕಾಯಿಲೆ ಇತ್ತು ಅದರ ಮೇಲೆ ಅನುಸಾರವಾಗಿ ಬರ್ತದೆ. ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಅವನಿಗೆ ಏನು ಕಾರಣ ಇತ್ತು, ಅದರಿಂದ ಆಲ್ರೆಡಿ ಅವನಿಗೆ ಎಷ್ಟು ಡ್ಯಾಮೇಜ್ ಆಗಿದೆ, ಅದರ ಮೇಲೆ ಅವನ ಸರ್ಜಿಕಲ್ ಔಟ್ಕಮ್ ಡಿಪೆಂಡ್ ಆಗಿರ್ತದೆ. 100-100% ಸರ್ಜಿಕಲ್ ಸಕ್ಸಸ್ ಆದರೂ ಅವನು ಎಷ್ಟು ಬಾಳ್ತಾನೆ ಅದೆಲ್ಲ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಟ್ಸ್ ಎ ರಿಯಾಲಿಟಿ, ಇಟ್ ಕ್ಯಾನ್ ಬಿ ಡನ್ ಇವನ್ ಇನ್ ಅವರ್ ಕಂಟ್ರಿ.
1: ಎಸ್ ಡಾಕ್ಟರ್, ಈ ಹೃದಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಸಂಗತಿಗಳೆಲ್ಲ ಓಡ್ತಾ ಇರ್ತದೆ, ಕೆಲವು ತಪ್ಪು ಮಾಹಿತಿಗಳೆಲ್ಲ ಹೋಗ್ತಾ ಇರ್ತದೆ. ಈ ತಪ್ಪುಗಳನ್ನು ಮಾಡಬೇಡಿ ಅಂತ ನೀವು ಹೇಳುವುದಾದ್ರೆ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ಏನಾಗ್ತದೆ, ಒಂದಿದ್ದದ್ದು 10 ಆಗತ್ತೆ, 10 ಇದ್ದದ್ದು 0 ಆಗುತ್ತೆ. ಸೊ ವಿ ಮಸ್ಟ್ ನೋ,
1: ಕೆಲವೊಮ್ಮೆ
0: ಹೌದು ಎಕ್ಸಾಕ್ಟ್ಲಿ. ಸೊ ಪಬ್ಲಿಕ್ಗೆ ಏನಂತ ಹೇಳಿದ್ರೆ, ಹೃದಯ ರೋಗದ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಏನು ಅದನ್ನು ಖಾತ್ರಿ ಮಾಡೋದು. ನಮಗೆ ಏನಾದರೂ ಇದು ಇರಬಹುದು ಅಂತ ಸಂಶಯ ಕಂಡ್ರೆ ಪಕ್ಕದಲ್ಲಿ ಹೋಗಿ ಒಂದು ECG ಮಾಡೋದು. ಅದೇನು ದುಬಾರಿ ಟೆಸ್ಟ್ ಅಲ್ಲ. ECG ನಾರ್ಮಲ್ ಇದ್ರೆ ನಿರಾಳವಾಗಿ ನಿಮ್ಮ ಕೆಲಸವನ್ನು ಮಾಡ್ತಾ ಇರುವುದು. ಏನಾದರೂ ಫರ್ದರ್ ಟೆಸ್ಟಿಂಗ್ ಬೇಕಿದ್ರೆ ಅದನ್ನು ವೈದ್ಯರ ಸಲಹೆ ಮೇರೆಗೆ ಮಾಡುವುದು. ನಾವಾಗಿ ಹೋಗಿ ನಮಗೆ ಎಲ್ಲ ಬೇಕಂತ ಹೇಳಿ ಇದರಲ್ಲಿ ಇದು ಖಂಡಿತ ಅದರಲ್ಲಿ ಅದು ಖಂಡಿತ ಅಂತ ಹೇಳುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಒ ಪಿ ಡಿ ಪ್ರಾಕ್ಟೀಸಲ್ಲಿ ಸಾಧಾರಣ 30% ಜನ, ಡಾಕ್ಟ್ರೆ ನನ್ನ ಈ ರಿಪೋರ್ಟ್ ಸರಿ ಇಲ್ಲ, ನೀನ್ ಸರಿ ಇದೆಯಾ, ನಾನು ಸರಿ ಇಲ್ಲ ಅಂತ ಹೇಳಿದ್ರು, ನನ್ನ ಈ ರಿಪೋರ್ಟ್ ಸರಿ ಇಲ್ಲ, ಇದಕ್ಕೆ ಏನು ಮದ್ದು ಬರೆದು ಕೊಡ್ತೀರಾ ಅಂತ ಕೇಳ್ತಾರೆ. ವ್ಯಕ್ತಿಯನ್ನು ನಾವು ನೋಡಬೇಕು ಹೊರಟು ಅವನ ರಿಪೋರ್ಟನ್ನು ಅಲ್ಲ. ಸೊ ಕೂಲಂಕುಷವಾಗಿ ಅವರ ಪರೀಕ್ಷೆಯನ್ನು ಮಾಡಿ ಅವನಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಅವನ ರಿಪೋರ್ಟ್ ಕೋರಿಲೇಟ್ ಆಗ್ತಾ ಉಂಟಲ್ಲ ನೋಡಿ ಅವನಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಸೊ ಸಾಮಾನ್ಯರು ಹೆದರಿಕೆ ಪಡುವ ಅವಶ್ಯಕತೆ ಇಲ್ಲ, ಬಟ್ ಜಾಗೃತಿ ಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಹೃದಯ ಕಾಯಿಲೆಯನ್ನು ಗ್ಯಾಸ್ ಅಂತ ಮಿಸ್ ಮಾಡಿ ಆ ವ್ಯಕ್ತಿ ಮರಣಪಟ್ಟದನ್ನು ನಾವು ಕೇಳ್ತೇವೆ, ಅದು ಅನ್ಫಾರ್ಚುನೇಟ್. ಸೋಷಿಯಲ್ ಮೀಡಿಯಾದ ರೋಲ್ ತುಂಬ ಇದೆ, ಯಾಕಂದ್ರೆ ನಿಮ್ಮ ರೀಚ್ ನಮ್ಗಿಂತ ಎಷ್ಟೋ ಜಾಸ್ತಿ ಇದೆ. ಸೊ ಸರಿಯಾದ ಮಾಹಿತಿಯನ್ನು ತಲುಪಿಸುವುದು, ಅಗತ್ಯ ಇದ್ದವರಿಗೆ ನೇರವಾಗಿ ಆಸ್ಪತ್ರೆಯನ್ನು ಮುಟ್ಟುವಾಗೆ ಆಗುವಂಥದ್ದು, ಮತ್ತು ಅವರಿಗೆ ಕ್ಲಪ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು. ಸೊ ಇದು ಮೂರು ನಮ್ಮ ಮೆಡಿಕಲ್ ಪ್ರೊಫೆಷನ್ನ ಉದ್ದೇಶ: ಇನ್ಫಾರ್ಮೇಷನ್, ಗೆಟಿಂಗ್ ದೆಮ್ ಟು ದ ರೈಟ್ ಪ್ಲೇಸ್, ಆ್ಯಂಡ್ ಗೆಟಿಂಗ್ ದ ರೈಟ್ ಟ್ರೀಟ್ಮೆಂಟ್. ಸೊ ಇದರಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾನ್ ಡೆಫಿನೆಟ್ಲಿ ಪ್ಲೇ ಅ ಬಿಗ್ ರೋಲ್. ಮತ್ತು ಅವೇರ್ನೆಸ್, ಇದನ್ನು ನಿಮ್ಗಿಂತ ಜಾಸ್ತಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನು ದಿನದಲ್ಲಿ ಒಂದು 40-50 ಜನರನ್ನು ನೋಡ್ಬೋದು, ಬಟ್ ನಿಮ್ಮ ಈ 1 ಗಂಟೆಯ ಕಾರ್ಯಕ್ರಮ ಎಷ್ಟೋ ಸಾವಿರ ಎಷ್ಟೋ ಲಕ್ಷ ಜನರಿಗೆ ಮುಟ್ತದೆ. ಸೊ ಅದು ಪವರ್ ಸೋಷಿಯಲ್ ಮೀಡಿಯಾದಲ್ಲಿ ಉಂಟು. ಸೊ ವಿ ಹ್ಯಾವ್ ಟು ಲುಕ್ ಆಟ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಟ್ರೈ ಟು ಎಜುಕೇಟ್ ಅವರ್ ಪೀಪಲ್, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಹೌ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಸೇವಿಂಗ್ ಅ ಲೈಫ್ ಬೈ ಲರ್ನಿಂಗ್ CPR, ಹೌ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಬೈ ಲರ್ನಿಂಗ್ ಸಮ್ ಸ್ಕಿಲ್ಸ್ ಸೊ ದಟ್ ದೇ ನೋ ವೆದರ್ ಎ ಪೇಷಂಟ್ ಹ್ಯಾಸ್ ಗಾಟ್ ಹಾರ್ಟ್ ಪ್ರಾಬ್ಲಮ್ ಆರ್ ನೋ ಹಾರ್ಟ್.
1: ಎಸ್, ಇನ್ನು ಡಾಕ್ಟ್ರೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಮಾತಾಡುವಾಗ ನಾವು ನೀರಿನ ಬಗ್ಗೆ ಮಾತಾಡ್ತೇವೆ. ನೀರು ದೇಹಕ್ಕೆ ತುಂಬ ಅಗತ್ಯ, ಕುಡಿತಾ ಇರಬೇಕು. ಇದು ಹಾರ್ಟಿಗೂ ಕೂಡ ಕನೆಕ್ಟೆಡ್, ಹಾಗೂ ನೀರು ಮತ್ತು ನಿದ್ದೆಯ ಪ್ರಮಾಣ ಇದರ ಬಗ್ಗೆ ಮಾತಾಡ್ತೇವೆ. ಒಬ್ಬರು ಕಾಲರ್ ಇದ್ದಾರೆ, ನಮಸ್ಕಾರ,
3: ಹೇಳಿ.
1: ಹಲೋ, ನಮಸ್ತೆ.
3: ನಮಸ್ತೆ,
0: ಹೇಳಿ ಹೇಳಿ.
3: ನಾನು ಜನರಲ್ ಆಗಿ ಕೇಳುವುದೇನೆಂದ್ರೆ, ಈ ಗ್ಯಾಸ್ಟಿಕ್ನ ಒಂದು ಎದೆಯ ನೋವಿಗೂ ಮತ್ತೆ ಅಟ್ಯಾಕಿನ ಎದೆಯ ನೋವಿಗೂ ಏನಾದ್ರೂ ಸಿಂಪ್ಟಮ್ಸ್ಗಳು ಚೇಂಜಸ್ ಏನಾದ್ರೂ ಇರ್ತದ, ಬೇರೆ ಬೇರೆ ಇರ್ತದ ಅಂತ ಹೇಳಿ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಇದು ನಾವು ಮೊದಲ ಭಾಗದಲ್ಲಿ ಡಿಸ್ಕಸ್ ಮಾಡಿದೆವು, ಎಂಜೈನಾ ವರ್ಸಸ್ ಗ್ಯಾಸ್ಟ್ರಿಕ್ ಇದು ಪೇನ್. ಸೊ ನಾರ್ಮಲಿ ಸಿವಿಯರ್ ಪೇನ್ ಇರುತ್ತೆ, ಸ್ವೆಟ್ಟಿಂಗ್ ಇರುತ್ತೆ, ಲೆಫ್ಟ್ ಸೈಡಿಗೆ ರೇಡಿಯೇಷನ್ ಬರುತ್ತೆ, ಇದೆಲ್ಲ ಕಾರ್ಡಿಯಕ್ ಪೇನಿಂದ ಇರುತ್ತದೆ. ಕೇವಲ ಹೊಟ್ಟೆಗೆ ಸೀಮಿತವಾದದ್ದು, ತುಂಬ ಹೊತ್ತು ಇರುವುದಿಲ್ಲ, ಕೆಲವು ಮೆಡಿಸಿನ್ಸ್ ಗ್ಯಾಸ್ ಟ್ಯಾಬ್ಲೆಟಿಂದ ರಿಲೀವ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಗ್ಯಾಸ್ಟ್ರಿಕ್ ಪೇನಿಂದ ಬರ್ತದೆ. ಬಟ್ ಯಾವಾಗಲೂ ಒಂದು ECG ಮಾಡಿದರೆ ನಿಮಗೆ ಹಾರ್ಟಿದ್ದು ಸಮಸ್ಯೆ ಇದೆಯಾ ಇಲ್ಲ ಅಂತ ಖಾತ್ರಿ ಆಗಿಬಿಡುತ್ತೆ. ಸೊ ಯಾವಾಗಲೂ ಡೋಂಟ್ ಟೇಕ್ ಅ ರಿಸ್ಕ್, ವೆನ್ ಯು ಆರ್ ಇನ್ ಡೌಟ್ ಗೆಟ್ ಅ ಸಿಂಪಲ್ ಟೆಸ್ಟ್ ಡನ್.
1: ಗ್ಯಾಸ ಇನ್ನೊಂದು ಅಂತ ಹೇಳಿ ಟೆಸ್ಟ್ನ ಮೂಲಕನೇ ಪರೀಕ್ಷೆ ಮಾಡಿ,
0: ಪರೀಕ್ಷೆ ಮಾಡೋದು ಉತ್ತಮ, ಅಥವಾ ವೈದ್ಯರನ್ನು ಸಂಪರ್ಕಿಸಿ.
1: ಒಳ್ಳೆಯದು.
0: ಇವಾಗ ಕೇಳಿದ ಪ್ರಶ್ನೆ ಒಂದು ನಿದ್ದೆ ಮತ್ತು ನೀರಿನ ಪ್ರಮಾಣ. ಈಗ ಸರಿಸಾಮಾನ್ಯ ನಿದ್ರೆ ಒಬ್ಬ ವ್ಯಕ್ತಿಗೆ 6-8 ಗಂಟೆ ನಿದ್ರೆ ಬೇಕು. ಈಗ ಕೆಲವರು
1: ಪ್ರಾಯ
0: ಹೌದು,
1: ಯಾವ ಟೈಮ್
0: ಬೆಟರ್ ಈಸ್ ಅಟ್ ಯುವರ್ ನೈಟ್ ಆಫ್ಟರ್ ಯು ಹ್ಯಾವ್ ಫಿನಿಶ್ಡ್ ಯುವರ್ ವರ್ಕ್, ದಟ್ ಈಸ್ ವಿಚ್ ಗಿವ್ಸ್ ಪೀಸ್ಫುಲ್ ಬೋತ್ ಫಾರ್ ದ ಮೈಂಡ್ ಆಸ್ ವೆಲ್ ಆಸ್ ದ ಬಾಡಿ. ಈಗ ವಯಸ್ಸಾದಾಗ ಈ ನಿದ್ರೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಈಗ ನೀವು ಕೇಳಿರ್ಬೋದು, ಪ್ರಾಯ ಆದವರಿಗೆ 5 ಗಂಟೆ ಮಲಗಿದ್ರು ಅವ್ರು ಪೀಸ್ಫುಲ್ ಆಗಿರ್ತಾರೆ, ಮತ್ತೆ ಕೆಲವೊಮ್ಮೆ ಏಜ್ ಆದ ನಂತರ ಮಧ್ಯಾಹ್ನ ಕೂಡ ಒಂದು ನ್ಯಾಪ್ ತೆಗಿತಾರೆ, 1/2 ಗಂಟೆ 1 ಗಂಟೆ. ಸೊ ರಫ್ಲಿ 5-7 hours ಆಫ್ ಸ್ಲೀಪ್ ಈಸ್ ಗುಡ್ ಫಾರ್ ದ ಹಾರ್ಟ್, ಗುಡ್ ಫಾರ್ ದ ಹೆಲ್ತ್, ನಾಟ್ ಫಾರ್ ದ ಹಾರ್ಟ್ ಅಲೋನ್, ಗುಡ್ ಫಾರ್ ದ ಹೆಲ್ತ್. ನೀರಿನ ಪ್ರಮಾಣ ಸಾಮಾನ್ಯವಾಗಿ ಅವರ ಹಾರ್ಟ್ ಇದು ಪಂಪಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅದು ನಾರ್ಮಲ್ ಇದ್ದರೆ ಫ್ಲೂಯಿಡನ್ನು ನಾವು ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಈಗ ಕಿಡ್ನಿ ಕಾಯಿಲೆ ರೋಗಿಗಳಿಗೆ ನೀವು ನೋಡಿರ್ಬೋದು, 1 liter ಮಾತ್ರ ನೀವು ಕುಡಿಬೇಕು, ಜಾಸ್ತಿ ಕುಡಿದ್ರೆ ದಮ್ ಕಟ್ಟುತ್ತೆ, ಯಾಕಂದರೆ ಕಿಡ್ನಿ ಫೇಲ್ ಆಗಿರುವಾಗ ಎಕ್ಸ್ಕ್ರೀಷನ್ ಆಗುವುದಿಲ್ಲ. ವೆರಸ್ ಹಾರ್ಟ್ ಪಂಪಿಂಗ್ ಕಡಿಮೆ ಇದ್ದ ರೋಗಿಗಳಿಗೆ ನಾವು 1-1.5 liter ನೀರು ಮಾತ್ರ ಕುಡಿಲಿಕ್ಕೆ ಸಜೆಸ್ಟ್ ಮಾಡ್ತೇವೆ. ಯಾಕಂತ ಹೇಳಿದರೆ ಜಾಸ್ತಿ ನೀರು ಕುಡಿದ್ರೆ ಅಥವಾ ಜಾಸ್ತಿ ಉಪ್ಪಿನಾಂಶ ಸೇವನೆ ಮಾಡಿದರೆ ಅದು ಹಾರ್ಟಿನ ಮೇಲೆ ಎಕ್ಸ್ಟ್ರಾ ಲೋಡನ್ನು ಹಾಕ್ತದೆ. ಈಗ ಹೇಗೆ ಒಬ್ಬ ವ್ಯಕ್ತಿ ತಗ್ಗಿ ಬಗ್ಗಿದ್ದಾನೆ, ಅವನ ಮೇಲೆ ಇನ್ನೊಂದು ಮೂಟೆ ಕೊಟ್ಟರೆ ಹೇಗೆ ಅವನಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಈ ಹಾರ್ಟ್ ಪಂಪಿಂಗ್ ವೀಕ್ ಇರುವವರು ನೀರಿನ ಮತ್ತು ಉಪ್ಪಿನ ಪ್ರಮಾಣವನ್ನು ಕಡಿಮೆ ತಗೊಳ್ಬೇಕು. ಅದು ಬಿಟ್ಟರೆ ಸಾಧಾರಣ ಎಲ್ಲ ರೋಗಿಗಳು ನೀರಿನ ಪ್ರಮಾಣಕ್ಕೆ ಹೃದಯದ ಕಾಯಿಲೆಗೆ ರಿಸ್ಟ್ರಿಕ್ಷನ್ ಇರೋದಿಲ್ಲ.
1: ನಾನು ಒಂದು ಅಬ್ಸರ್ವ್ ಮಾಡಿದ್ದು ನಮ್ಮದೊಂದು ಪರಿಚಯದಲ್ಲಿ, ಅವರು ಸ್ವಲ್ಪ ಏಜ್ ಆದವರು, ಬಟ್ ಏನೇನೋ ಸಾಮಾನ್ಯವಾಗಿರೋದಕ್ಕಿಂತ ಏನೇನೋ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಕೋಪ ಬರೋದು ಬೇಗ, ಈ ರೀತಿಯೆಲ್ಲ ಇದಾಗ್ತದೆ. ಸೊ ಕೊನೆಗೆ ಅದು ಎಲ್ಲಿ ಬಂದು ಮುಟ್ಟಿದ್ದು ಅಂತ ಹೇಳಿದ್ರೆ ಅವರಿಗೆ ಬ್ಲಾಕೇಜ್ ಇದೆ ಆಟಲ್ಲಿ. ಸೊ ಇದಕ್ಕೂ ಮಾನಸಿಕ ಸಮಸ್ಯೆಗೆ ಏನಾದರೂ ಕನೆಕ್ಟ್ ಇದೆ?
0: ಖಂಡಿತ. ಅತಿಯಾದ ಉದ್ವೇಗ ಅಥವಾ ಆಂಗ್ಸೈಟಿ, ಟೈಪ್ ಎ ಪರ್ಸನಾಲಿಟಿ, ಅಥವಾ ನೀವು ನೋಡಿರ್ಬೋದು ಕೆಲವರು ಸ್ಟ್ರೆಸ್ಫುಲ್ ಯಾವಾಗ ನೋಡಿ, ದುಃಖದಲ್ಲಿರೋರು ಡಿಪ್ರೆಷನ್, ಇದೆಲ್ಲ ಈ ಹೃದಯಕ್ಕೆ ಒಳ್ಳೇದಲ್ಲ. ಯಾಕಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಈ ಸ್ಟ್ರೆಸ್ ಇಂದ ನಮ್ಮ ಈ ರಕ್ತನಾಳದ ಎಂಡೋಥೀಲಿಯಂ ಅಥವಾ ಪದರ ಏನಿದೆ ಅದು ಡ್ಯಾಮೇಜ್ ಆಗ್ತದೆ, ಅಲ್ಲಿ ಕೊಲೆಸ್ಟ್ರಾಲ್ ತುಂಬಲಿಕ್ಕೆ ಶುರು ಆಗ್ತದೆ, ಮತ್ತೆ ಕಾಲಕ್ರಮೇಣದಲ್ಲಿ ಅವರಿಗೆ ಹೃದಯದ ಕಾಯಿಲೆಗಳು ಬರ್ತವೆ. ಸೊ ಯಾವುದೇ ರೀತಿಯ ಉದ್ವೇಗ ಅಥವಾ ದುಃಖ ಅಥವಾ ಸ್ಟ್ರೆಸ್ ಹಾರ್ಟಿಗೆ ಒಳ್ಳೇದಲ್ಲ.
1: ಎಸ್ ಡಾಕ್ಟರ್, 1 ಗಂಟೆಗಳ ಕಾಲ ಮಾತಾಡಿದ್ವಿ ಡಾಕ್ಟರ್, ಮಾತಾಡ್ತಾ ಹೋದರೆ ಹೃದಯದ ಮಾತುಗಳು ಇನ್ನೂ ತುಂಬ ಇದೆ. ತುಂಬ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಬಹಳ ಚೆನ್ನಾಗಿ ಸರಳವಾಗಿ ಹೇಳಿಕೊಟ್ರಿ. ನೀವು ಇಲ್ಲಿ ಬಂದದ್ದು 1 ಗಂಟೆ ಇರೋದೇ ನಮಗೆ ಬಹಳ ಸಂತೋಷ. ಯಾಕೆ ಅಂತ ಹೇಳಿದರೆ ತುಂಬ ಬಿಸಿಯೆಸ್ಟ್ ಡಾಕ್ಟರ್ ಅಂತ ಹೇಳಿದರೆ ಮಂಗಳೂರು ನೀವು ಕೂಡ ಒಬ್ಬರು ಅದರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಕೊನೆಯದಾಗಿ ನಿಮ್ಮ ಒಂದು ಕೊನೆಯ ಮಾತು ನಮ್ಮೆಲ್ಲ ಕೇಳಿದರೆ ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಹೃದಯದ ಕಾಳಜಿ ಎಲ್ಲರೂ ವಹಿಸಬೇಕು. ಯಾಕಂತ ಹೇಳಿದ್ರೆ ಹೃದಯ ನಿಮಗೋಸ್ಕರ ಇಡೀ ಜೀವನ ಕೆಲಸ ಮಾಡ್ತಾ ಇರ್ತದೆ. ಸೊ ಒಂದು ದಿನದಲ್ಲಿ ನೀವು ಕಡಿಮೆಯಿಂದ ಕಡಿಮೆ ಒಂದು ಅರ್ಧ ತಾಸು ನಿಮ್ಮ ಹೃದಯಕ್ಕಾಗಿ ಮುಡಿಪಿಡಬೇಕು. ವ್ಯಾಯಾಮ ಇರಲಿ, ಆಹಾರ ಇರಲಿ, ಅಥವಾ ಏನಾದರೂ ರಿಲ್ಯಾಕ್ಸೇಷನ್ ಇರಲಿ, ನಿಮ್ಮ ಹೃದಯಕ್ಕೆ ಮುಡಿಪಾಗಿಟ್ಟರೆ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಏನೀಗ ಈ ಯುವಕರಲ್ಲಿ ಕಾಣುವಂಥ ಕಾಯಿಲೆ ಅಥವಾ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದು ಕ್ಯಾಪಿಟಲ್ ಆಗ್ತಾ ಇದ್ದೀವಿ ಅಂತ ಹೇಳುವಂಥದ್ದನ್ನು ನಾವು ತಡೆಕೊಳ್ಬೋದು. ಇದನ್ನು ಮಾಡಬೇಕು ನಮ್ಮ ಯುವ ಜನಾಂಗ. 20-45 ವರ್ಷದವರು ಇದರ ಬಗ್ಗೆ ಕಾಳಜಿ ವಹಿಸಿದರೆ ಇನ್ನು ಬರುವಂಥ 20 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಹೃದಯದ ಆರೋಗ್ಯ ಉತ್ತಮವಾಗಿರ್ಬೋದು ಅಂತ ನನ್ನ ಆಶಯ. ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರಿವೆಂಟ್, ಯು ಹ್ಯಾವ್ ಟು ಹಿಟ್ ಹಾರ್ಡ್, ಯು ಹ್ಯಾವ್ ಟು ಹಿಟ್ ದ ಯಂಗರ್ ಜನರೇಷನ್. You have to inculcate these practices right from childhood. ಇಲ್ದಿದ್ರೆ ಎಂತ ಹೇಳ್ತೇವೆ ನಾವು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಹೇಳಿದೆ ಕನ್ನಡದಲ್ಲಿ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ದೀಸ್ ಪಾಸಿಟಿವ್ ಥಿಂಗ್ಸ್ ಫ್ರಮ್ ಯಂಗರ್ ಡೇಸ್ ಆ್ಯಂಡ್ ಎಟ್ ಸ್ಕೂಲ್ ಲೆವೆಲ್.
1: ಯೆಸ್, ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಮತ್ತೊಮ್ಮೆ ರೇಡಿಯೋ ಸಾರಂಗವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಡಾಕ್ಟರ್ ನರಸಿಂಹಯ್ಯ ಅವರಿದ್ದರು. ಹೃದ್ರೋಗದ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನು ಮಾತಾಡಿದರು, ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ವಾರ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ತಜ್ಞ ವೈದ್ಯರ ಜೊತೆ ನಾವು ಮತ್ತೆ ಸಿಗ್ತೇವೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಹೆಲೋ ಡಾಕ್ಟರ್ KMC ಜ್ಯೋತಿ ಪ್ರಾಯೋಜಿತ. ಎಲ್ರಿಗೂ ನಮಸ್ಕಾರ.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು, ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜೆ ಎಡ್ವರ್ಡ್. ಈ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಒಬ್ಬ ಅತಿಥಿ ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ನಿವೃತ್ತ ಶಿಕ್ಷಕಿ, ಸಾಹಿತಿ, 5 ಪುಸ್ತಕಗಳನ್ನು ಬರೆದಿದ್ದಾರೆ. ಮಹಾಮಲಹರಿ ಕವನ ಸಂಕಲನ, ಐಸಿರದ ಬೋಡು, ತುಳು ಕವಿತೆಗಳ ಗೊಂಚಲು, ಪಂಚಪುರ್ಪ ನಾಟಕದ ಸಂಕಲನ, ನಮ್ಮೂರಿನ ಬಯಲಗುತ್ತು, ಸಂತೃಪ್ತಿ ನಾಟಕ ಸಂಕಲನ, ಹಾಗೆ ದೇಶಭಕ್ತಿ ಗೀತೆಗಳನ್ನು ಹಾಡ್ತಾರೆ, ಬೇರೆ ಬೇರೆ ಗೀತೆಗಳನ್ನು ಹಾಡ್ತಾರೆ. ತುಳು ಕನ್ನಡದಲ್ಲಿ ಇವರು ಸಾಹಿತ್ಯ ರಚಿಸ್ತಾರೆ, ನಾಟಕ ಬರೀತಾರೆ, ಹಾಗೆ ಅರ್ಥಧಾರಿ ಕೂಡ ಆಗಿದ್ದಾರೆ, ವೇಷಧಾರಿ ಆಗಿ ಕೂಡ ಜನ ಮನ್ನಣೆ ಗಳಿಸಿದ್ದಾರೆ. ಇವತ್ತು ಹೃದಯ ರಾಗ ಕಾರ್ಯಕ್ರಮಕ್ಕಾಗಿ ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದಿದ್ದಾರೆ. ಪುಷ್ಪ ಜೋಗಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಪುಷ್ಪಕ್ ಅವರೇ. ಶಿಕ್ಷಕ ಜೀವನದ ಜೊತೆಗೆ ಈ ಸಾಹಿತ್ಯದ ಒಡನಾಟ ಹೇಗೆ ಆರಂಭವಾಯಿತು?
1: ವಿದ್ಯಾಭ್ಯಾಸದಿಂದಲೇ ಆರಂಭವಾಯಿತು. ಪ್ರಾಥಮಿಕ, ಪ್ರೌಢಶಿಕ್ಷಣ ಮತ್ತು ಶಿಕ್ಷಕ ತರಬೇತಿ ಸಂಸ್ಥೆ ಇಲ್ಲಿಯ ಗುರುಗಳ ಪ್ರೇರಣೆಯಿಂದ, ಅವರ ಪ್ರೋತ್ಸಾಹದಿಂದ, ಅವರ ಬೋಧನೆಯಿಂದ ನನಗೆ ಈ ಸಾಹಿತ್ಯ ಎಲ್ಲ ಬರೆಯಲು ಸಾಧ್ಯವಾಯಿತು. ಮತ್ತು ಈ ಶಿಕ್ಷಕ ವೃತ್ತಿ ನನಗೆ ತುಂಬ ಅವಕಾಶವನ್ನು ದೊರಕಿಸಿಕೊಟ್ಟಿತು.
0: ಹಾಗೆ ನೀವು ಹಾಡನ್ನು ಕೂಡ ಹಾಡ್ತೀರಿ. ಈಗ ಮೊದಲಿಗೆ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ, ಮತ್ತೆ ಮಾತಾಡೋಣ. ಯಾವ ಹಾಡು ಹಾಡ್ತೀರಿ? ನಿಮ್ಮ ಇಷ್ಟದ ಹಾಡು ಯಾವುದು?
1: ಇಷ್ಟದು ಕುವೆಂಪುರವರ ರಚನೆ, ಒಂದು ಭಾವಗೀತೆ, ಬಾಗಿಲೋಳು ಕೈ ಮುಗಿದು.

ಕಲೆಯ ಬಲೆಯು ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲೆಯು ಬಾಗಿಲೋಳು ಕೈ ಮುಗಿದು ಒಳಗೆ

0: ಯಾತ್ರಿಕನೇ ಒಳಗೆ ಬಾ ಯಾತ್ರಿಕನೇ.
1: ಬಹಳ ಚೆನ್ನಾಗಿ ಹಾಡಿದ್ರಿ. ಬಾಗಿಲು ಕೈ ಮುಗಿದು ಈ ಎಲ್ಲ ದೇಶಭಕ್ತಿ ಗೀತೆಗಳನ್ನೆಲ್ಲ ನೀವು ನಿಮ್ಮ ಶಾಲೆಯಲ್ಲೆಲ್ಲ ಹಾಡ್ತಾ ಇದ್ರಿ ಅಲ್ವಾ?
0: ಹೌದು,
1: ಮಕ್ಕಳಿಗೆ ಕಲಿಸ್ತಾ ಇದ್ರಿ. ಹೇಗಿತ್ತು ಶಿಕ್ಷಕ ಜೀವನ?
0: ಶಿಕ್ಷಕ ಜೀವನ ನನಗೆ ತುಂಬಾ ತುಂಬಾ ಅಂತೇಳಿ ಹೇಳಿದ್ರೆ ಅದನ್ನು ಇದು ಹೇಳಲಿಕ್ಕೆ ಇದಾಗಬೇಕಾಗ, ಅದೇ ನಿವೃತ್ತಿ ಹೊಂದುವಾಗ ತುಂಬ ಬೇಸರ ಆಗಿದೆ. ಅಂದರೆ ನನ್ನ ಶಾಲೆಗೆ ಹೋದ ಮೇಲೆ ಮನೆಯದ್ದು ಯಾವುದು ನೆನಪಿಲ್ಲ, ಮಕ್ಕಳು ನಾನು ಮಕ್ಕಳು ಮತ್ತು ಏನಾದರೂ ಈ ಶಾಲೆಯ ವಾರ್ಷಿಕೋತ್ಸವ ಮತ್ತು ಈಗ ತಾನೇ ಎಲ್ಲ ಪ್ರತಿಭಾ ಕಾರಂಜಿ ಅಂತ ಒಂದು ದೊಡ್ಡ ಸ್ಪರ್ಧೆಯನ್ನು ಶಿಕ್ಷಣ ಸಂಸ್ಥೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಆದ್ರಿಂದ ಅದಕ್ಕೆ ತಯಾರು ಮಾಡುವುದು ಮತ್ತೆ ಅಂತೂ ಮಕ್ಕಳ ಜೊತೆಯಲ್ಲಿ ಕುಣಿಯುವುದು, ಗೊತ್ತಿದ್ದದನ್ನು ಮಕ್ಕಳಿಗೆ ಅದನ್ನು ತಿಳಿಸಿಕೊಡುವಂಥದ್ದು ಬಹಳ ಸಂತೋಷದ ನನಗೆ ಕೆಲಸ, ಅದು ಮರೀಲಿಕ್ಕಿಲ್ಲ. ಅದನ್ನು
1: ಯಾವೆಲ್ಲ ಶಾಲೆಗಳಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದೀನಿ
0: ನಾನು? ಪ್ರಥಮತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗೋಡು ಕಿನ್ನಿಗೋಳಿ, ಆಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲ ತಲಪಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಲ್ಲಕಾಡು, ದಕ್ಷಿಣ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ, ಮರಕಡದಲ್ಲಿ ನಾನು ನಿವೃತ್ತಿ ಹೊಂದಿದ್ದು 22 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ದೇನೆ.
1: ಓಕೆ, ಶಿಕ್ಷಕ ಸೇವೆಯಲ್ಲಿ ನೀವು ಈ ಸಾಹಿತ್ಯದ ಸ್ವಲ್ಪ ರಚನೆ ಎಲ್ಲ ಹಾಗೆ ಬಂತು ನಿಮಗೆ ಶಿಕ್ಷಕ ಸೇವೆಯಿಂದ?
0: ಹೌದು ಹೌದು, ಶಿಕ್ಷಕ ಸೇವೆಯೇ ನನಗೆ ಅದು
1: ಸಾಹಿತ್ಯ ರಚನೆಗೆ ಮೂಲ ಕಾರಣ
0: ಆಗಿದೆ.
1: ನೀವು ಬೇರೆ ಬೇರೆ ಪುಸ್ತಕಗಳನ್ನು ಬರೆದಿದ್ದೀರಿ, ಬೇರೆ ಬೇರೆ ನಾಟಕ ಸಂಕಲನ ಇರ್ಬೋದು, ತುಳು ಕವಿತೆ, ಅದರಲ್ಲಿ ನೀವು ಪಾಡ್ತನ ಎಲ್ಲ ಹಾಡ್ತೀರಿ, ಹೌದಲ್ವಾ?
0: ಅದರಲ್ಲಿ ನಾಟಕದಲ್ಲಿ ನಾನು ಪಾರ್ಧನ ಇದು ವ್ಯಕ್ತಪಡಿಸಲಿಲ್ಲ, ಬೇರೆ ಅದು ಬೇರೆ ಹೀಗೆ
1: ಹೀಗೆ ಕಾರ್ಯಕ್ರಮಗಳಲ್ಲಿ
0: ಕಾರ್ಯಕ್ರಮಗಳಲ್ಲಿ ಒಮ್ಮೊಮ್ಮೆ ಹಾಡ್ತೇನೆ. ಅದೇ
1: ಅದರಲ್ಲಿ ಭಾವಲಹರಿ ಕವನ ಸಂಕಲನ ಇರ್ಬೋದು, ಐಸಿರದ ಬೋಡು ತುಳು ಕವಿತೆ, ಪಂಚಪುರ್ಪ, ನಮ್ಮೂರಿನ ಬೈಲ ಗುತ್ತು, ಸಂತೃಪ್ತಿ ನಾಟಕಗಳು.
0: ನಾಟಕ ಅಂತೇಳಿ ಹೇಳಿದ್ರೆ ಸಾಹಿತ್ಯ ಸಾಹಿತ್ಯ ಎಂದಾದ್ಮೇಲೆ ಅದರಲ್ಲಿ ನಾಟಕ, ಕವನ, ಕವಿತೆ, ನೃತ್ಯ, ಸಂಗೀತ, ಭಾಷಣ, ಪ್ರಬಂಧ ಇವೆಲ್ಲವೂ ಪ್ರಕಾರಗಳಿವೆ. ಇವೆಲ್ಲವೂ ಸಾಹಿತ್ಯದಲ್ಲಿ ಅಡಕವಾಗಿದೆ. ಆದುದರಿಂದ ಅವೆಲ್ಲವುಗಳನ್ನು ನನಗೆ ಮಕ್ಕಳಿಗೆ ನೀರೆರೆಯಲಿಕ್ಕೆ ಅದನ್ನು ಪೋಷಿಸಲಿಕ್ಕೆ ನನಗೆ ಸಾಧ್ಯ ಆಯಿತು. ಜನಜೀವನದ ಸಾಮಾಜಿಕ ಜನಜೀವನದ ಮೇಲೆ ಒಂದು ಪ್ರಭಾವ ಬೀರುವಂತಹ ಅಭಿನಯ ಮತ್ತು ಮಾತುಗಾರಿಕೆಗೆ ಸ್ವಲ್ಪ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಸಣ್ಣ ಸಣ್ಣ ನಾಟಕಗಳನ್ನು ಬರೆದು ಮಕ್ಕಳಿಗೆ ಅಭ್ಯಾಸ ಮಾಡಿದರೆ ನಿಜವಾಗಿ ಅದು ಅದೇ ಹೇಳ್ತಾರೆ, ನಾಟಕ ಕೂಡ ಒಂದು ಸಮಾಜದ ಕನ್ನಡಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ತುಂಬಾ ದೊಡ್ಡದಾದದಲ್ಲ, ಸರಳ
1: ಸಾಮಾಜಿಕ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಅದನ್ನು ವ್ಯಕ್ತಪಡಿಸುವಂತಹ ನಾಟಕಗಳು ಬೇಕು.
0: ನಾಟಕಗಳು
1: ಸಾಮಾಜಿಕ ಜಾಗೃತಿಯನ್ನು ಉಂಟು ಮಾಡುವಂತಹ ನಾಟಕಗಳು ಬೇಕು ಅಂತ ಹೇಳ್ತೀರಿ. ಈ ನಾಟಕದ ಬರವಣಿಗೆ ಹೇಗೆ ಶುರುವಾಯಿತು? ನಾಟಕಗಳಲ್ಲಿ ಅಭಿನಯ ಎಲ್ಲ?
0: ನಾಟಕ ನಾನು ಪ್ರೌಢ ಶಿಕ್ಷಣ ಮಾಡುವಾಗಲೇ ನನ್ನನ್ನು ನಾಟಕಕ್ಕೆ ನನ್ನ ಗುರುಗಳು ಸೇರಿಸ್ತಿದ್ರು. ಮತ್ತು ನಮ್ಮ ಮನೆ ಕದ್ರಿ ಇತ್ತು, ಕದ್ರಿಯ ಹತ್ತಿರ ಸಾಂಸ್ಕೃತಿಕ ಕಾರ್ಯಕ್ರಮ ಜಾತ್ರೆ ಸಮಯ ಎಲ್ಲ ಯಾವಾಗ್ಲೂ ಅಲ್ಲಿ ನಡೀತಾ ಇರ್ತದೆ. ಅಲ್ಲಿ ನನಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಎಲ್ಲ ನೋಡಿ ತುಂಬಾ ನನಗೆ ಅದು ಸಹಾಯಕ್ಕೆ ಅನುವಾಯಿತು.
1: ಹಾಗೆ ನೀವು ಅರ್ಥಧಾರಿಯಾಗಿ ಕೂಡ ಯಕ್ಷಗಾನದಲ್ಲಿ ಕೂಡ
0: ಭಾಗವಹಿಸಿದ್ದೇನೆ.
1: ಅದರ ಒಂದಷ್ಟು ಏನು ಯಕ್ಷಗಾನದ ತುಣುಕುಗಳನ್ನು ಹೇಳಬಹುದು?
0: ತುಣುಕುಗಳನ್ನು ಸರಿ
1: ಯಾವೆಲ್ಲ?
0: ಒಂದು ಕನ್ನಡ ದಾಕ್ಷಾಯಿಣಿ ಇದು ಯಕ್ಷಗಾನ, ಮತ್ತು ತುಳುವಿನಲ್ಲಿ ಉಳ್ಳಾಲದ ರಾಣಿ ಅಬ್ಬಕ್ಕ. ತುಳುವಿನಲ್ಲಿ ಮೊದಲು ನಮ್ಮ ಇಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿಯೇ ನಾವು ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಎಲ್ಲ ಸದಸ್ಯರು ಸೇರಿ ಯಕ್ಷಗಾನ ನಡೆಸಿದ್ ನನಗೆ ಯಕ್ಷಗಾನದಲ್ಲಿ ಭಾಗವಹಿಸಬೇಕೆಂದು ತುಂಬಾ ಆಸೆ ಇತ್ತು. ಆದ್ರೆ ಇವರು ದಿನಕರ ಪಚ್ಚನಾಡಿಯವರು ಮತ್ತೆ ಕರಾವಳಿ ಸಂಘದ ಲೇಖಕಿ ಅವರೆಲ್ಲ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟ ಕಾರಣ ನಾವೆಲ್ಲರೂ ಒಂದು ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ಅವಕಾಶ ಸಿಕ್ಕಿತು. ಅಲ್ಲಿ ನನಗೆ ವೃದ್ಧ ಬ್ರಾಹ್ಮಣನಾಗಿ ನನಗೆ ಒಂದು ಪಾತ್ರವನ್ನು ಕೊಟ್ಟರು. ಹೀಗೆ ಒಂದು ಸಣ್ಣ ತುಣುಕನ್ನು ಹೇಳುವುದಾದರೆ, ದಕ್ಷ ಮಹಾರಾಜರು ಒಂದು ದೊಡ್ಡ ಮಹಾಯಾಗವನ್ನು ಏರ್ಪಡಿಸ್ತಾರೆ. ದಾಕ್ಷಾಯಿಣಿ ಅವರಿಗೆ ಗೊತ್ತಿರುವುದಿಲ್ಲ. ಒಂದು ದಿವಸ ಹೀಗೆ ಅವರು ಅರಮನೆಯಲ್ಲಿ ವೃಂದಾವನದಲ್ಲಿ ಆಸೀನರಾಗಿ ಕುಳಿತಾಗ ಊರಿಗೆ ಊರೇ ಸಾಲುಗಟ್ಟಿ ಲಕ್ಷೋಪಲಕ್ಷ ಜನರು ಒಂದಾಗಿ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಇದನ್ನು ಕಂಡ ದಾಕ್ಷಾಯಿಣಿಯವರಿಗೆ ಆಶ್ಚರ್ಯ ಆಗ್ತದೆ. ಅದು ಅಲ್ಲದೆ ವೃದ್ಧ ಬ್ರಾಹ್ಮಣ ಮತ್ತು ಅವರ ಹೆಂಡತಿ ಮಕ್ಕಳನ್ನು ಸೇರಿ ಒಟ್ಟಿಗೆ ಅವರು ಕೂಡ ಹೋಗುವುದನ್ನು ನೋಡಿ ದಾಕ್ಷಾಯಿಣಿಯವರು ಕರೀತಾರೆ, ಬ್ರಾಹ್ಮಣೋತ್ತಮರೇ ಎಲ್ಲಿಗೆ ಹೋಗುತ್ತಿದ್ದೀರಿ? ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಸೇರಿಸಿಕೊಂಡು ಹೋಗುವುದಾದರೂ ಎಲ್ಲಿಗೆ ಸ್ವಾಮಿ? ಆ ಬ್ರಾಹ್ಮಣ ವೃದ್ಧ ಬ್ರಾಹ್ಮಣರಲ್ಲಿ ಕೇಳ್ತಾರೆ, ಶತ ಸಾವಿರ ಸಂಖ್ಯೆಯಲ್ಲಿ ಹೋಗುತ್ತಿರುವುದಾದರೂ ಎಲ್ಲಿಗೆ? ಆ ನೀವು ಹೋಗುತ್ತಿರುವ ಒಂದು ಹಿನ್ನೆಲೆಯನ್ನಾದರೂ ನನಗೆ ಹೇಳುವಿರಾ ಸ್ವಾಮಿ ಎಂದು ವಿನ್ನಯಿಸಿದಾಗ ಆ ವೃದ್ಧ ಬ್ರಾಹ್ಮಣ, ಅಮ್ಮ, ನಾವೆಲ್ಲರೂ ಒಂದು ಮಹತ್ತರವಾದ ಯಾಗ ಕಾರ್ಯಕ್ಕೆ ಹೋಗುತ್ತಿದ್ದೇವಮ್ಮ. ಅಲ್ಲಿ ಬಹಳ ದಕ್ಷಿಣೆಯನ್ನು ನೀಡುವರಂತೆ. ಹಣದ ರಾಶಿ ತುಂಬಿ ದೊಡ್ಡ ಬೆಟ್ಟವೇ ಆಗಿದೆಯಂತೆ. ನಮ್ಮೆಲ್ಲರ ಅಪೇಕ್ಷೆಗಳನ್ನು ಈಡೇರಿಸುವ ಮಹಾದಾನವನ್ನೇ ಮಾಡುತ್ತಾರಂತೆ ಅಮ್ಮ. ನಾವೆಲ್ಲರೂ ಬರಬೇಕೆಂದು ಆಮಂತ್ರಣ ನೀಡಿದ್ದಾರೆ. ಭೂರಿ ಭೋಜನ, ಭೂರಿ ದಕ್ಷಿಣೆ, ಹೀಗಿರುವಾಗ ಹೋಗದಿರುವುದಕ್ಕೆ ಆಗುತ್ತದೆ ಅಮ್ಮ? ಅದಕ್ಕೆ ದಾಕ್ಷಾಯಿಣಿ ಹೇಳ್ತಾರೆ, ಅಂತಹ ದೊಡ್ಡ ಯಾಗ ಮಾಡುವ ಪುಣ್ಯಾತ್ಮ ಯಾರು ಎಂದು ಕೇಳಿದಾಗ, ಓಹೋ ಅದ ಅಮ್ಮ, ಪ್ರಜಾದೀಶ್ವರರಿಗೆ ಈಶ್ವರರಾಗಿರುವಂತವರು ಅವರು, ದಕ್ಷ ಪ್ರಭುಗಳಮ್ಮ. ಕೇಳಿದಾಗ ಅವರ ಮುಖ ಸಪ್ಪೆಯಾಯಿತು. ಈ ಸಪ್ಪೆ ಮೋರೆಯನ್ನು ನೋಡಿದ ಬ್ರಾಹ್ಮಣ, ಅದು ಯಾಕೆ ಅಮ್ಮ ನಿಮ್ಮ ಮುಖ ಸಪ್ಪೆಯಾಯಿತು? ನಿಮಗೆ ಆಮಂತ್ರಣ ಬರಲಿಲ್ಲವೇ? ಆಯಿತು ಅಮ್ಮ, ನಮ್ಮೊಟ್ಟಿಗೆ ಬನ್ನಿ, ನಾವು ಎಲ್ಲರೂ ಒಟ್ಟು ಸೇರಿ ಹೋಗೋಣ. ಅದಕ್ಕೆ ದಾಕ್ಷಾಯಿಣಿಯವರು, ಇಲ್ಲ ಸ್ವಾಮಿ, ನೀವು ಹೋಗಿ, ನಿಮ್ಮ ಹಿಂದೆ ನಾನು ಬರುತ್ತೇನೆ, ನಾವು ಹೋಗ್ತೇವೆ. ಅಂತಹ ದೊಡ್ಡ ಯಾಗ ಮಾಡುವಾಗ ಹೋಗದೆ ಇರಲಿಕ್ಕೆ ಆಗುವುದಿಲ್ಲಮ್ಮ, ಹೋಗುತ್ತೇವೆ ಅಂತೇಳಿ ಹೇಳಿ ತುಂಬಾ ದೂರ ಹೋದವರು ಬ್ರಾಹ್ಮಣ ಪುನಃ ಬಂದು ಆ ದಾಕ್ಷಾಯಿಣಿ ಅಮ್ಮನವರಲ್ಲಿ, ಅಮ್ಮ, ನನ್ನ ಪ್ರೀತಿಯ ಹೆಂಡತಿಗೆ ಒಂದು ಪಟ್ಟೆ ಸೀರೆ ಕೊಡುವಿರಮ್ಮ, ನನಗೆ ಒಂದು ಪಟ್ಟೆ ಶಾಲು ಅಷ್ಟು ಕೊಟ್ಟರೆ ಸಾಕಮ್ಮ. ಅದಕ್ಕೆ ದಾಕ್ಷಾಯಿಣಿಯವರು, ಆಯ್ತಮ್ಮ, ಆಮೇಲೆ ನಿಮ್ಮನ್ನು ಭೇಟಿಯಾಗುತ್ತೇನೆ, ಅಲ್ಲಿ ಕೊಡುವ. ಆಯ್ತು ಆಯ್ತು, ಹೋಗಿ ಹೋಗಿ ಬನ್ನಿ ಸ್ವಾಮಿ ಎಂದು ಹೇಳಿದಾಗ ಆ ವೃದ್ಧ ಬ್ರಾಹ್ಮಣ ಕೋಲನ್ನು ಕುಟ್ಟಿಕೊಂಡು ಹೋಗಿ ತುಂಬ ಹೊತ್ತಿನ ನಂತರ ಪುನಃ ಹಿಂದೆ ಬಂದು, ಅಮ್ಮ ಅಮ್ಮ, ನನ್ನ ಮಗುವಿಗೆ ಏನಾದರೂ ಒಂದು ಕೊಡಬಹುದೇನಮ್ಮ ಎಂದು ಕೇಳಿದಾಗ, ಆಯ್ತಮ್ಮ, ನಿಮ್ಮ ಇಚ್ಛೆಯ ವಿಷಯ ಯಾವುದೆಲ್ಲ ಇದೆ, ನಿಮಗೆ ಏನೆಲ್ಲ ಬೇಕು ಎಲ್ಲ ಅಲ್ಲಿ ನಾನು ಕೊಡಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಆ ದಾಕ್ಷಾಯಿಣಿಯವರು ಹೇಳಿದಾಗ ಬ್ರಾಹ್ಮಣನ ಹೆಂಡತಿ ಮಕ್ಕಳೆಲ್ಲರೂ ಸೇರಿ ಹೋಗುವಂತ ಒಂದು ತುಣುಕು ಅದು.
1: ಬಹಳ ಚೆನ್ನಾಗಿ ಹೇಳಿದ್ರಿ. ಆ ತುಣುಕವನ್ನು ಬಹಳ ವೃದ್ಧ ಬ್ರಾಹ್ಮಣ ಮತ್ತು ದಾಕ್ಷಾಯಿಣಿ ನಡುವೆ ನಡೆಯುವಂಥ ಒಂದು ಸಂಭಾಷಣೆಯನ್ನು ಹೇಳಿದ್ರಿ. ಹಾಗೆ ಈ ಬರವಣಿಗೆಗೆ ಹೇಗೆ ತೊಡಗಿಸಿಕೊಳ್ತೀರಿ ನೀವು, ಯಾವಾಗ ಯಾವ ಹೊತ್ತಿನ ಮತ್ತೆ ಹೇಗೆ ಈ ಶಿಕ್ಷಕ ಜೀವನದಲ್ಲಿ ತೊಡಗಿಸಿಕೊಂಡಾಗ ಎಲ್ಲ ಪುಸ್ತಕಗಳನ್ನು ಪ್ರಕಟಿಸಿದ್ರಾ ಹೇಗೆ?
0: ಇಲ್ಲ, ಶಾಲೆಯಲ್ಲಿಯೇ, ಶಾಲೆಯಲ್ಲಿ ನಮಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಶಾಲೆಯಲ್ಲಿ ನಮಗೆ ಮಕ್ಕಳನ್ನು ಪ್ರೋತ್ಸಾಹಿಸಲು ನಮ್ಮ ಶಾಲೆಯ ಎಲ್ಲ ಶಾಲೆಯಲ್ಲಿ ಅದು ಈ ರೀತಿಯ ಕವನಗಳನ್ನು ಬರೆಯುವುದು, ನಾಟಕ ಬರೆಯುವುದು ಮತ್ತು ಮಕ್ಕಳಿಗೆ ಕಲಿಸುವುದು. ಶಾಲೆಯಿಂದ ಅಲ್ಲಿ ಫ್ರೀ ಪಿರಿಯಡ್ ಸಿಕ್ಕಿದ್ರೆ, ಒಂದು ಪಿರಿಯಡ್ ಸಿಕ್ಕಿದ್ರೆ ಸಾಕು, ಸ್ವಲ್ಪ ಅಲ್ಲಿ ಸಮಯ ಸಿಕ್ಕಿದಾಗ ಬರೆಯುವಂತಹ ಅಭ್ಯಾಸವನ್ನು ಮಾಡಿಕೊಂಡೆ. ಮತ್ತು ಮನೆಗೆ ಬಂದು ಎಲ್ಲ ಕೆಲಸ ಎಲ್ಲ ಆದ ನಂತರ ರಾತ್ರಿ ಹೊತ್ತಿನಲ್ಲಿ ಕೂಡ ನಾನು ಪುಸ್ತಕ ನಾಟಕಗಳನ್ನು ಬರೆಯುವುದು, ಪದ್ಯ ಬರೆಯುವುದು, ಏನಾದರೂ ಎಲ್ಲ ಬರೀತಾ ಇರೋದು ಅಗತ್ಯಕ್ಕೆ. ನೋಡಿ, ಈಗ ನನಗೆ ಅದು ಶಿಕ್ಷಕ ವೃತ್ತಿಯಲ್ಲಿ ಇರುವಾಗ ಪುಸ್ತಕ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ, ಎಲ್ಲವನ್ನು ಬರೆದಿಟ್ಟುಕೊಂಡೆ. ಆ ನಂತರ ನಿವೃತ್ತಿ ಹೊಂದಿದ ನಂತರ ಕೃತಿಯನ್ನು ಬಿಡುಗಡೆಗೊಳಿಸಲು ನನಗೆ ಅವಕಾಶ ಸಿಕ್ಕಿತು.
1: ಓಕೆ, ಶಿಕ್ಷಕ ವೃತ್ತಿಯ ನಂತರ, ಶಿಕ್ಷಕ ವೃತ್ತಿಯನ್ನು ಬಿಟ್ಟ ನಂತರ ಇದೆಲ್ಲ 5 ಪುಸ್ತಕಗಳನ್ನು ಪ್ರಕಟಿಸಿದಿರಿ, ಬೇರೆ ಬೇರೆ ಪ್ರಕಾಶಕರಲ್ಲಿ ಅವರು ಕೂಡ ನಿಮ್ಮ ಏನು ಪುಸ್ತಕಗಳನ್ನು.
0: ಹೌದು, ಇದರಲ್ಲಿ ನನಗೆ ಒಂದು ಎಲ್ಲ ಪುಸ್ತಕವನ್ನು ಬರೆಯಲು ಈ ಸಂತೃಪ್ತಿ ಎಂಬ ನಾಟಕ ಮೊನ್ನೆ ಇತ್ತೀಚೆಗೆ ಅದು ಕಾರ್ಕಳದಲ್ಲಿ ಬಿಡುಗಡೆ, ಪುಸ್ತಕ ಮನೆಯವರು, ಕ್ರಿಯೇಟಿವ್ ಸಂಸ್ಥೆ ಪುಸ್ತಕ ಮನೆ ಅವರು ಬಿಡುಗಡೆಗೊಳಿಸಿದ್ರು. ಆಮೇಲೆ ಭಾವಲಹರಿ, ನಮ್ಮೂರ ಬೈಲಗುತ್ತು, ಐಸಿರದ ಬೂಡು ಮತ್ತು ಪಂಚಪುರ್ಪ, ಈ ಪುಸ್ತಕ, ಈ ಕೃತಿಗಳನ್ನು ಬರೆಯಲು ನನಗೆ ನಮ್ಮ ಅಮೃತ ಪ್ರಕಾಶ ಇಲ್ಲಿಯ ಸಂಸ್ಥೆಯ ಸಂಪಾದಕಿಯೂ ಹೌದು, ಅವರು ಸಾಹಿತಿಯೂ ಹೌದು, ತುಂಬಾ ಗೌರವಗಳನ್ನು, ಪ್ರಶಸ್ತಿ ಸನ್ಮಾನಗಳನ್ನು ಗಳಿಸಿದವರು ಕೂಡ ಮಾಲತಿ ಶೆಟ್ಟಿ ಮಾಣೂರು, ಇವರ ಸಹಕಾರ ಪ್ರೋತ್ಸಾಹದಿಂದ ನನಗೆ ಈ ಎಲ್ಲ ಕೃತಿಗಳನ್ನು ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯವಾಯಿತು.
1: ಹಾಗೆ ನೀವು ಯಾವೆಲ್ಲ ಈಗ ಯಕ್ಷಗಾನದ ಅರ್ಥಧಾರಿಯಾಗಿದ್ದೀರಿ ಮತ್ತೆ ಯಕ್ಷಗಾನದಲ್ಲಿ ವೇಷಧಾರಿ ಕೂಡ ಆಗಿದ್ದೀರಿ, ಯಾವ
0: ಅದೇ ವೃದ್ಧ ಬ್ರಾಹ್ಮಣನಾಗಿ
1: ವೇಷಧಾರಿಯಾಗಿದ್ದೀರಿ.
0: ಇದರಲ್ಲಿ ಉಳ್ಳಾಲದ ರಾಣಿ ಅಬ್ಬಕ್ಕದಲ್ಲಿ ಒಂದು ದೂತನ
1: ಪಾತ್ರ ಮಾಡಿದ್ದೀರಿ?
0: ಪಾತ್ರ ಮಾಡಿದ್ದೇನೆ. ಅದು ಲಕ್ಷ್ಮಪ್ಪ ಬಂಗರಸರೊಡನೆ ಒಂದು ಸಂಭಾಷಣೆ, ಗೋವಾದ ದೂತನಾಗಿ.
1: ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಿ, ತುಳು ಮತ್ತು ಕನ್ನಡ. ಯಾವ ಕವಿತೆಯನ್ನು ಈಗ ವಾಚಿಸಿದಾದರೆ?
0: ಈಗ ವಾಚಿಸ್ತೇನೆ.
1: ಕನ್ನಡ ಇದೆ, ತುಳು ಇದೆ.
0: ಕನ್ನಡ ಇದೆ, ತುಳು ಇದೆ. ಹೆಣ್ಣು ಕುಟುಂಬದ ಕಣ್ಣು, ಹೆಣ್ಣು ಹೊನ್ನು ಮಣ್ಣು, ಪವಿತ್ರವಾದ ನಿಧಿಯಾಗಿರಲು. ಹೆಣ್ಣು ಹೊನ್ನು ಮಣ್ಣು ಪವಿತ್ರವಾದ ನಿಧಿಯಾಗಿರಲು. ಹೆಣ್ಣಿಗೂ ಹೊನ್ನಿಗೂ ಅದೆಂತಹ ಬಾಂಧವ್ಯ, ಹೆಣ್ಣಿಗೂ ಹೊನ್ನಿಗೂ ಅದೆಂತಹ ಬಾಂಧವ್ಯ, ಅದೆಂತಹ ನಂಟು. ಕರುಳ ಕುಡಿಗಳ 100 ತಪ್ಪನ್ನು ಕ್ಷಮಿಸುವ ಕ್ಷಮಯಾದಾತ್ರಿ ಹೆಣ್ಣು, ಕರುಳ ಕುಡಿಗಳ 100 ತಪ್ಪನ್ನು ಕ್ಷಮಿಸುವ ಕ್ಷಮಯಾದಾತ್ರಿ ಹೆಣ್ಣು. ಹೆಣ್ಣು ನವಮಾಸ ಬಸಿರನ್ನು ಹೊತ್ತು ಭೂಮಿಗೆ ಒಯ್ದು ಬದುಕನ್ನು ಬೆಳೆಸುವ ಕಣ್ಣಿಗೆ ಕಾಣುವ ದೇವತೆ ಹೆಣ್ಣು. ಬಾಳಿನಲ್ಲಿ ಕಹಿಯನ್ನು ತಾನುಂಡು ಮನೆಮಂದಿಗೆ ಸಿಹಿಯನ್ನು ಹಂಚಿದ, ಬಾಳಿನಲ್ಲಿ ಕಹಿಯನ್ನು ತಾನುಂಡು ಮನೆಮಂದಿಗೆ ಸಿಹಿಯನ್ನು ಹಂಚಿದ, ಸುಖ ಸಂಸಾರಕ್ಕೆ ಭೂಷಣವಾಗಿ ಹೇಳು, ಸುಖ ಸಂಸಾರಕ್ಕೆ ಭೂಷಣವಾಗಿ ಹೇಳು, ಕುಟುಂಬದ ಕಣ್ಣಾಗಿ ಹೇಳು ಈಕೆ, ಕುಟುಂಬದ ಕಣ್ಣಾಗಿ ಹೇಳು ಈಕೆ. ಹೃದಯ ವೈಶಾಲ್ಯತೆಗೆ ಪ್ರತಿಬಿಂಬದಂತೆ ಕಲಶದ ಕನ್ನಡಿಯಾಗಿ ಮಿಂಚುತ್ತಿರಲು, ಹೃದಯ ವೈಶಾಲ್ಯತೆಗೆ ಪ್ರತಿಬಿಂಬದಂತೆ ಕಲಶದ ಕನ್ನಡಿಯಂತೆ ಮಿಂಚುತ್ತಿರಲು, ಈ ಕನ್ನಡಿಯನ್ನೇ ನುಚ್ಚು ನೂರಾಗಿಸುವರಲ್ಲ, ಅಮಾನುಷ ಕೃತ್ಯವೆಸಗಿ ಸುಟ್ಟು ಭಸ್ಮ ಮಾಡುವರಲ್ಲ, ಹೆಣ್ಣಿನ ಪಾವಿತ್ರ್ಯತೆಯನ್ನು ಮಣ್ಣು ಮಾಡುವರಲ್ಲ. ನೋವಿನ ಮಿಡಿತವಿದೆ ಈ ಹೆಣ್ಣಿಗೆ, ಬದುಕಿನ ತುಡಿತವಿದೆ ಈ ಹೆಣ್ಣಿಗೆ, ನೋವು ನಲಿವು ಹೆಣ್ಣಿನ ಬದುಕಿನಲ್ಲಿದೆ. ಹೆಣ್ಣಿಂದಲೇ ಮನೆ ನಂದಾಗೋಕುಲ, ಹೆಣ್ಣಿಂದಲೇ ಮನೆ ನಂದಾಗೋಕುಲ.
1: ಬಹಳ ಚೆನ್ನಾಗಿ ಹೆಣ್ಣಿನ ಬಗ್ಗೆ ಇರುವಂತ ಒಂದು ಯಾವೆಲ್ಲ ಹೆಣ್ಣಿನ ಬಗ್ಗೆ ಇರುವಂಥ ವಿಷಯಗಳು ಅಡಕವಾಗಿವೆ ಅನ್ನೋದು, ಯಾವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಪ್ರಾಮುಖ್ಯತೆಯನ್ನು ಪಡೀತಾಳೆ ಅನ್ನೋದರ ಬಗ್ಗೆ ನಿಮ್ಮ ಕವಿತೆಯಲ್ಲಿ ಆ ಭಾವವನ್ನು ತುಂಬಿ ಬರೆದಿದ್ದೀರಿ. ಈಗ ಒಂದು ಒಂದಷ್ಟು ವಿರಾಮದ ನಂತರ ಮತ್ತೆ ಮಾತುಕತೆ ಮುಂದುವರಿಸೋಣ.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಚಿಡ್ವಳ್. ಹಾಗೆ ಇವತ್ತಿನ ಹೃದಯ ರಾಗದ ಅತಿಥಿಯಾಗಿ ನಿವೃತ್ತ ಶಿಕ್ಷಕಿ ಸಾಹಿತಿಯಾದಂಥ ಪುಷ್ಪಾ ಜೋಗಿ ಅವರು ಇದ್ದಾರೆ. ನೀವು ಕೂಡ ಇವರ ಜೊತೆ ಮಾತಾಡಬಹುದು. ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಜೊತೆಗೆ ಹಾಡು ಕೂಡ ಹಾಡ್ತಾರೆ, ಜೊತೆಗೆ ಯಕ್ಷಗಾನ ವೇಷಧಾರಿ ಕೂಡ ಆಗಿದ್ದಾರೆ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
1: ರತ್ನ
0: ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ನಮಸ್ತೆ.
1: ತುಂಬಾ ಚೆನ್ನಾಗಿ ಮಾತನಾಡಿರಿ, ತುಂಬಾ ಖುಷಿ ಆಯ್ತು. ನಿಮ್ದು ಹಾಡೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು.
2: ಹೌದಾ?
1: ಬುದ್ಧ ಬ್ರಾಹ್ಮಣ ಮತ್ತು ದಾಕ್ಷಾಯಿಣಿಯ ಮಾತು ಸಂಭಾಷಣೆ ಅದು ಮಾಡಿದ್ದು ತುಂಬಾ ಖುಷಿ ಆಯ್ತು.
0: ತುಂಬಾ ಖುಷಿ
1: ಆಯ್ತಾ? ಬಗ್ಗೆ ಒಂದು ತವಣ ಕವಿ ಹೇಳಿದಿರಲ್ಲ, ಕವಿತೆ.
2: ಹೌದು,
1: ಅದು ಸಹ ತುಂಬಾ ಚೆನ್ನಾಗಿತ್ತು, ಕೇಳಿ ತುಂಬಾ ಖುಷಿ ಆಯ್ತು.
2: ಧನ್ಯವಾದ. ನಿಮಗೂ ಕೂಡ ಕೇಳಿದ ಅದನ್ನು ಮೆಚ್ಚಿಕೊಂಡಂತಹ ನಿಮಗೂ ಕೂಡ ಧನ್ಯವಾದಗಳು.
0: ಓಕೆ ಓಕೆ, ಧನ್ಯವಾದಗಳು ರತ್ನಕ್ಕ ಅವರೇ. ಓಕೆ, ರತ್ನಕ್ಕ ಅವರು ಅವರು ಕೂಡ ಕವನವನ್ನು ಮೆಚ್ಚಿದ್ದಾರೆ. ಹಾಗೆ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಏನು ಬೇರೆ ಬೇರೆ ಪುಸ್ತಕಗಳನ್ನು ಬರೆದರ ಜೊತೆಗೆ ಈ ಶಿಕ್ಷಕ ಜೀವನದಲ್ಲಿ ಹಲವಾರು ನೋವು ನಲಿವನ್ನು ನೀವು ಕಂಡಿದ್ದೀರಿ. ನಿಮ್ಮ ಏನು ಕಲಿಸಿದಂತ ಮಕ್ಕಳು ಏನಾದರೂ ಸಿಗ್ತಾರೆ ನಿಮಗೆ? ಸ್ಟೂಡೆಂಟ್ಸ್ ಸಿಗ್ತಾರೆ
2: ನಿಮ್ಮ ಪಾಠ ಈಗಲೂ ಕೇಳಿದ ಹಾಗೆ ಆಗ್ತದೆ ಅಂತ ಹೇಳುದು ಕೆಲವು ವಿದ್ಯಾರ್ಥಿಗಳು. ಮತ್ತು ಹೆಚ್ಚು ನಾನು ಅಂದ್ರೆ ತುಂಬಾ ಈ ನಾಟಕದಲ್ಲಿ ನೃತ್ಯದಲ್ಲಿ ಎಲ್ಲ ಅಭಿರುಚಿ ಬೇಕು ನೋಡಿ ಮಕ್ಕಳಿಗೆ ಕೂಡ, ಅಂತ ಮಕ್ಕಳು ಮರೆಯುವುದಿಲ್ಲ ಹೆಚ್ಚಾಗಿ. ಆಗ ಎಲ್ಲಿ ಸಹ ಅವರು ಕೆಲವು ಮಕ್ಕಳು ಫೋನ್ ಮಾಡುದು ಮಾತಾಡುದು ಎಲ್ಲಿಯಾದ್ರೂ ಭೇಟಿಯಾಗುದು ಇದೆ. ಅದರಲ್ಲಿ
0: ಅಕ್ಷರ ದೊಡ್ಡ ಹುದ್ದೆಯಲ್ಲಿ
2: ದೊಡ್ಡ ಹುದ್ದೆಯಲ್ಲಿದ್ದವರು ಇಲ್ಲ, ಲೆಕ್ಚರರ್ಸ್ ಅದೇ ಶಿಕ್ಷಕ, ನನ್ನ ಹಾಗೆ ಶಿಕ್ಷಕರಾದವರು ತುಂಬಾ ಮಂದಿ ಇದ್ದಾರೆ. ಶಿಕ್ಷಕರಾದವರು ಇಲ್ಲಿ ಎಲೆಸಸ್ ಇದ್ರಲ್ಲಿ ಇವಳು ಅಕ್ಷತ ಕುಡ್ಲ ಅಂತೇಳಿ ಇದ್ದಾಳೆ, ಅವಳು ಮರಕಡದಲ್ಲಿ ನನ್ನ ಸ್ಟೂಡೆಂಟ್ ಅವಳು. ಅದೇ ಅವಳು ಎಲ್ಲ ಯಾವುದನ್ನು ಬರೆದು ಕೊಡಿ ಅದನ್ನ ಕೂಡಲೇ ಅದನ್ನು ಬಾಯಾಟ ಮಾಡಿ ಛದ್ಮವೇಷದಲ್ಲೆಲ್ಲ ಈಗಲೂ ಕೂಡ ಮಿಮಿಕ್ರಿಯಲ್ಲಿ ಅಲ್ಲಿ ಇದ್ರಲ್ಲಿ ಮಿಮಿಕ್ರಿಯಲ್ಲಿ ಅವರು ಸ್ವರೂಪ ಇವರು ಕಲಿಸಿದ್ರು. ನಾಟಕದಲ್ಲಿ ಎಲ್ಲ ಗೋಪಾಡ್ಕರ್ ಸರ್ ನಾಟಕ ಎಲ್ಲ ಮತ್ತೆ ನಾವಳು ಮೊದಲು ಶಾಲೆ ಬಿಟ್ಟ ನಂತರ ನಾನು ಅಲ್ಲಿ ಮರಕಡದಲ್ಲಿ ನಾಟಕ ಮಕ್ಕಳ ಹತ್ರ ಮಾಡಿಸ್ಲಿಕ್ಕೆ ನನಗೆ ಸಮಯ ಸಿಕ್ಕಿದ್ದು ಅಲ್ಲಿ.
0: ಹಾಗೆ ತುಳು ಕವಿತೆಗಳನ್ನು ಬರೀತೀರಿ?
2: ತುಳು ಕವಿತೆ,
0: ತುಳುವನ್ನು ಯಾವಾಗ ಬರೀಲಿಕ್ಕೆ ಶುರು ಮಾಡಿದ್ರಿ?
2: ತುಳುವನ್ನು ಒಟ್ಟೊಟ್ಟಿಗೆ ನನಗೆ ಕನ್ನಡ ಮತ್ತು ತುಳುವನ್ನು ನಾನು ಒಟ್ಟೊಟ್ಟಿಗೆ ಬರೀಲಿಕ್ಕೆ ನನಗೆ ಆಸಕ್ತಿ. ಕನ್ನಡಕ್ಕಿಂತ ಸಹ ಈ ತುಳು ಬರೀಲಿಕ್ಕೆ ತುಂಬಾ ಆಸಕ್ತಿ. ಅದರಲ್ಲಿ ಅಂದ್ರೆ ನಾವು ನಮ್ಮ ತುಳುನಾಡಿನ ಮಾತು ಭಾಷೆ ತುಳು ನೋಡಿ, ಅದಕ್ಕೆ ಹೆಚ್ಚು ಶಾಲೆಗಳಲ್ಲಿ ಹೆಚ್ಚಾಗಿ ಒಂದು ಛದ್ಮವೇಷ ಸ್ಪರ್ಧೆ ಏನಾದ್ರೂ ಇದ್ರೆ ಅದು ತುಳುವಿನಲ್ಲಿ ಕೊಡೋದು, ಮಕ್ಕಳು ಕೂಡ ತುಳುವನ್ನು ಬೇಗ ಇದ್ ಮಾಡ್ತಾರೆ. ಅದರಿಂದ ತುಳುವಿನಲ್ಲಿ ಹಾಸ್ಯಕ್ಕೆ ಸ್ವಲ್ಪ ತುಳು ಭಾಷೆ ಸ್ವಲ್ಪ ಒಳ್ಳೇದಾಗ್ತದೆ ಹಾಸ್ಯಕ್ಕೆ. ಒಬ್ಬನಿಗೆ ಅದೇ ಪ್ರೈಮರಿ ಪ್ರಾಥಮಿಕ ಇದ್ರ ಅಲ್ಲಿ ಮರಕಡದಲ್ಲಿ ಒಬ್ಬ ವಿಜಯ್ ಕುಮಾರ್ ಅಂತ ಇದ್ದ, ಅವನಿಗೆ ಭಾರಿ ಒಂದು ಛದ್ಮವೇಷದಲ್ಲಿ ಏನಾದ್ರೂ ಭಾಗವಹಿಸಿ ನೋಡಿದ್ರೆ ತುಂಬಾ ಖುಷಿ ಅವನಿಗೆ, ಏನಾದ್ರೂ ಬರೆದು ಕೊಡಿ ಏನಾದ್ರೂ ಬರೆದು ಕೊಡಿ ಅಂತೇಳಿ. ಹಾಗೆ ಒಮ್ಮೆ ಪೇಂಟರ್ ಬರೀ ನನ್ಗೆ ಆಗ ಅವನು ಕೇಳುವಾಗ ಏನ್ ತಪ್ಪ ಇವನಿಗೆ ಬರೆದು ಕೊಡುದು, ಮತ್ತೆ ಒಂದು ಶಿವರಾಮ್ ಭಟ್ರ ಅಂತ ಒಮ್ಮೆ ಭಟ್ರದ್ದು ಆಗ ಎಲ್ಲ ನೋಡಿ ಇದು ಮಾತಾಡ್ಲಿಕ್ಕಿಲ್ಲ ಮಾತಾಡ್ಬೋದು ಆಗ, ಈಗೀಗ ಛದ್ಮವೇಷದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ. ಛದ್ಮವೇಷದಲ್ಲಿ ಬರೀ ವೇಷಭೂಷಣ ಮತ್ತೆ ಅಭಿನಯ ಅಷ್ಟೇ ನೋಡುದು, ಆಗ ಆಗಲ್ಲ. ಸಾಧಾರಣ 1985 ರಾಜೆ ಅಭಿನಯ ದೊಟ್ಟಿಗೆ ಮಾತುಗಾರಿಕೆಗೆ ಕೂಡ ಅಂಕಗಳನ್ನು ಕೊಡ್ತಿದ್ರು. ಆದ್ರಿಂದ ಆಗ ನನಗೆ ಹಾಗೆ ಅವರಿಗೆ ಮಕ್ಕಳಿಗೆ ಬರೆದುಕೊಳ್ಳಿಕ್ಕೆ ಒಳ್ಳೇದಾಯ್ತು. ಅದೇ ಮತ್ತೆ ತುಳುವಿನಲ್ಲಿ ಕೊರೋನಾದ ಸಮಯ ಒಂದು ತುಳುವಿನಲ್ಲಿ ಕವಿತೆ ಬರೆದಿದ್ದೇನೆ. ಉಡಲ್ದ ಬೇನೆ ಅಂತ ಶೀರ್ಷಿಕೆ ಕೊಟ್ಟೆ ಅದಕ್ಕೆ.
0: ಹೌದಾ?
2: ಬಾನೋರ್ದು ಭೂಮಿಗೆ ಜತ್ತೊಂದು ಬತ್ತಾನ, ಪಾತಾಳೋರ್ದು ಬಡ್ತೊಂದು ಬತ್ತಾನ, ಪರದೇಶೋರ್ದು ರಾವೊಂದು ಬತ್ತಾನ, ರಾವೊಂದು ಕುಡ್ತೊಂದು ಬತ್ತಾನ, ಬುಳೆಪುನ ಕಿನ್ಯ ಮಲ್ಲ ಬಾಲೆಲೇನು, ಜಕ್ಕಡು ಜವನೆರೇನು, ದಂಟೆ ಪತ್ತಿ ಪರಬೇರೇನು, ಮುಕ್ಕುದು ಬುಡಿಯನೆ ರಡ್ಡು ಸಾರತ್ತ ಇರುವದ ಪಾತಕಿ, ರಡ್ಡು ಸಾರತ್ತ ಇರುವದ ಪಾತಕಿ, ಪೊರ್ಲು ತಿರ್ಲದ ತುಳುವಪ್ಪೆನ ಜನೊಕ್ಲು, ದಿಕ್ಕು ದೆಸೆ ಇಜ್ಜಂದೆ ಪರದಾಡಿಯರತ್ತ, ಪೊರ್ಲು ತಿರ್ಲದ ತುಳುವಪ್ಪೆನ ಜನೊಕ್ಲು, ದಿಕ್ಕು ದೆಸೆ ಇಜ್ಜಂದೆ ಪರದಾಡಿಯರತ್ತ, ಇಲ್ಲಿಡ್ದು ರಸ್ತೆಗು ಪೋಡಿದು ಪೋಯರತ್ತ, ಇಲ್ಲಿಡ್ದು ರಸ್ತೆಗು ಪೋಡಿದು ಪೋಯರತ್ತ, ಸೀಕ ಸಂಕಡನು ಲೆತ್ತೊಂದು ಬತ್ತೇರತ್ತ, ಸೀಕ ಸಂಕಡನು ಲೆತ್ತೊಂದು ಬತ್ತೇರತ್ತ, ದೇವರೇ ದೇವರೇ ಮೈಮಿಡು ಬತ್ತನ, ಪಗೆಮಾನೆರ್ನ ಕುತಂತ್ರುಡು ಬತ್ತನ, ದೇವರೆ ಮೈಮಿಡು ಬತ್ತನ, ಪಗೆಮಾನೆರ್ನ ಕುತಂತ್ರುಡು ಬತ್ತನ, ಬತ್ತಿ ಸಾದಿಗೆ ಸುಂಕ ಇಜ್ಜಿ ಪಂಡದು ಒರ ಪಿರಪೋಲ ಒರ ಮಾಯ್ಕ ಆಲ, ಒರ ಪಿರಪೋಲ ಒರ ಮಾಯ್ಕ ಆಲ, ಲೋಕೋಗೇ ಪರಡ್ದಿನ ಈ ಕೊರೋನಾ, ನಿನ್ನ ಒಲಸರಿನ ಒರ ಉಂತಾಲ, ನಿನ್ನ ಒಲಸರಿನ ಒರ ಉಂತಾಲ.
0: ಬಾರಿ ಪೊರ್ಲುದ ಒಂಜಿ ಕವಿತೆ ಮಡತಾರೆ ಪುಷ್ಪಕ್ಕ. ಈಕ್ ಈ ತುಳುತ ಒಂಜಾತು ಬೇಲೆ ಮಲ್ತಾರೆ ಇರಿ, ಎಂಚ ತುಳುತ ಜನಕ್ಕೆ ಮತ ಎಂಚ ಪ್ರೋತ್ಸಾಹ ಮಂತಾರ ಒಂಜಿ ಲೆಪ್ಪುಂಡು. ಹಲೋ
2: ಹಲೋ
0: ಹಲೋ ನಮಸ್ತೆ.
3: ಒಂದು ಯಾನ್ ಸಂದೇಶ್ ಪಾತ್ಯವನ ಆಕಾಶವಾಣಿ
0: ಸಂದೇಶ್.
3: ಮೇಡಮ್ ನಮಸ್ತೆ.
2: ನಮಸ್ತೆ ನಮಸ್ತೆ.
3: ಇರ್ನ ವಿಷಯ ಪುರ ಕೆರಿಯೋನ್ ಇರ್ತೆ ಇರ್ನ ಪ್ರತಿ ಒಂಜಿ ಶಾಲೆಗೆ ಹೋದಿ ಇರು ಗುರುವಾದ ವಿದ್ಯಾ ಕಲ್ಪ ಇರು ಜೋಕ್ಲೆ ಮತ
2: ಸರಿ ಸರಿ
3: ಬಕ್ಕ ಇರ್ನ ಕವಿತೆ ಮತ ಕೇಂಡೆ ತುಳುಟು ತುಳು ಭಾಷೆ ಪೊರ್ಲು ಅಂಚ ತುಳು ಭಾಷೆ ಇಷ್ಟ ಪಂಡಾರು ಇರ್ಲ ಅಂದ ಯಾಲ ಎಂಕ್ಲ ತುಳು ಭಾಷೆನ ಇಷ್ಟ ತುಳುನಾಡ್ದ ಯಾಲ
2: ಸರಿ ಸರಿ
3: ನಮ್ಮ ತುಳುಕು ಸುಳುಕು ಆದ್ಯತೆ ಕೊರುಡು ಅಂದ
2: ತುಳುಟು ನಾಟಕ ಎಲ್ಲ ಬರೆತೆ
3: ಬರೆತಾರೆ
2: ತುಳು ನಾಟಕ ತುಳು ಪಾರ್ದನ ತುಳು ಒಕ ಇಂಚ ಕವಿತೆ ಮಾತ ಬರೆಯರೆ ಈಗ ಬಾರಿ ಒಂಜಿ ತುಂಬುಡ್ದೆ ಆಸಕ್ತಿ ಮುಲ್ಲಕಾಡ್ ಶಾಲೆ ಏರ್ ಬಂದ್ ಗೊತ್ತಾಯ್ಜಿ ಮುಲ್ಲಕಾಡ್ ಶಾಲೆ
3: ಸಂದೇಶ ಆಕಾಶ
2: ಸಂದೇಶ
3: ಮುಲ್ಲಕಾಡ್ ಶಾಲೆ
2: ಮುಲ್ಲಕಾಡ್ ಶಾಲೆ ಯಾನ್ 10 ವರ್ಷ ಇತ್ತೆ
3: 10 ವರ್ಷ
2: ಇತ್ತಾರೆ ಐದು ಒಕ್ಕ ತಲಪಾಡಿ ಐದು ಒಕ್ಕ ಮರಕಡ ಮರಕಡ ಆಡಿ 22 ವರ್ಷ ಇತ್ತೆ.
3: ಓಕೆ ಮೇಡಮ್ ಪಾತ್ರ ಇರೋದು ಖುಷಿ ಆಗಿದ
2: ಧನ್ಯವಾದ ಧನ್ಯವಾದ.
0: ಓಕೆ ನಮ್ಮ ಆಕಾಶವಾಣಿ ಸಂದೇಶ್ ಅವರು ತುಳು ಕವಿತೆಯನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಪಾರ್ದನ ಅಂತ ಹೇಳಿದ್ರೆ ಏನು ಪಾರ್ದನ ಪಾರ್ದನ ಹಾಡ್ತೀರಾ?
2: ಹಾಡ್ತೀನಿ.
0: ಹೌದಾ?
2: ಹಾಡ್ಬೋದಾ?
0: ಹಾಡ್ತೇನೆ. ಪಾರ್ದನ ಅಂದ್ರೆ ಯಾವ ಪಾರ್ದನ? ಅದು
2: ಅದು ಆಟಿಕಳೆಂಜಿ.
0: ಆಟಿಕಳೆಂಜ. ಓಕೆ ಆಟಿಕಳೆಂಜನ ಪಾರ್ದನ ಅಂದ್ರೆ ಆಟಿ ತಿಂಗಳಲ್ಲಿ ಬಹಳ ಕೇಳಿ ಬರ್ತಾ ಇರ್ತದೆ. ಯಾವ್ದೇ ಕಾರ್ಯಕ್ರಮ ಆದ್ರೂ ಆಟಿಕಳೆಂಜ ಬರ್ಲೇಬೇಕು, ಅಲ್ಲಿ ಪ್ರಾರ್ಥನೆ ಹೇಳ್ಬೇಕು. ಮತ್ತೆ ಮನೆ ಮನೆಗೆ ಕೂಡ ಈಗ ಸ್ವಲ್ಪ ಅಪರೂಪ ಆಗಿದೆ.
2: ಈಗ ಅಪರೂಪ ಅಂದ್ರೆ ಹಳ್ಳಿಗಳಲ್ಲೆಲ್ಲ ಈಗ ಆಚರಣೆ ಮಾಡ್ತಾರೆ.
0: ಇದು ನೀವು ಸಂಗ್ರಹಿಸಿದ ಅಲ್ಲ?
2: ಇದು ಬರ್ದದಲ್ಲ, ಸಂಗ್ರಹಿಸಿದ. ಇದು ಸಂಗ್ರಹಿಸಿದ್ದು ಬರ್ದದಲ್ಲ, ಇದೆಲ್ಲ ಬರ್ದದ್ದು. ಇನ್ನು ಮನೆಯಲ್ಲಿ ತುಂಬಾ ಉಂಟು ಡೈರಿಗಳಲ್ಲಿ. ಹೊತ್ತು ತರ್ಲಿಕ್ಕೆ ನನ್ಗೆ ಮತ್ತು ನಾನು ಪೇಪರ್ ಅಲ್ಲಿ ಸಹ ಕೆಲವು ಎಲ್ಲ ಡೈರಿಲಿ ಇದೆ, ಮತ್ತೆ ಕೆಲವು ಪೇಪರ್ ಅಲ್ಲಿ ಸಹ ಬರ್ದು ಇಲ್ಲಿ ನಾನು ಫಸ್ಟ್ ಟೈಮ್ ಬರುದು ನೋಡಿ ಹೇಗೆ ಏನಂತ ಗೊತ್ತಿಲ್ಲ. ಹಾಗೆ ಪೇಪರ್ ಅಲ್ಲಿ
0: ಸಹ ಬಂದು ಕಾರ್ಯಕ್ರಮ ಕೊಡಬಹುದು. ಯಾವ್ದು ಪಾಠ ಹಾಡ್ತೀರಿ?
2: ಆಟಿಕಳೆದು.

0: ಬಹಳ ಚೆನ್ನಾಗಿ ಬಾರಿ ಪೊರ್ಲುಡು ಒಂಜಿ ಅಂಚನೆ ಕೆಲವತ್ತ ಇರ ನಾಟಕ ಬರತ್ತಾರ ನಾಟಕ ಪಂಚಪುರ್ಪ ಗುಂಡನನ್ನ ಕಿರಿಕಿರಿ ಪರಿಸರವಾದಿ ರಮೇಶ್ ಅನ್ನೆ ತುಕ್ರೆ ಬಕ್ಕ ತೋಮೆ ವೇದ ನಿಲಯ ನಮ್ಮೂರ್ದ ಬಯಲಗುತ್ತು ಇಂಚ ಮಾತ ಕೆಲವತ್ತ ನಾಟಕ ಒಂಜಿ ಯಜ್ಞ ಮಾಡ್ತದ ಪಂಚಪುರ್ಪ ಅಂದ್ ಬರೀತಾರ ಈ ನಾಟಕ ಓಲಂಡ ಪ್ರದರ್ಶನ ಆತನ
1: ಮನಸ್ಸಡ ಆಲೋಚನೆ ಮಲ್ತದೆ ಅಪ್ಪ ಅವು ಪಂಡ ಡೈರಿಡ್ ಬರೆದು ಮರಕಡ ಶಾಲೆ ಉಪ್ಪನಾಗ ಅವಳು ಯುವಕ ಮಂಡಲದ ವಾರ್ಷಿಕೋತ್ಸವ ಮಲ್ಪರು ಚೌತಿದ ಪರ್ಬನು ವಿಶೇಷ ಅದು ಆಚರಿಸುವರು ಅಪ್ಪಗ ಐಟ್ ಒಂಜಿ ಗುಂಡಣ್ಣನ ಕಿರಿಕಿರಿ ಗುಂಡಣ್ಣನ ಕಿರಿಕಿರಿ ಐಟ್ ಬುಕ್ಕ ತುಕ್ರೆ ತೋಮೆ ಅವು ಶಾಲೆದ ವಾರ್ಷಿಕೋತ್ಸವ ಮಲ್ಪದೆ ಒಂದೊಂದೆ ಒಂಜಿ ಎಲ್ಲಿ ಸ್ಕ್ರಿಪ್ಟ್ ಬರೆಯದು ಆ ಬೂಕು ಮಲ್ಪೋಡಾಂಡ ಯಾನ ಐಕೊಂತೆ ಸೇರ್ಸದು ಒಂಜಿ ಬೂಕುಗೊಂತೆ ಮಲ್ಲ ಒಂಜಿ ಅರ್ಧ ಗಂಟೆ ಆಂಡಲ ಒಂಜಿ ಬೋರ್ಡ್ ಬಂದಿನ ಉದ್ದೇಶೋಡು ಐಟ್ ಬುಕ್ಕ ಏನು ಅಂದ್ ಮಲ್ತೀನಿ ಪ್ರಕಟ ಉಲ್ಲ ಆತೀಜವು
0: ಜವಲ ಗೊಬ್ಬರೆ ಅವಕಾಶ
1: ಶಾಲೆಡೆ ಮಲ್ತೀನಿ ಅವಳು ಯುವಕ ಮಂಡಲೋಡು ಈ ಕೆಲವು ಡಾನ್ಸ್ಗಳು ಬುಕ್ಕ ನಾಟಕ ಹಾಸ್ಯ ಒಂದು ಮಾತ ಐಡ್ದು ಬುಕ್ಕ ಬೂಕು ಬರೀ ಬುಕ್ಕ ಓಲ ಗೊಬ್ಬರೆ ಅವಕಾಶ ತಿಕ್ಕಿಜಿ ಅವೇ ಯಾರು ಮುನ್ನುಡಿ ಬರೀತಿನ ಬರೀತೀರು ಓಲ ಸಂಘ ಸಂಸ್ಥೆಯಲ್ಲೂಲ ಶಾಲೆಲ್ಲ ಈ ನಾಟಕಲನ್ನು ಅಭಿನಯಿಸೋಲಿ ಪಂಡದ ಅಂಚ ಅದೇ ಸಂತೋಷ ಅಂಡ್ ಬರೇನೆ ಕೊಂಜಿ ಸಾರ್ಥಕ
0: ಎಪ್ಪತ್ತ ನಾಲ್ಕು ವರ್ಷ ಪ್ರಾಯ ಈಗ ನಿಮ್ಗೆ ಈಗಲೂ ಬರೀತೀರಾ ಸಾಹಿತ್ಯ ರಚಿಸ್ತೀರಾ ಕವಿತೆ ಎಲ್ಲ
1: ಕವಿತೆ ಇಲ್ಲಿ ಇಷ್ಟೇ ಈಗ ಬರೀತಾ ಮಧ್ಯದಲ್ಲಿ ನೆನಪಾದ್ರೆ ಮತ್ತೆ ಮಧ್ಯದಲ್ಲಿ ಒಮ್ಮೊಮ್ಮೆ ಅಲ್ಲಲ್ಲಿ ಸ್ಪರ್ಧೆ ಎಲ್ಲ ನೋಡಿದ್ರೆ ಸ್ಪರ್ಧೆಗಾಗಿ ಬರೀರಿ ಅಂತ ಹೇಳಿದ್ರೆ ಬರೀತೇನೆ ಕವಿಗೋಷ್ಠಿಗಾಗಿ ಬರೀಲೇಬೇಕು ಇದೆಲ್ಲ ಕವಿಗೋಷ್ಠಿಗಾಗಿ ಬರೆದಂತ
0: ಸಾಧಾರಣ ಎಷ್ಟು ಕವನಗಳು ಬರೆದಿರಬಹುದು ನೀವು
1: ಕವನ ಸಾಧಾರಣ ನೂರು ಇನ್ನೂರು ಕವನಗಳು ಒಟ್ಟು ಟೋಟಲ್ ಆಗಿ
0: ಪ್ರಕಟ ಆದವು ಸ್ವಲ್ಪ
1: ಪ್ರಕಟ ಮಾಡಿದ್ರೆ ನಾನು ಚುಟುಕು ಅದರಲ್ಲಿ ಆಮೇಲೆ ಕವನ
0: ಕವಿತೆಗಳು
1: ಹೌದು ಕವಿತೆಗಳು ಅದರಲ್ಲಿ ಸ್ವಲ್ಪ ಇದರಲ್ಲಿ ಬಾಬಲಹರಿಯಲ್ಲಿ
0: ಒಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ
2: ನಮಸ್ತೆ ಸರ್ ಜಯಪ್ರಕಾಶ್
0: ನಮಸ್ತೆ ಜಯಪ್ರಕಾಶ್ ಅವರೇ
2: ಮೇಡಮ್ ಮೇಡಮ್ ನಮಸ್ತೆ ಮೇಡಮ್
1: ಮೇಡಮ್ ಸರ್ ಜಯಪ್ರಕಾಶ್ ರಾಗ ತರಂಗಲ್ಲ
2: ಏನ್ ಮೇಡಮ್
1: ರಾಗ ತರಂಗದಲ್ಲಿ ಇದ್ದೀರಲ್ಲ
2: ಇಲ್ಲ
1: ಇಲ್ವಾ ಸಾರಿ ಸಾರಿ
2: ನಾನು ಜಯಪ್ರಕಾಶ್ ಹೆಕ್ಕೂರ್ ಅಂತ ತುಂಬಾ ನಿಮ್ಮ ಮಾತು ಕೇಳಿ ಖುಷಿ ಆಯ್ತು ಮೇಡಮ್ ತುಂಬಾ ಲವಲವಿಕೆಯಿಂದ ಮಾತಾಡ್ತಾ ಇದ್ದೀರಿ ಇಪ್ಪತ್ನಾಲ್ಕರ ಹರಹದಲ್ಲಿ ಕವನ ನಾಟಕ ಯಕ್ಷಗಾನ ಪಾಡ್ದನ ಹಾಡು ಕೂಡ ಹಾಡಿದ್ದೀರಿ ಎಲ್ಲದರಲ್ಲಿ ಭಾಗವಹಿಸಿದಿರಿ ಮೇಡಮ್ ನಿಮ್ಮ ಪರಿಚಯ ಆಗಿ ತುಂಬಾ ಖುಷಿ ಆಯ್ತು ಮುಂದೆ ಕೊಡುಗೆರಿ ತುಂಬಾ ಕವನಗಳನ್ನು ಇನ್ನಷ್ಟು ಬರೆಯುವ ಹಾಗೆ ಆಗ್ಲಿ ಕವನ ಸಂಕಲನ ಬಿಡುಗಡೆ ಆಗ್ಲಿ
1: ಸರಿ ಸರಿ
2: ಅಂತ ಹೇಳಿ ಆಶಯ ಮೇಡಮ್
1: ಸರಿ ಸರಿ ಧನ್ಯವಾದಗಳು ತುಂಬಾ ತುಂಬಾ ಅಭಿನಂದನೆಗಳು ನಿಮ್ಗೆ
0: ಧನ್ಯವಾದಗಳು ನೀವು ಲೇಖಕಿರ ವಾಚಕಿರ ಸಂಘದಲ್ಲಿ ಇದ್ದೀರಿ ಮತ್ತೆ ಹೇಳಿದ್ರಿ
1: ರಾಗತರಂಗ ಈಗ ಸದಾ ಚುಟುಕಲ್ಲಿ ಮೊದಲಿದೆ ಈಗ ಎಲ್ಲದಕ್ಕೂ ಅಟೆಂಡ್ ಆಗ್ಲಿಕ್ಕೆ ಆಗುದಿಲ್ಲ ಸರ್ ಅದಕ್ಕೆ ಬೇಕಾಗಿ ಚುಟುಕನ್ನು ಈಗ ಬಿಟ್ಟಿದ್ದೇನೆ
0: ಒಬ್ಳು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಹಲೋ ಹಲೋ
3: ನಮಸ್ತೆ ಸರ್
0: ನಮಸ್ತೆ ಯಾರು ಮಾತಾಡುದು
3: ಪೂರ್ಣಿಮಾ
0: ಸಾಲಿತರಿಂದ ನಮ್ಮ ಪುಷ್ಪಕ್ಕ ಇದ್ದಾರೆ ಮಾತಾಡಿ
3: ನಮಸ್ತೆ ಮೇಡಮ್
1: ನಮಸ್ತೆ ನಮಸ್ತೆ

0: ಇರುದಿಲ್ಲ
1: ಮೊಬೈಲ್
0: ಅಷ್ಟೇ.
1: ಹಿಡಿದ್ರೆ ಎಲ್ಲ ಮಾಹಿತಿ ಗೂಗಲ್ ಅಲ್ಲಿ ಸಿಗ್ತದೆ ಅಲ್ಲ,
0: ಹೌದು ಹೌದು,
1: ಓದ್ಬೇಕು ಅಂತ ಹೇಳಿ ಉದಾಸೀನ ಸಹ ಇರ್ತದೆ ಅಲ್ಲ.
0: ಉದಾಸೀನ ಇರ್ತದೆ
1: ಈ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ಬಹುದು ಅಂತ, ಅದೊಂದು ಮಕ್ಕಳಿಗೆ ಒಂದು ಓದ್ಲಿಕ್ಕೆ ಬರೀಲಿಕ್ಕೆ ಮಕ್ಕಳಿಗೆ ಯಾವ ರೀತಿ ಒಂದು ಈ ಬಗ್ಗೆ ಏನಾದ್ರೂ ಹೇಳಿದ್ದೀರಾ
0: ಅಂದ್ರೆ ಏನ್ ಗೊತ್ತಾ, ಮಕ್ಕಳಿಗೆ ಹೇಳುವುದಾದ್ರೆ ಪುಸ್ತಕ ಓದುವಂತಹ ಅಭಿರುಚಿ ಇರಬೇಕು. ಮಕ್ಕಳು ಓದ್ಲಿಕ್ಕೆ ಯಾವುದೇ ಒಂದು ಕತೆ ಪುಸ್ತಕ ಸಿಕ್ಲಿ ಅಥವಾ ಪೇಪರ್ ಉದಯವಾಣಿ ಪತ್ರಿಕೆ, ಅದು ಉದಯವಾಣಿ ಪತ್ರಿಕೆ ಓದದಿದ್ರೂ ಕೂಡ ಏನಾದರೂ ಒಂದು ಕವನಗಳ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರ ಅಂಥದ್ದೆಲ್ಲ ಕತೆ ಪುಸ್ತಕಗಳನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಬೇಕು ಮಕ್ಕಳು. ಆಗ ಮಾತ್ರ ಅವರಿಗೆ ಸ್ವಲ್ಪ ತಾನು ಸಾಹಿತ್ಯವನ್ನು ಬರೆಯುವ ಕವನ ಬರೆಯುವ ಅಂತೇಳಿ ಅವರಿಗೆ ಮನಸ್ಸು ಬರ್ತದೆ. ಆ ಕ್ಷೇತ್ರಗಳಲ್ಲಿ ಭಾಗವಹಿಸುವಂತಹ ಆಸಕ್ತಿ ಬರುವ ಹಾಗೆ ಪೋಷಕರು ಸಹಾಯ ಕೊಡಬೇಕು. ಪೋಷಕರು
1: ಮತ್ತೆ ಶಾಲೆಯಲ್ಲಿ ಇದೆಲ್ಲ ಕಮ್ಮಿ ಆಗಿದೆ ಅಂದ್ರೆ,
0: ಹೌದು,
1: ಓದುವ ಬರೆಯುವ ಬಗ್ಗೆ ಮಾಹಿತಿ ಕೊಡುದೆಲ್ಲ ಕಮ್ಮಿ ಆಗಿ ಹೋಗಿದೆ,
0: ಈಗ ಕಡಿಮೆ ಆಗಿದೆ. ಹೌದು, ಸ್ವಲ್ಪ ನಾವೆಲ್ಲ ಸರ್ವಿಸ್ ಅಲ್ಲಿ ಇರುವಾಗ ಸಹ ಇತ್ತು, ಆದ್ರೆ ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸಿಕೊಂಡ್ರೆ ಮಕ್ಕಳಿಗೆ ಸ್ವಲ್ಪ ಇದಾಗ್ತದೆ ಅಂದ್ರೆ
1: ಮನೆಯಿಂದಲೂ ಸ್ವಲ್ಪ ಎತ್ತವರ ಸಹಕರಿಸಬೇಕಾಗ್ತದೆ.
0: ಹೌದು, ಮನೆಯವರದ್ದು ಸಹಕರಿಸಬೇಕು,
1: ಕೆಲವರಿಗೆ ಮನೆಯವರು ಓದ್ಬೇಕಾಗ್ತದೆ,
0: ಓದ್ಬೇಕಾಗ್ತದೆ, ಅದೇ ಮನೆಯವರು ಓದ್ಬೇಕಾಗ್ತದೆ. ಮತ್ತೆ ನೋಡಿ, ಈ ನಾಟಕ ನೃತ್ಯ ಸಂಗೀತ ಇದರ ಜೊತೆಗಿಲ್ಲಿ ಭಜನೆಯನ್ನು ಕೂಡ ಮನೆಯಲ್ಲಿ ಮಕ್ಕಳು ಹೇಳುವ ಹಾಗೆ ಸ್ವಲ್ಪ ಪ್ರೋತ್ಸಾಹಿಸಬೇಕು. ಯಾವ ಮನೆಯಲ್ಲಿ ಒಂದು ಭಜನೆ ಅಂತ ಮಾಡ್ತಾರ ಆ ಮನೆಯಲ್ಲಿ ಖಂಡಿತ ಶಾಂತಿ ನೆಮ್ಮದಿ ಸಿಗ್ತದೆ. ಸಂಜೆ ಹೊತ್ತಿನಲ್ಲಿ ಒಂದು ಎರಡು ಭಜನೆ ಆದ್ರೂ ಮಕ್ಕಳಿಗೆ ಹೇಳಲಿಕ್ಕೆ ಅವಕಾಶ ಕೊಡಬೇಕು ಹೆತ್ತವರು ಅಂತೇಳಿ. ಅಂದ್ರೆ ನನ್ನ ಅಭ್ಯಾಸ ಹಾಗೆ, ಈಗಲೂ ಕೂಡ ನಾನು ಭಜನೆ ಹೇಳದ ದಿನ ಇಲ್ಲ. ನನ್ನ ಮೊಮ್ಮಕ್ಕಳು ಕೂಡ
1: ನನ್ನೊಟ್ಟಿಗೆ.
0: ಓ ಹೌದೌದು,
1: ಆಯ್ತು ಮೇಡಮ್,
2: ಧನ್ಯವಾದಗಳು,
0: ತುಂಬಾ ಧನ್ಯವಾದ.
2: ಓಕೆ, ಅವರು ಹೇಳಿದ್ರು ಮಕ್ಕಳನ್ನು ಮೊಬೈಲ್ ಇಂದ ಹೇಗೆ ನಾವು ದೂರವಿರಿಸಬಹುದು ನೋಡಿ. ಈಗ ನೀವು ಹೇಳಿದ್ರಿ ಸಾಹಿತ್ಯದ ಒಲವು ಮೂಡುವಂತೆ ಮಾಡಬೇಕು, ಅವರಿಗೆ ಇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ. ಆದ್ರೆ ಈಗ ನಾವು ಕಂಡಂತೆ ಪ್ರತಿಭಾ ಕಾರಂಜಿ ಹೇಳಿದ್ರಿ, ಅದು ಇರುತ್ತೆ, ಹೌದು. ಆದ್ರೆ ಸ್ಕೂಲ್ ಡೇಗೆ ಎಲ್ಲ ಡ್ಯಾನ್ಸೇ ಇರುತ್ತೆ, ಯಾವುದೇ ಒಂದು ನಾಟಕ ಯಾವುದು ಮಾಡಿಸಿದಿಲ್ಲ, ಏನ್ ಹೇಳ್ತೀರಿ? ಒಬ್ರು ಕಾಲರ್ ಇದ್ದಾರೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
2: ನಮಸ್ತೆ
0: ನಮಸ್ತೆ ನಮಸ್ತೆ
3: ಮೇಡಮ್. ನಮಸ್ತೆ
0: ನಮಸ್ತೆ.
3: ಬಾರಿ ಪೊರ್ಲದಿ ಪಾತೇರ ಇದ್ನ ಇದು ಎಂಗಲೇಗಮೂಲು ಬೈಯಾಡ್ ಪೋದು ಜನಕ್ಲೆ ಧಾರವಾಯ್ತು ಏರಾಂಡ್ ಭಜನೆ ಭಜನೆ ಮತ್ತೆ ಇಜ್ಜಿತ್ತ ಮೇರೆ ದಿನೋಲ ಭಜನೆ ಒಂದ್ ಪರ ಬಂಡಾರ್ ನನ್ನ ಇತ್ತೆ ದಕಲೀಗ ಅವು ಆಯ್ತ ನೆನಪು ಲಜ್ಜಿ ಬರ್ಪುಲ್ ಲಜ್ಜಿ ಬೊಕ್ಕ ಅವೇ ಮಾತಾ ಇದೊಟ್ಲ ಒಂದು ಮಲ್ದು ವೈದ್ಯನಾರಿ ಒಂಜಿ ಎತ್ತು ಪೂರ ಸಕಲ ಕಲ ಒಲ್ಲವೇ ಬನ್ಲೆ ಕೇಂದ ಒಂದ್ ಗಂಟೆ ಹೋಯ್ನ
0: ಗೊತ್ತಾಯ್ತು
3: ಬಾರಿ ಕಾರ್ಯಕ್ರಮ ಖುಷಿ ಅಣ್ಣ ಇರ್ಲೊಂಜಿ ಪಾತ್ರ ತಿಕ್ಕಿನೇ ಮಲ್ಲ ಹಂಗಲ್ಲ
0: ಪ್ರೋತ್ಸಾಹ
2: ಈಗ ದಿನಚರಿಯಲ್ಲಿ ಹೇಗಿದೆ? 74ನೇ ವರ್ಷದಲ್ಲಿ
0: ದಿನಚರಿ ಬೆಳಿಗ್ಗೆ ಶಾಲೆಗೆ ಹೋಗುವ ಹಾಗೆ ಬೇಗ ಏಳುದಿಲ್ಲ, ಆದ್ರೂ ಒಂದು 6 ಗಂಟೆಯೊಳಗೆ ಎದ್ದು ಇದಾಗ್ಬೇಕು, ತಿಂಡಿ ತಿನಿಸು ಆಗ್ಬೇಕು, ಅಡಿಗೆ ಅದು ಇದೆಲ್ಲ ಮಾಡಿ
2: ಮಾಡ್ತೇನೆ.
0: ಮತ್ತೆ ಹೌದು, ಏನಾದ್ರೂ ಸಮಯ ಒಂದು ಸಾಧಾರಣ ಮಧ್ಯಾಹ್ನ 3 ಗಂಟೆ ನಂತರ ಸ್ವಲ್ಪ ಸಮಯ ಸಿಗ್ತದೆ, ಆಗ ಹೀಗೆ ಕೂತ್ಕೊಂಡು ಏನಾದ್ರೂ ಬರೆಯೋಣ. ಇತ್ತೀಚೆಗೆ ಒಂದು ನೆನಪು ಅಂತ ಒಂದು ಸಣ್ಣ ಕತೆ, ಅದು ಪೂರ್ತಿ ಆಗ್ಲಿಲ್ಲ ನೆನಪು. ಮತ್ತೊಂದು ನಂಬಿಕೆಯ ಇಳೆ, ನಂಬಿಕೆಯ ಇಳೆ ಅಂತ ಒಂದು ನಾಟಕ ಬರೀಲಿಕ್ಕೆ ಆರಂಭಿಸಿದ್ದೇನೆ. ಅದರಲ್ಲಿ ಸ್ವಲ್ಪ ದೈವಗಳದ್ದು, ಒಂದು ಹಳ್ಳಿ ಮನೆ, ಹಳ್ಳಿಯವರು ಒಂದು ದೈವವನ್ನು ನಂಬುವಂತಹ ರೀತಿ, ಮತ್ತು ಜನರು ಅದನ್ನು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾರೆ ದೈವದ ಇದಕ್ಕೆ, ಅದನ್ನು ಒಂದು ತರಬೇಕು ಅಂತೇಳಿ ಆಲೋಚನೆ ಮಾಡಿ ಬರೀತಾ ಇದ್ದೇನೆ. ಮತ್ತೆ ದೈವ

0: ಒಂದು ಶಕ್ತಿ ಹೇಗಿರ್ತದೆ ಅಂತೇಳಿ ಆ ನಾಟಕದಲ್ಲಿ ಸ್ವಲ್ಪ ಬರ್ದಿದೆ. ನಂಬಿಕೆ ಇಡೆ ಅಂತ ಪೂರ್ತಿ ಆಗ್ಲಿಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಅಂದ್ರೆ ಸಮಯ ಸಹ.
1: ಈಗ ನಾವು ಯಾವುದೇ ಒಂದು ಸಾಹಿತ್ಯ ಕಾರ್ಯಕ್ರಮ ಆದ್ರೂ, ಕವಿಗೋಷ್ಠಿ ಆದ್ರೂ, ಅಥವಾ ಸಾಹಿತ್ಯ ಸಮ್ಮೇಳನ ಆದ್ರೂ, ಅಲ್ಲಿ ಯುವಕರ ಯುವತಿಯರ ಸಂಖ್ಯೆ ಕಡಿಮೆ ಇದೆ. ಯಾಕೆ ಯುವಕ ಯುವತಿಯರು ಈ ಸಾಹಿತ್ಯದತ್ತ ಆಕರ್ಷಿತರಾಗೋದಿಲ್ಲ? ಹೇಗೆ ಆಕರ್ಷಣೆ ಉಂಟು ಮಾಡಬಹುದು ಅವರಲ್ಲಿ?
0: ಅವರೇ ಅದೇ ಮಕ್ಕಳ ಅವರಿಗೆ ಅಂದ್ರೆ ಅವರು ಪಾಲ್ಗೊಳ್ಬೇಕು ಈ ಸಾಹಿತ್ಯದ ಕಡೆಗೆ, ಪಾಲ್ಗೊಳ್ಳಿಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ ಅವರಿಗೆ. ಅಂದ್ರೆ ಈಗ ಇಲ್ಲಿ ಸಮಾಜದಲ್ಲಿ ಅವರಿಗೆ ಇದೆಲ್ಲ ನೋಡಿ, ಪಾಶ್ಚಾತ್ಯ ಸಂಗೀತ, ಪಾಶ್ಚಾತ್ಯ ರೀತಿಯ ಒಂದು ಕಾರ್ಯಕ್ರಮಗಳೆಲ್ಲ ಬಂದ್ರೆ ಅದಕ್ಕೆ ಒಲವು ಮೂಡಿಸ್ತಾರೆ. ಅದನ್ನು ಸ್ವಲ್ಪ ತಪ್ಪಿಸ್ಲಿಕ್ಕೆ ಮನೆಯವರು ನೋಡ್ಬೇಕು, ಅದನ್ನು ತಪ್ಪಿಸ್ಲಿಕ್ಕೆ ಮನೆಯವರು ನೋಡ್ಬೇಕು. ಆಗ ನಾನು ಹೇಳಿದ ಹಾಗೆ ಸಾಹಿತ್ಯದ ಕಡೆಗೆ ಒಲವು ಬರಬೇಕಾದ್ರೆ ಅವರಿಗೆ ಸ್ವಲ್ಪ ಓದುವಂತಹ ಹವ್ಯಾಸವನ್ನು ಅವರು ರೂಢಿಸಿಕೊಳ್ಬೇಕು. ಅಲ್ಲಿ ಕೂಡ ಪೋಷಕರ ದೊಡ್ಡ ಪಾತ್ರ ಇದೆ.
1: ಆದ್ರೆ ಈಗಿನ ಅಂದ್ರೆ ಅಂಗೈಯಲ್ಲೇ ಜಗತ್ತು ಇದೆ.
0: ಹೌದು ಹೌದು, ಕೈಯಲ್ಲಿ ಮೊಬೈಲ್ ಇದೆ. ಅದನ್ನು ಆಯಾಯ ಸಮಯಕ್ಕೆ ಒಳ್ಳೇದು ಇದೆ ಅದರಲ್ಲಿ, ಅವರಿಗೆ ಮಕ್ಕಳಿಗೆ ಬೇಕಾದಂತ ಈಗ ಏನಾದ್ರೂ ಒಂದು ಪ್ರಬಂಧ ಅಂತ ಕೊಟ್ರೆ ಮೊದಲೆಲ್ಲ ಕೇಳುವಂತದ್ದಿತ್ತು, ನೋಡಿ ಇಂತ ಪ್ರಬಂಧ ಕೊಟ್ಟಿದ್ದಾರೆ ಹೇಗೆ. ಆದ್ರೆ ಈಗಿನ ಮಕ್ಕಳು ಏನ್ ಮಾಡ್ತಾರೆ, ಮೊಬೈಲ್ ಆನ್ ಮಾಡಿ ಅದರಲ್ಲಿ ಸಿಕ್ಕಿದ್ದು ಸಾಕು. ಹಾಗೆ ಮಾಡಬಾರ್ದು, ಅದು ತನ್ನ ಜ್ಞಾನದಿಂದಲೇ ಬರುವಂತಹ ಪದಗಳಾಗಬೇಕು. ಅದನ್ನು ನೋಡಿ ಅದು ನಕಲು ತೆಗಿಬಾರ್ದು, ಅದನ್ನು ನಿಲ್ಲಿಸಬೇಕು.
1: ಈಗ ನೋಡಿ AI ಇದೆ, ಅದರಲ್ಲಿ ನೀವು ಏನು ಹೇಳಿದ್ರು ಅದು ಮಾಡಿಕೊಡ್ತದೆ.
0: ಹೌದು,
1: ಈಗ ಟೆಕ್ನಾಲಜಿ ಇದೆ, ಅದರಿಂದಲೇ ಎಲ್ಲವನ್ನು ಪಡೆಯುತ್ತಾರೆ. ಈಗ ಅದು ಕೂಡ ಒಂದು ಅವರ ಸೃಜನಶೀಲತೆಗೆ ಒಂದು ಏನು ಬೆಳಿಲಿಕ್ಕೆ ಅದು ಅಡ್ಡಿಯಾಗಿದೆ ಅಂತ. ಈಗ ಮತ್ತೊಂದು ವಿಷಯ, ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಅಷ್ಟೇ, ಅಥವಾ ಒಂದು ಮಗು ಅಥವಾ ಎರಡು ಮಗು, ಅಜ್ಜ ಅಜ್ಜಿ ಇಲ್ಲ, ಅಜ್ಜ ಅಜ್ಜಿ ನಾಪತ್ತೆ ಆಗಿದ್ದಾರೆ
0: ಅಂದ್ರೆ ಅದು ಕೂಡ ಒಂದು ಕಾರಣ. ಒಳ್ಳೆದಾಯ್ತು
1: ಅನುಭವ, ತಾರೆ ಅವರಿಗೆ ಎರೆಯುವವರು ಯಾರು ಇಲ್ಲ,
0: ಯಾರು ಇಲ್ಲ. ಅದು ಮೊದಲು ತಂದೆ ಪ್ರೀತಿ ಅಕ್ಕ ತಂಗಿಯರಲ್ಲಿ, ಆಮೇಲೆ ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಳ್ಬೇಕು. ಬೆಳೆಸಿಕೊಳ್ಳುವಂತಹ ಒಂದು ಹವ್ಯಾಸವನ್ನು ಇಡುವ ಹಾಗೆ ಅಲ್ಲಿ ಕೂಡ ತಂದೆ ತಾಯಿಗಳ ಪಾತ್ರ ಹೇಳಿದ್ರು. ತಂದೆ ತಾಯಿಗಳ ಪಾತ್ರ ಇಲ್ಲದೆ ಮಕ್ಕಳು ಯಾವ ಒಂದು ಒಳ್ಳೆಯ ಇದನ್ನು ಶಿಸ್ತಿನಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾ ಇರ್ಬೇಕು, ಆದ್ರೆ ಕೆಲವು ಮಕ್ಕಳು ಕೇಳ್ತಾರೆ, ಕೆಲವು ಮಕ್ಕಳಿಗೆ ಬೇಡ. ನಮ್ಗೆ ಶಾಲೆಯಲ್ಲಿ ಟೀಚರ್ ಹೇಳ್ತಾರೆ, ನಮ್ಗೆ ಮ್ಯಾಮ್ ಹೇಳ್ತಾರೆ, ನಮ್ಗೆ ಅವರೇ ಹೇಳಿದೆ ವೇದವಾಕ್ಯ ಅಂತೇಳಿ ಹೆಚ್ಚಿನ ಮಕ್ಕಳು ಹಾಗೆ. ನಾವು ಹಿರಿಯರು ಯಾರಾದ್ರೂ ಹೇಳಿದ್ರೆ ಆ ಮಾತಿಗೆ ಬೆಲೆ ಕೊಡುದಿಲ್ಲ, ನಮ್ಮ ಮ್ಯಾಮ್ ಹೇಳಿದ್ದೇ ಸರಿ ಅಂತೇಳಿ ಹೇಳ್ತಾರೆ. ಇರ್ಲಿ, ಬೇಕು ಅದು,
1: ಗುರುಗಳ ಒಂದು ರೀತಿಯಲ್ಲಿ ಗೂಗಲ್ ಅಪ್ಪ ಅಮ್ಮ ಆಗಿದ್ದಾರೆ,
0: ಗೂಗಲ್ ಅಪ್ಪ ಅಮ್ಮ ಆಗಿದ್ದಾರೆ. ಅದೇ
1: ಅವರು ಏನಾದ್ರೂ ಗೂಗಲ್ ಹತ್ರ ಕೇಳ್ತಾರೆ, ಗೂಗಲ್ ಹತ್ರ ಮಾತಾಡ್ತಾರೆ, ಗೂಗಲ್ ಏನು ಹೇಳಿ.
0: ಮೊದಲ ಕಾರಣ ಎಲ್ಲದಕ್ಕೆ ಸಹ ಮನೆಯಲ್ಲಿ ಒಂದು ಒಗ್ಗಟ್ಟು, ಪ್ರೀತಿ ವಿಶ್ವಾಸ ಇಲ್ಲದಿರ್ಲಿಕ್ಕೆ ಕಾರಣ ಸ್ವಲ್ಪ ಮೊಬೈಲ್.
1: ಮೊಬೈಲ್
0: ಸಾಕು, ಅದೇ
1: ತಿಂಡಿಗೆ ಕೂಡ ಏನು ತಾಯಿ ತಂದೆ ಮಗುವನ್ನು ಕರಿಬೇಕಾದ್ರೆ ಮೊಬೈಲ್ ಅಲ್ಲಿ ಕರೆಯುವಂತ ಪರಿಸ್ಥಿತಿ. ಅದು ಕೂಡ ಮನೆಯಲ್ಲಿ, ಮನೆಯಲ್ಲಿ ಒಂದು ರೂಮ್ ನಲ್ಲಿ ಇರ್ತಾರೆ, ಅವರ ರೂಮ್ ನಲ್ಲಿ ಇರ್ತಾರೆ, ತಿಂಡಿಗೆ ಬಾ ಮರ ಅಂತ ಫೋನ್ ನಲ್ಲಿ ಅಥವಾ ವಿಡಿಯೋ ಕಾಲ್ ಮಾಡಿ ಕರೆಯುವಂತ ಪರಿಸ್ಥಿತಿ ಬಂದಿದೆ.
0: ಗಡಿಬಿಡಿಯಲ್ಲಿ ಇರ್ತಾರೆ ಮಕ್ಕಳು.
1: ಇವತ್ತು ಹೃದಯರಾಗ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಏನಾದರೂ ಕೊನೆಯದಾಗಿ ಹೇಳಿಕ್ಕಿದೆಯೋ, ಹಾಡು ಅಥವಾ ಕವಿತೆ ಅಥವಾ ಏನಾದರೂ
0: ಹಾಡು ಯಾವುದು, ದೇಶಭಕ್ತಿ ಗೀತೆ
1: ಹಾಡ್ತೀರಾ?
0: ಅಲ್ಲಿ ತುಳುವಿನಲ್ಲಿ ಹಾಗೆ ನಾನು ಇವರಿಗೆ ಪರಂದು ಪೆಲಕಾಯಿ ಒಂದು ಕೊಟ್ಟಿದ್ದೇನೆ, ಅದು ಮತ್ತೆ ಬರ್ತೇನೆ.
1: ಪರಂದು ಪೆಲಕಾಯಿ,
0: ಪೆಲಕಾಯಿ
1: ತಂದಿದ್ದೀರಾ?
0: ಅದು ಓದ್ಬೇಕಾ ಮೊದಲು?
1: ಓದಿ ಓದಿ. ತುಳುವಿನಲ್ಲಿ
0: ಮತ್ತೆ ದೇಶ ಅದು ಇದಕ್ಕೆ ಅವರಿಗೆ ಖುಷಿಯಾಗಿದೆ ಮದಿಪಿಗೆ ಕೊಡ್ತೇನೆ ಅಲ್ಲಿ. ಪರ್ಂದು ಪೆಲಕಾಯಿ ವಾವುಂಜಿ ಕಮ್ಮೆನ, ವಾವುಂಜಿ ಕಮ್ಮೆನ ಪರ್ಂದು ಪೆಲಕಾಯಿದ ಕಮ್ಮೆನ, ವಾವುಂಜಿ ಕಮ್ಮೆನ ಪರ್ಂದು ಪೆಲಕಾಯಿದ ಕಮ್ಮೆನ. ಮೂಡಾಯಿ ಪಡ್ಡಾಯಿಡು ತೆನ್ಕಾಯಿ ಬಡಕಾಯಿಡ್ದು, ಮೂಡಾಯಿ ಪಡ್ಡಾಯಿಡ್ದು ತೆನ್ಕಾಯಿ ಬಡಕಾಯಿಡ್ದು, ನಾಲೋರ್ ಮೇಲ ಕಮ್ಮಿನ, ನಾಲೋರ್ ಮೇಲ ಕಮ್ಮಿನ, ನಾಲೋರ್ ಮೇಲ ಕಮ್ಮಿನ. ದಪ್ಪ ದಪ್ಪ ಪಚ್ಚಿರದ ಬರಿಕೆ ಪೆಲಕಾಯಿ, ತಿಲ್ಪು ತಿಲ್ಪು ಪಚ್ಚಿರದ ತುಳುವೆ ಬೆಲಕಾಯಿ. ದಪ್ಪ ದಪ್ಪ ಪಚ್ಚಿರದ ಬರಿಕೆ ಪೆಲಕಾಯಿ, ತಿಲ್ಪು ತಿಲ್ಪು ಪಚ್ಚಿರದ ತುಳುವೆ ಪೆಲಕಾಯಿ. ವಾವುಂಜಿ ಕಮ್ಮಿನ, ವಾವುಂಜಿ ಕಮ್ಮಿನ, ಪರಂದು ಪೆಲಕಾಯ್ದ ಕಮ್ಮಿನ. ತೆಕ್ಕಿದಿರೆಟ್ ಪೆಲಕಾಯ್ದ ಗಟ್ಟಿ, ಎಣ್ಣೆಡು ಬುಡಿನ ಗಾರಿಗೆ. ತೆಕ್ಕಿದಿರೆಟ್ ಪೆಲಕಾಯ್ದ ಗಟ್ಟಿ, ಎಣ್ಣೆಡು ಬುಡಿನ ಗಾರಿಗೆ. ವಾವುಂಜಿ ಕಮ್ಮಿನ, ವಾವುಂಜಿ ಕಮ್ಮಿನ, ಪರಂದು ಪೆಲಕಾಯ್ದ ಕಮ್ಮಿನ. ಉಪ್ಪಡ್ ಪಚ್ಚಿರು ಪಾಡುನ ಗೌಜಿ, ಹಪ್ಪಳ ಮಾಂಬಳ ಮಲ್ಪುನ ಗೌಜಿ. ಉಪ್ಪಡ್ ಪಚ್ಚಿರು ಪಾಡುನ ಗೌಜಿ, ಹಪ್ಪಳ ಮಾಂಬಳ ಮಲ್ಪುನ ಗೌಜಿ. ವಾವುಂಜಿ ಕಮ್ಮೆನ, ವಾವುಂಜಿ ಕಮ್ಮೆನ, ಪರಂದು ಪೆಲಕಾಯ್ದ ಕಮ್ಮೆನ. ಕಿನ್ಯ ಬಿರೆಲುದಾತ್ ಎಲ್ಲೆ ಎಲ್ಲೆ ಕಲ್ಲಿಗೆ, ಕಿನ್ಯ ಬಿರೆಲುದಾತ್ ಎಲ್ಲೆ ಎಲ್ಲೆ ಕಲ್ಲಿಗೆ. ಬುಳೆದು ಬುಳೆದು ಆಂಡು ಮಲ್ಲ ಪೆಲಕಾಯಿ, ಬುಳೆದು ಬುಳೆದು ಆಂಡು ಮಲ್ಲ ಪೆಲಕಾಯಿ. ಕೊಯ್ದು ತೂನಗ ಬಂಗಾರು ಬಣ್ಣದ ಪರಂದು ಪೆಲಕಾಯಿ, ಕೊಯ್ದು ತೂನಗ ಬಂಗಾರು ಬಣ್ಣದ ಪರಂದು ಪೆಲಕಾಯಿ. ವಾವುಂಜಿ ಕಮ್ಮಿನ, ವಾವುಂಜಿ ಕಮ್ಮಿನ, ಪರಂದು ಪೆಲಕಾಯ್ದ ಕಮ್ಮಿನ.
1: ಬರಿ ಪೊರ್ಲುದ ಪೆಲಕಾಯ್ದ ಕಮ್ಮಿನ ಮಾತ ಹಿಂಗ ಸ್ಟುಡಿಯೋದಲ್ಲೇ ಬರ್ತೇನ ಮಾತರೆಗಳಂಜಿ ಪೆಲಕಾಯ್ದ ಕಮ್ಮಿನ ಕೊರಿಯರಿ ಪುಷ್ಪಕ್ಕ. ಈಗ ಕೊನೆಯದಾಗಿ ಒಂದು ಏನು ಒಂದೆರಡು ಸಾಲುಗಳು ಕಾರ್ಯಕ್ರಮದ ಸಮಯ.
0: ದೇಶಭಕ್ತಿ ಗೀತೆ. ಮರ ಕೊಂಬೆ ಕೊಂಬೆಯಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ, ಇದು ಭಾರತ ದೇಶದ ಕವನ, ಇದು ಭಾರತ ದೇಶದ ಕವನ. ಮರ ಕೊಂಬೆ ಕೊಂಬೆಯಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ, ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ.

ಭಾರತ ದೇಶದ ಕವನ, ಇದು ಭಾರತ ದೇಶದ ಕವನ. ಈ ನೆಲದಲ್ಲಿ ಮೊದಲು ಪ್ರಕಾಶಗೊಳ್ಳುವುದು ಸೂರ್ಯದೇವನ ಕಿರಣ, ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ.

0: ಹಬ್ಬಗಳು ಇಲ್ಲಿ ಮರ ಕೊಂಬೆ ಕೊಂಬೆಯಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ ಇದು ಭಾರತ ದೇಶದ ಕವನ ನಮ್ಮ ಭಾರತ ದೇಶದ ಕವನ.
1: ಬಹಳ ಚೆನ್ನಾಗಿ ಹಾಡನ್ನು ಹಾಡಿದೆ, ಒಂದು ದೇಶಭಕ್ತಿ ಗೀತೆಯನ್ನು ಒಂದು ಇಷ್ಟೊಂದು ಒಂದು ಏನೋ ಪ್ರಾಯದ ಒಂದು ಸಂಜೆಯಲ್ಲಿ ಕೊಡ್ತಾ ಇದ್ರು. ನಿಮ್ಮ ಒಂದು ಲವಲವಿಕೆ ಕಂಡಾಗ, ನಿಮ್ಮ ಮಾತುಗಳನ್ನು ಕೇಳಿದಾಗ, ಹಾಡನ್ನು ಕೇಳಿದಾಗ ಇನ್ನಷ್ಟು ನಿಮ್ಮಲ್ಲಿ ಏನು ಈ ಸಾಹಿತ್ಯದ ಒಲವು ಜೊತೆಗೆ ಏನು ಇದರ ಬಗ್ಗೆ ಕಲೆಯ ಬಗ್ಗೆ ಇರುವಂಥ ಪ್ರೀತಿ ನಿಮ್ಮಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ, ಮತ್ತು ಆ ಕಲೆಯ ಒಲವು ನಿಮ್ಮನ್ನು ಇಷ್ಟು ಒಂದು ಏನು ಸೃಜನಶೀಲವಾಗಿ ಇರಿಸಲಿಕ್ಕೆ, ಸ್ವಲ್ಪ ಕ್ರಿಯಾತ್ಮಕವಾಗಿ ನೀವು ಇರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇವತ್ತಿನ ಈ ಹೃದಯರಾಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಏನು ಹೇಳ್ತೀರಿ ಈ ಕಾರ್ಯಕ್ರಮದಲ್ಲಿ?
0: ಹೃದಯರಾಗಕ್ಕೆ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷವಾಯಿತು. ಈಗಿನ ಕಾಲದಲ್ಲಿ ಮನುಷ್ಯರು ಮನುಷ್ಯನನ್ನು ಗೌರವಿಸುವುದಿಲ್ಲ, ಮನುಷ್ಯ ಮನುಷ್ಯನನ್ನು ಪ್ರೀತಿಸುವುದಿಲ್ಲ. ಆದರೂ ಕೂಡ ನೀವು ಈ ಹೃದಯರಾಗ ಕಾರ್ಯಕ್ರಮದಲ್ಲಿ ನೀವು ಈಗ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ನಮ್ಮನ್ನು ಈ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಆಗಲಿ ಸಾಹಿತ್ಯ ಕ್ಷೇತ್ರವನ್ನು ಮನಗಂಡು ನಮ್ಮನ್ನು ಇಲ್ಲಿವರೆಗೆ ಕರೆದು ನಮ್ಮ ಸಮಾಜಕ್ಕೆ ಆ ವಿಷಯವನ್ನು ತಿಳಿಸುವಲ್ಲಿ ಅವರಿಗೆ ಎಲ್ಲ ಮನ ಮುಟ್ಟುವಂತೆ ಅವರಿಗೆ ತಿಳಿಸುವಲ್ಲಿ ನೀವು ಬಹಳ ಪ್ರಯತ್ನ ಮಾಡಿದ್ದೀರಿ, ಕಾರ್ಯೋನ್ಮುಖರಾಗಿದ್ದೀರಿ. ಆದುದರಿಂದ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲೇಬೇಕು ಸರ್.
1: ಕೆಲವೊಂದು ಕೊನೆಯ ಕ್ಷಣಗಳ ಕೊನೆಯ ಗಳಿಗೆಯಲ್ಲಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತೆ, ಮತ್ತೆ ಈ ನೀವು ನಮ್ಮ ಮನವಿಯನ್ನು ಮನ್ನಿಸಿಕೊಂಡು ಬಂದಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ. ನಿಮಗೆ ಎಲ್ಲ ಸಾರಂಗ ಕೇಳುಗ ಬಾಂಧವರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
0: ಧನ್ಯವಾದಗಳು
1: ಕೇಳಿದ್ರೆ. ಇವತ್ತಿನ ಹೃದಯರಾಗ ಕಾರ್ಯಕ್ರಮ ಪುಷ್ಪ ಜೋಗಿ ಇವರ ಜೊತೆ ಇವರ ಮಾತುಗಳನ್ನು ಕೇಳಿದಿರ. ಮುಂದಿನ ವಾರ ಹೃದಯರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತೀರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಸ್ಟೇಷನ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ನಮಸ್ಕಾರ ನಮಸ್ಕಾರ. ಸನ್ ಅಲೋಸಿಸ್ ರೇಡಿಯೋ ಸರಂಗ 107.8 FM ನ ಎಲ್ಲಾ ಶ್ರೋತೃ ಮಿತ್ರರಿಗೆ ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಶಕ್ತಿನಗರ್ ಮಂಗಳೂರು ವತಿಯಿಂದ ಹೃತ್ಪೂರ್ವಕ ಮುಂಜಾನೆಯ ಶುಭಾಶಯಗಳು. ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಆರೋಗ್ಯದ ಕುರಿತು ಸರಿಯಾದ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಎಂಬ ಉದ್ದೇಶದಿಂದ ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಶಕ್ತಿನಗರ್ ಮಂಗಳೂರು ಮತ್ತು ಸನ್ ಅಲೋಸಿಸ್ ರೇಡಿಯೋ ಸರಂಗ 107.8 FM ಇವರ ಸಹಯೋಗದೊಂದಿಗೆ ಈ ಆರೋಗ್ಯ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಅಮೂಲ್ಯವಾದ ಅವಕಾಶ ಹಾಗೂ ಅಗತ್ಯ ಸಹಕಾರವನ್ನು ನೀಡುತ್ತಿರುವ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಕೆ ಭಾಸ್ಕರ್ ಶೆಟ್ಟಿ, ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರಾದ ಡಾಕ್ಟರ್ ರೆನಿಲ್ಡಾ ಶಾಂತಿಲೋಬೋ ಹಾಗೂ ಕಾರ್ಯಕ್ರಮದ ನಿರ್ವಹಣೆಗೆ ಮಾರ್ಗದರ್ಶನದ ಮತ್ತು ಸಹಕಾರ ನೀಡುತ್ತಿರುವ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಜಸಿಂದಾ ವಾಲ್ಡರ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸಲು ನಮ್ಮೊಂದಿಗೆ ಕೈ ಜೋಡಿಸಿರುವ ಸೆಂಟ್ ಅಲೋಸಿಸ್ ರೇಡಿಯೋ ಸರಂಗ 107.8 FM ಅವರ ಸಹಕಾರಕ್ಕೂ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಾನು ಸುದರ್ಶನ್, ಸಮುದಾಯ ಆರೋಗ್ಯ ನರ್ಸಿಂಗ್ ವಿಭಾಗದ ಮುಖ್ಯಸ್ಥರು. ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಮಂಗಳೂರು ನನ್ನೊಂದಿಗೆ ನಮ್ಮ ಕಾಲೇಜಿನ 3ನೇ ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿಯರಾದ ರೂಪಾ ಲೋಬೋ ಹಾಗೂ ಡೆಲಿಶಾ ವೇಗಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಿಯ ಶ್ರೋತೃ ಮಿತ್ರರೇ, ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯವು 6 ತಿಂಗಳಿಂದ 1 ವರ್ಷದೊಳಗಿನ ಶಿಶುಗಳ ಆರೋಗ್ಯ ಮತ್ತು ಆರೈಕೆ ಪೌಷ್ಟಿಕತೆ. ಮಗುವಿನ ಜೀವನದ ಮೊದಲ 1 ವರ್ಷ ಅದರ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಅತ್ಯಂತ ಮಹತ್ವದ ಅವಧಿಯಾಗಿದೆ. 6 ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆಗೆ ಸೂಕ್ತವಾದ ಪೂರಕ ಆಹಾರವನ್ನು ನೀಡುವುದು, ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಒದಗಿಸುವುದು, ಸರಿಯಾದ ಲಸಿಕೆಗಳನ್ನು ನೀಡುವುದು ಹಾಗೂ ಸ್ವಚ್ಛತೆ ಮತ್ತು ಸುರಕ್ಷತೆಯನ್ನು ಕಾಪಾಡುವುದು ಬಹಳ ಮುಖ್ಯ. ಹಾಗಾದರೆ 6 ತಿಂಗಳಿಂದ 1 ವರ್ಷದೊಳಗಿನ ಮಗುವಿಗೆ ಯಾವ ರೀತಿಯ ಆಹಾರ ನೀಡಬೇಕು, ಎಷ್ಟು ಬಾರಿ ನೀಡಬೇಕು, ಮಗುವಿನ ಬೆಳವಣಿಗೆಯನ್ನು ಹೇಗೆ ಗಮನಿಸಬೇಕು, ಯಾವ ಲಸಿಕೆಗಳು ಅಗತ್ಯ, ಮಗುವಿನ ಆರೈಕೆಯಲ್ಲಿ ಪೋಷಕರ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಎಂಬ ಹಲವಾರು ಪ್ರಮುಖ ಪ್ರಶ್ನೆಗಳಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಸರಳವಾಗಿ ಮತ್ತು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಶ್ರೋತೃ ಮಿತ್ರರೇ, ತಡಮಾಡದೆ ಇಂದಿನ ನಮ್ಮ ಆರೋಗ್ಯ ರೇಡಿಯೋ ಕಾರ್ಯಕ್ರಮವನ್ನು ಆರಂಭಿಸೋಣ. ನಮ್ಮೊಂದಿಗೆ ಇರಿ, ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಿ, ಆರೋಗ್ಯಕರ ಜೀವನವನ್ನು ರೂಪಿಸಿಕೊಳ್ಳಿ. ಇವತ್ತಿನ ಮೊದಲನೇ ಬುಲೆಟಿನ್ ವರದಿ ತಾಯಿಯ ಹಾಲುಣಿಸುವಿಕೆ. ಹಾಗಾದರೆ ಮಗು ಹುಟ್ಟಿದ ತಕ್ಷಣ ತಾಯಿಯ ಹಾಲು ನೀಡುವುದು ಏಕೆ ಮುಖ್ಯ? ಮೊದಲು 6 ತಿಂಗಳು ಬೇರೆ ಆಹಾರ ನೀಡಬೇಕೆ?
4: ಮಗು ಹುಟ್ಟಿದ ನಂತರ ಸಾಧ್ಯವಾದಷ್ಟು ಬೇಗ ತಾಯಿಯ ಹಾಲು ನೀಡಬೇಕು. ಮೊದಲ 6 ತಿಂಗಳು ಮಗುವಿಗೆ ತಾಯಿಯ ಹಾಲನ್ನೇ ಮಾತ್ರ ನೀಡುವುದು ಸೂಕ್ತ. ಈ ಅವಧಿಯಲ್ಲಿ ವೈದ್ಯರು ಸೂಚಿಸಿದ ಹೊರತು ನೀರು, ಜೇನುತುಪ್ಪ, ಜ್ಯೂಸ್ ಅಥವಾ ಬೇರೆ ಆಹಾರ ನೀಡುವ ಅಗತ್ಯವಿಲ್ಲ. ತಾಯಿಯ ಹಾಲು ಮಗುವಿಗೆ ಬೇಕಾದ ಪೌಷ್ಟಿಕಾಂಶ ಮತ್ತು ನೀರನ್ನು ಒದಗಿಸುತ್ತದೆ, ಜೊತೆಗೆ ಮಗುವನ್ನು ಹಲವು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ.
3: ಹಾಗೆ ಮಗುವಿಗೆ ಹಾಲುಣಿಸುವಾಗ ಯಾವ ಭಂಗಿಯಲ್ಲಿ ಹಿಡಿಯಬೇಕು ಹಾಗೂ ಹಾಲು ಸರಿಯಾಗಿ ಕುಡಿಯುತ್ತದೆ ಎಂದು ಹೇಗೆ ತಿಳಿಯಬಹುದು?
4: ತಾಯಿ ಮಗುವಿಗೆ ತೊಟ್ಟಿಲಂತೆ ಹಿಡಿದು, ಅಡ್ಡವಾಗಿ ಹಿಡಿದು ಅಥವಾ ಮಲಗಿಕೊಂಡು ಹಾಲುಣಿಸಬಹುದು. ಮಗುವಿನ ತಲೆ, ಕುತ್ತಿಗೆ ಮತ್ತು ದೇಹ ಒಂದೇ ಸರಳ ರೇಖೆಯಲ್ಲಿರಬೇಕು. ಮಗು ತಾಯಿಯ ದೇಹಕ್ಕೆ ಹತ್ತಿರವಾಗಿರಬೇಕು. ಮಗುವಿನ ಬಾಯಿ ಅಗಲವಾಗಿ ತೆರೆದು ಮೊಲೆದೊಟ್ಟು ಮತ್ತು ಅದರ ಸುತ್ತಲಿನ ಕಪ್ಪು ಭಾಗದ ಹೆಚ್ಚಿನ ಭಾಗವನ್ನು ಬಾಯಿಯಲ್ಲಿ ತೆಗೆದುಕೊಳ್ಳಬೇಕು. ಸರಿಯಾದ ರೀತಿಯಲ್ಲಿ ಹಾಲು ಹಿಡಿದರೆ ತಾಯಿಗೆ ನೋವು ಕಡಿಮೆಯಾಗುತ್ತದೆ ಮತ್ತು ಮಗು ಹಾಲನ್ನು ಚೆನ್ನಾಗಿ ಕುಡಿಯಲು ಸಹಾಯವಾಗುತ್ತದೆ.
3: ಹಾಗೆ ಹಾಲು ಕುಡಿಸಿದ ನಂತರ ಮಗುವಿಗೆ ತೇಗು ಬರಿಸುವುದು ಏಕೆ ಮುಖ್ಯ? ಹೇಗೆ ಮಾಡಬೇಕು?
4: ಹಾಲು ಕುಡಿಯುವಾಗ ಮಗು ಸ್ವಲ್ಪ ಗಾಳಿಯನ್ನು ನುಂಗಬಹುದು. ಆ ಗಾಳಿಯನ್ನು ಹೊರಹಾಕಲು ತೇಗು ಬರಿಸುವುದು ಸಹಾಯ ಮಾಡುತ್ತದೆ. ಮಗುವನ್ನು ಭುಜದ ಮೇಲೆ ನೇರವಾಗಿ ಹಿಡಿದು ತಲೆ ಮತ್ತು ಕುತ್ತಿಗೆಗೆ ಸರಿಯಾದ ಆಧಾರ ನೀಡಿ ಬೆನ್ನನ್ನು ನಿಧಾನವಾಗಿ ತಟ್ಟಬಹುದು ಅಥವಾ ಸವರಬಹುದು. ಮಗುವನ್ನು ಜೋರಾಗಿ ಅಲುಗಾಡಿಸಬಾರದು.
3: ಹಾಗೆ ತಾಯಿಗೆ ಹಾಲು ಕಡಿಮೆ ಬರುತ್ತಿದೆ ಎಂದು ಅನಿಸಿದರೆ ಏನು ಮಾಡಬೇಕು?
4: ಮೊದಲು ಮಗು ಸರಿಯಾಗಿ ರೀತಿಯಲ್ಲಿ ಹಾಲು ಹಿಡಿದಿದೆಯೇ ಮತ್ತು ಹಾಲನ್ನು ಚೆನ್ನಾಗಿ ಕುಡಿಯುದಿದೆಯೇ ಎಂಬುದನ್ನು ಗಮನಿಸಬೇಕು. ಮಗುವಿನ ಅಗತಕ್ಕೆ ಅನುಗುಣವಾಗಿ ಹಾಲುಣಿಸುವುದರಿಂದ ತಾಯಿಯ ಹಾಲಿನ ಉತ್ಪಾದನೆಗೆ ಸಹಾಯವಾಗುತ್ತದೆ. ಮಗುವಿನ ತೂಕ ಹೆಚ್ಚಳ, ಮೂತ್ರ ವಿಸರ್ಜನೆ ಮತ್ತು ಬೆಳವಣಿಗೆಯನ್ನು ಸಹ ಗಮನಿಸಬೇಕು. ಹಾಲು ಸಾಕಾಗುತ್ತಿಲ್ಲ ಎಂಬ ಅನುಮಾನ ಮುಂದುವರೆದರೆ ಆರೋಗ್ಯ ಸಿಬ್ಬಂದಿ ಅಥವಾ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ.
3: ಹಾಗೆ 6 ತಿಂಗಳ ನಂತರವೂ ಮಗುವಿಗೆ ತಾಯಿಯ ಹಾಲು ನೀಡಬೇಕೇ?
4: ಹೌದು, 6 ತಿಂಗಳ ನಂತರ ಮಗುವಿಗೆ ಪೂರಕ ಆಹಾರವನ್ನು ಆರಂಭಿಸಿದರೂ ತಾಯಿಯ ಹಾಲನ್ನು ಮುಂದುವರಿಸಬೇಕು. ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನಂತೆ ತಾಯಿ ಹಾಲನ್ನು 2 ವರ್ಷಗಳವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಮುಂದುವರಿಸಬಹುದು. ತಾಯಿಯ ಹಾಲು ಮಗುವಿನ ಪೌಷ್ಟಿಕತೆ ಮತ್ತು ಬೆಳವಣಿಗೆ ಸಹಾಯ ಮಾಡುತ್ತದೆ.
3: ಇಲ್ಲಿಯವರೆಗೂ ತಾಯಿಯ ಹಾಲುಣಿಸುವಿಕೆಯ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಬುಲೆಟಿನ್ ವರದಿ ಕಾಂಗ್ರೋ ತಾಯಿಯ ಆರೈಕೆ. ಮೊದಲನೆಯದಾಗಿ ಕಾಂಗ್ರೋ ತಾಯಿ ಆರೈಕೆ ಎಂದರೇನು, ಯಾವ ಮಕ್ಕಳಿಗೆ ಇದು ಅಗತ್ಯ?
4: ಕಾಂಗಾರು ತಾಯಿ ಆರೈಕೆ ಎಂದರೆ ಮಗುವನ್ನು ತಾಯಿಯ ಅಥವಾ ಆರೈಕೆ ಮಾಡುವವರ ಎದೆಗೆ ಚರ್ಮದಿಂದ ಚರ್ಮಕ್ಕೆ ತಾಗುವಂತೆ ಹಿಡಿದು ಆರೈಕೆ ಮಾಡುವುದು. ವಿಶೇಷವಾಗಿ ಅವಧಿಗೆ ಮುನ್ನ ಜನಿಸಿದ ಅಥವಾ ಕಡಿಮೆ ತೂಕದ ಮಕ್ಕಳಿಗೆ ಇದು ಉಪಯುಕ್ತ. ಮಗುವಿನ ತಲೆ ಒಂದು ಬದಿಗೆ ತಿರುಗಿರಬೇಕು. ಉಸಿರಾಟಕ್ಕೆ ಅಡ್ಡ ಆಗಬಾರದು. ಮಗುವಿನ ದೇಹಕ್ಕೆ ಉಷ್ಣತೆ ಮತ್ತು ಉಸಿರಾಟವನ್ನು ಗಮನಿಸಬೇಕು.
3: ಹಾಗೆ ಕಾಂಗರೂ ತಾಯಿಯ ಆರೈಕೆಯನ್ನು ಎಷ್ಟು ಸಮಯ ನೀಡಬೇಕು?
4: ಮಗುವಿನ ಆರೋಗ್ಯದ ಸ್ಥಿತಿಗೆ ಅನುಗುಣವಾಗಿ ಸಾಧ್ಯವಾದಷ್ಟು ಹೆಚ್ಚು ಸಮಯ ಕಾಂಗರೂ ಆರೈಕೆ ಮಾಡಬಹುದು. ಮಗುವಿನ ಸ್ಥಿತಿ ಸ್ಥಿರವಾಗಿದೆಯೇ ಎಂಬುದನ್ನು ಆರೋಗ್ಯ ಸಿಬ್ಬಂದಿ ಗಮನಿಸಿ ಸೂಕ್ತ ಸಲಹೆ ನೀಡುತ್ತಾರೆ. ಆರೈಕೆಯ ಸಮಯದಲ್ಲಿ ಮಗುವಿನ ಉಸಿರಾಟ, ದೇಹದ ಉಷ್ಣತೆ ಮತ್ತು ಆರಾಮವನ್ನು ಗಮನಿಸುವುದು ಮುಖ್ಯ.
3: ಹಾಗೆ ಕಾಂಗರೂ ತಾಯಿ ಆರೈಕೆಯಿಂದ ಮಗುವಿಗೆ ಏನು ಪ್ರಯೋಜನ?
4: ಈ ಆರೈಕೆ ಮಗುವಿನ ದೇಹದ ಉಷ್ಣತೆಯನ್ನು ಕಾಪಾಡಲು, ಮಗುವಿಗೆ ಸುರಕ್ಷತೆ ಮತ್ತು ನೆಮ್ಮದಿಯ ಭಾವನೆ ನೀಡಲು, ತಾಯಿ ಮಗುವಿನ ಬಾಂಧವ್ಯವನ್ನು ಹೆಚ್ಚಿಸಲು ಹಾಗೂ ಹಾಲುಣಿಸುವಿಕೆಗೆ ಸಹಾಯ ಮಾಡುತ್ತದೆ. ತಂದೆ ಅಥವಾ ಕುಟುಂಬದ ಇತರ ಸದಸ್ಯರು ಆರೋಗ್ಯ ಸಿಬ್ಬಂದಿಯ ಮಾರ್ಗದರ್ಶನದಲ್ಲಿ ಈ ಆರೈಕೆ ಭಾಗವಹಿಸಬಹುದು.
3: ಇಲ್ಲಿಯವರೆಗೂ ಕಾಂಗರೂ ತಾಯಿಯ ಆರೈಕೆ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಬುಲೆಟಿನ್ ವರದಿ ಮಗುವಿಗೆ ಸ್ನೇಹಪೂರ್ವಕ ಆರೈಕೆ. ಮೊದಲನೆಯದಾಗಿ ಮಗುವಿನ ಸ್ನೇಹಪೂರ್ವಕ ಆರೈಕೆ ಎಂದರೇನು?
4: ಮಗುವಿನ ಅಗತ್ಯಗಳನ್ನು ಗಮನಿಸಿ ಪ್ರೀತಿ ಮತ್ತು ಸುರಕ್ಷತೆಯೊಂದಿಗೆ ಆಹಾರ ಆರೈಕೆ ಮಾಡುವುದೇ ಸ್ನೇಹಪೂರ್ವಕ ಆರೈಕೆ. ಮಗು ಹಸಿದಾಗ, ನಿದ್ರೆ ಬಂದಾಗ ಅಥವಾ ಅಸೌಕರ್ಯ ಅನುಭವಿಸಿದಾಗ ಅದರ ಸೂಚನೆಗಳನ್ನು ಗಮನಿಸಬೇಕು. ಮಗುವನ್ನು ಮುದ್ದಾಡುವುದು, ಮಾತನಾಡುವುದು, ನಗುವುದು ಮತ್ತು ಆಟವಾಡಿಸುವುದರ ಮೂಲಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ.
3: ಹಾಗೆ ಮಗು ಹಸಿದಿದೆ ಎಂದು ಹೇಗೆ ತಿಳಿಯಬಹುದು ಅಥವಾ ಅಳುವವರೆಗೆ ಕಾಯಬೇಕೇ?
4: ಮಗು ಬಾಯಿ ತೆರೆಯುವುದು, ಕೈಯನ್ನು ಬಾಯಿಗೆ ಹಾಕುವುದು ಅಥವಾ ತಲೆಯನ್ನು ತಿರುಗಿಸಿ ಹಾಲು ಹುಡುಕುವುದು ಹಸಿವಿನ ಸೂಚನೆಗಳಾಗಿವೆ. ಮಗು ಅಳುವುದು ಹಸಿವಿನ ತಡವಾದ ಸೂಚನೆಯಾಗಿರಬಹುದು. ಆದ್ದರಿಂದ ಅಳುವವರೆಗೆ ಕಾಯದೆ ಆರಂಭಿಕ ಸೂಚನೆಗಳನ್ನು ಗಮನಿಸಿ ಹಾಲುಣಿಸುವುದು ಉತ್ತಮ.
3: ಹಾಗೆ ಮಗುವಿನ ಆರೈಕೆಯಲ್ಲಿ ತಂದೆಯ ಪಾತ್ರವೇನು?
4: ಮಗುವಿನ ಆರೈಕೆ ತಾಯಿಯ ಜವಾಬ್ದಾರಿ ಮಾತ್ರವಲ್ಲ. ತಂದೆಯು ಮಗುವನ್ನು ಹಿಡಿಯುವುದು, ಮಾತನಾಡುವುದು, ಹಾಡುವುದು, ನಗಿಸುವುದು ಮತ್ತು ಸುರಕ್ಷಿತ ಆಟಗಳಲ್ಲಿ ಭಾಗವಹಿಸಬಹುದು. ಆಹಾರ, ಸ್ವಚ್ಛತೆ, ಸುರಕ್ಷತೆ ಮತ್ತು ಲಸಿಕೆಗಳ ಬಗ್ಗೆ ಗಮನಿಸುವುದರಲ್ಲಿ ತಂದೆ ಸಹಕಾರಿ ಆಗಬಹುದು.
3: ಇಲ್ಲಿಯವರೆಗೆ ಮಗುವಿನ ಸ್ನೇಹಪೂರ್ವಕ ಆರೈಕೆ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಬುಲೆಟಿನ್ ವರದಿ ಪಾತ್ರೆಗಳು ಮತ್ತು ಮಗುವಿನ ಸ್ವಚ್ಛತೆ. ಮೊದಲನೆಯದಾಗಿ ಮಗುವಿಗೆ ಆಹಾರ ನೀಡುವ ಮೊದಲು ಪೋಷಕರು ಯಾವ ಸ್ವಚ್ಛತಾ ಕ್ರಮಗಳನ್ನು ಪಾಲಿಸಬೇಕು?
5: ಆಹಾರ ತಯಾರಿಸುವ ಮೊದಲು ಮತ್ತು ಮಗುವಿಗೆ ಆಹಾರ ನೀಡುವ ಮೊದಲು ಕೈಗಳನ್ನು ಸಾಬೂನು ಮತ್ತು ಶುದ್ಧ ನೀರಿನಿಂದ ತೊಳೆಯಬೇಕು. ಮಗುವಿಗೆ ಬಳಸುವ ಕಪ್, ಚಮಚ ಮತ್ತು ಇತರ ಪಾತ್ರೆಗಳನ್ನು ಚೆನ್ನಾಗಿ ತೊಳೆಯಬೇಕು. ಪಾತ್ರೆಗಳಲ್ಲಿ ಆಹಾರದ ಉಳಿಕೆ ಇರಬಾರದು. ತೊಳೆದ ಪಾತ್ರೆಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿ ಒಣಗಿಸಬೇಕು.
3: ಹಾಗೆ ಮಗುವಿನ ದೇಹ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ಏಕೆ ಮುಖ್ಯ?
5: ಮಗುವಿನ ಕೈ, ಮುಖ ಮತ್ತು ದೇಹವನ್ನು ಸ್ವಚ್ಛವಾಗಿಡಬೇಕು. ಒದ್ದೆಯಾದ ಅಥವಾ ಮಲಿನವಾದ ಬಟ್ಟೆಗಳನ್ನು ಬದಲಾಯಿಸಬೇಕು. ಮಗು ಮಲಗುವ ಸ್ಥಳವನ್ನು ಸ್ವಚ್ಛವಾಗಿಡಬೇಕು. ಇದರಿಂದ ಕೀಟಾಣುಗಳು ಹರಡುವ ಸಾಧ್ಯತೆ ಕಡಿಮೆಯಾಗುತ್ತದೆ ಮತ್ತು ಮಗುವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯವಾಗುತ್ತದೆ.
3: ಹಾಗೆ ಮಗುವಿನ ಆಟಿಕೆಗಳನ್ನು ಹೇಗೆ ಸ್ವಚ್ಛವಾಗಿಡಬೇಕು, ಯಾವ ಆಟಿಕೆಗಳನ್ನು ಕೊಡಬಾರದು?
5: ಮಗುವಿನ ಆಟಿಕೆಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಮಗುವಿನ ವಯಸ್ಸಿಗೆ ತಕ್ಕ ಸುಲಭವಾಗಿ ಸ್ವಚ್ಛಗೊಳಿಸಬಹುದಾದ ಆಟಿಕೆಗಳನ್ನು ಆಯ್ಕೆ ಮಾಡಬೇಕು. ಸಣ್ಣ ಭಾಗಗಳಿರುವ, ಚೂಪಾದ ಅಂಚುಗಳಿರುವ ಅಥವಾ ಬಾಯಿಗೆ ಹಾಕಿದಾಗ ಉಸಿರುಗಟ್ಟುವ ಅಪಾಯವಿರುವ ವಸ್ತುಗಳನ್ನು ಮಗುವಿಗೆ ಕೊಡಬಾರದು.
3: ಹಾಗೆ ಸ್ವಚ್ಛತೆಯನ್ನು ಸರಿಯಾಗಿ ಪಾಲಿಸದಿದ್ದರೆ ಮಗುವಿಗೆ ಯಾವ ಸಮಸ್ಯೆಗಳು ಉಂಟಾಗಬಹುದು?
5: ಅಶುದ್ಧ ನೀರು, ಸ್ವಚ್ಛವಲ್ಲದ ಪಾತ್ರೆಗಳು ಮತ್ತು ಸರಿಯಾಗಿ ಸಂಗ್ರಹಿಸದ ಆಹಾರದಿಂದ ಕೀಟಾಣುಗಳು ಮಗುವಿನ ದೇಹಕ್ಕೆ ಪ್ರವೇಶಿಸಬಹುದು. ಇದರಿಂದ ಅತಿಸಾರ, ವಾಂತಿ ಮತ್ತು ಇತರ ಸೋಂಕುಗಳು ಉಂಟಾಗಬಹುದು. ಆದ್ದರಿಂದ ಕೈಗಳ ಸ್ವಚ್ಛತೆ, ಶುದ್ಧ ನೀರು, ಸ್ವಚ್ಛ ಪಾತ್ರೆಗಳು ಮತ್ತು ತಾಜಾ ಆಹಾರಕ್ಕೆ ಹೆಚ್ಚಿನ ಗಮನ ನೀಡಬೇಕು.
3: ಇಲ್ಲಿಯವರೆಗೆ ಪಾತ್ರೆಗಳು ಮತ್ತು ಮಗುವಿನ ಸ್ವಚ್ಛತೆ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಬುಲೆಟಿನ್ ವರದಿ ಲಸಿಕೆ. ಮೊದಲನೇದಾಗಿ, ಮಗುವಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ನೀಡುವುದು ಏಕೆ ಮುಖ್ಯ? ಲಸಿಕೆ ತಪ್ಪಿದರೆ ಪೋಷಕರು ಏನು ಮಾಡಬೇಕು?
5: ಲಸಿಕೆಗಳು ಮಕ್ಕಳನ್ನು ಹಲವು ಅಪಾಯಕಾರಿ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ. ಮಗುವಿಗೆ ಜನನದ ಸಮಯದಿಂದಲೇ ರಾಷ್ಟ್ರೀಯ ಲಸಿಕಾ ವೇಳಾಪಟ್ಟಿಯ ಪ್ರಕಾರ ಲಸಿಕೆಗಳನ್ನು ನೀಡಬೇಕು. ಪೋಷಕರು ಮಗುವಿನ ಲಸಿಕಾ ಕಾರ್ಡನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮತ್ತು ನಿಗದಿತ ಸಮಯಕ್ಕೆ ಲಸಿಕೆ ಹಾಕಿಸಬೇಕು. ಯಾವುದಾದರೂ ಲಸಿಕೆ ತಪ್ಪಿದರೆ ಮುಂದಿನ ಕ್ರಮ ತೆಗೆದುಕೊಳ್ಳಲು ಆರೋಗ್ಯ ಸಿಬ್ಬಂದಿಯನ್ನು ಸಂಪರ್ಕಿಸಬೇಕು. ಮಗುವಿನ ಲಸಿಕಾ ವೇಳಾಪಟ್ಟಿಯನ್ನು ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ.
3: ಇಲ್ಲಿಯವರೆಗೂ ಲಸಿಕೆ ಬಗ್ಗೆ ತಿಳಿಸಿಕೊಡಲಾಯಿತು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ತಾಲೂಕು ಹಾಸ್ಪಿಟಲ್ ಹಾಗೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅನ್ನು ಸಂಪರ್ಕಿಸುವುದು ಬಹುಮುಖ್ಯ. ಮುಂದಿನ ಬುಲೆಟಿನ್ ವರದಿ ಪೂರಕ ಆಹಾರ, ಪೌಷ್ಟಿಕ ಆಹಾರ. ಮೊದಲನೆಯದಾಗಿ ಪೂರಕ ಆಹಾರ ಎಂದರೇನು? ಮಗುವಿಗೆ ಯಾವಾಗ ಆರಂಭಿಸಬೇಕು?
5: ತಾಯಿಯ ಹಾಲಿನ ಜೊತೆಗೆ ಮಗುವಿನ ಬೆಳವಣಿಗೆಗೆ ಬೇಕಾದ ಹೆಚ್ಚುವರಿ ಆಹಾರ ನೀಡುವುದನ್ನು ಪೂರಕ ಆಹಾರ ಎಂದು ಕರೆಯುತ್ತೇವೆ. 6 ತಿಂಗಳು ಪೂರ್ಣವಾದ ನಂತರ ಮಗುವಿಗೆ ಮೃದುವಾದ, ಸುಲಭವಾಗಿ ನುಂಗಬಹುದಾದ ಆಹಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಆರಂಭಿಸಬೇಕು. ಮಗುವಿನ ವಯಸ್ಸು ಹೆಚ್ಚಾದಂತೆ ಆಹಾರದ ಪ್ರಮಾಣ, ಗಟ್ಟಿತನ ಮತ್ತು ವೈವಿಧ್ಯವನ್ನು ನಿಧಾನವಾಗಿ ಹೆಚ್ಚಿಸಬೇಕು. ತಾಯಿಯ ಹಾಲನ್ನು ಕೂಡ ಮುಂದುವರೆಸಬೇಕು.
3: 6 ತಿಂಗಳಿಂದ 1 ವರ್ಷದೊಳಗಿನ ಮಗುವಿಗೆ ದಿನಕ್ಕೆ ಎಷ್ಟು ಬಾರಿ ಆಹಾರ ನೀಡಬೇಕು?
5: ಸಾಮಾನ್ಯವಾಗಿ 6 ರಿಂದ 8 ತಿಂಗಳ ಮಕ್ಕಳಿಗೆ ದಿನಕ್ಕೆ 2 ರಿಂದ 3 ಬಾರಿ ಪೂರಕ ಆಹಾರ ನೀಡಬಹುದು. 9 ರಿಂದ 11 ತಿಂಗಳ ಮಕ್ಕಳಿಗೆ ದಿನಕ್ಕೆ 3 ರಿಂದ 4 ಬಾರಿ ನೀಡಬಹುದು. ಮಗುವಿನ ಹಸಿವು ಮತ್ತು ಹೊಟ್ಟೆ ತುಂಬಿದ ಸೂಚನೆಗಳನ್ನು ಗಮನಿಸಬೇಕು. ಮಗುವಿಗೆ ಬಲವಂತವಾಗಿ ಆಹಾರ ತಿನ್ನಿಸಬಾರದು.
3: ಹಾಗೆ ಮಗುವಿಗೆ ಯಾವ ರೀತಿಯ ಆಹಾರಗಳನ್ನು ನೀಡಬಹುದು?
5: ಮಗುವಿಗೆ ಅಕ್ಕಿ, ರಾಗಿ ಮತ್ತು ಇತರ ಧಾನ್ಯಗಳಿಂದ ತಯಾರಿಸಿದ ಆಹಾರಗಳನ್ನು ನೀಡಬಹುದು. ಬೇಳೆ, ಮೊಟ್ಟೆ, ಚೆನ್ನಾಗಿ ಬೇಯಿಸಿದ ತರಕಾರಿಗಳು ಮತ್ತು ಹಣ್ಣುಗಳನ್ನು ಕೂಡ ಸೇರಿಸಬಹುದು. ಇವು ಮಗುವಿಗೆ ಶಕ್ತಿ, ಪ್ರೋಟೀನ್, ಕಬ್ಬಿಣ, ವಿಟಮಿನ್ಗಳು ಮತ್ತು ಇತರ ಅಗತ್ಯ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತವೆ. ಆಹಾರವನ್ನು ಮಗುವಿನ ವಯಸ್ಸಿನ ತಕ್ಕಂತೆ ಮೃದುವಾಗಿ ತಯಾರಿಸಬೇಕು.
3: ಹಾಗೆ ಮಗುವಿನ ಆಹಾರದಲ್ಲಿ ಸಮತೋಲನ ಇರಲು ಏನು ಸೇರಿಸಬೇಕು?
5: ಮಗುವಿನ ಆಹಾರದಲ್ಲಿ ಧಾನ್ಯಗಳ ಜೊತೆಗೆ ಬೇಳೆ ಅಥವಾ ಇತರ ಪ್ರೋಟೀನ್ ಯುಕ್ತ ಆಹಾರ, ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸುವುದು ಮುಖ್ಯ. ಬೇಳೆ, ಮೊಟ್ಟೆ ಮತ್ತು ಹಸಿರು ತರಕಾರಿಗಳು ಪ್ರೋಟೀನ್ ಹಾಗೂ ಕಬ್ಬಿಣದಂತಹ ಪೌಷ್ಟಿಕಾಂಶಗಳನ್ನು ಒದಗಿಸಲು ಸಹಾಯ ಮಾಡುತ್ತವೆ. ಆಹಾರವು ತುಂಬಾ ನೀರಿನಂತಿರದೆ ಮಗುವಿಗೆ ಸುಲಭವಾಗಿ ತಿನ್ನಲು ಸಾಧ್ಯವಾಗುವಷ್ಟು ಮೃದುವಾಗಿರಬೇಕು.
3: ಹಾಗೆ ಪೂರಕ ಆಹಾರ ನೀಡುವಾಗ ಪೋಷಕರು ಯಾವ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು?
5: ಮಗುವಿಗೆ ಆಹಾರವನ್ನು ಬಲವಂತವಾಗಿ ತಿನ್ನಿಸಬಾರದು. ವಯಸ್ಸಿಗೆ ತಕ್ಕಂತೆ ಆಹಾರದ ಗಟ್ಟಿತನವನ್ನು ನಿಧಾನವಾಗಿ ಹೆಚ್ಚಿಸಬೇಕು. ಇಡೀ ಕಡಲೆಕಾಯಿ, ಗಟ್ಟಿಯಾದ ದೊಡ್ಡ ತುಂಡುಗಳು ಅಥವಾ ಉಸಿರುಗಟ್ಟಲು ಅಪಾಯವಿರುವ ಆಹಾರಗಳನ್ನು ನೀಡಬಾರದು. ಉಪ್ಪು ಮತ್ತು ಸಕ್ಕರೆಯನ್ನು ಮಿತಿಗೊಳಿಸಬೇಕು. ಸಿಹಿ ಪಾನೀಯಗಳು ಮತ್ತು ಪ್ಯಾಕೆಟ್ ತಿಂಡಿಗಳನ್ನು ತಪ್ಪಿಸಬೇಕು. ಆಹಾರ ತಯಾರಿಸುವಾಗ ಕೈ, ಪಾತ್ರೆ ಮತ್ತು ನೀರಿನ ಸ್ವಚ್ಛತೆಯನ್ನು ಕಾಪಾಡಬೇಕು.
3: ಇಲ್ಲಿಯವರೆಗೆ ಪೂರಕ ಆಹಾರ, ಪೌಷ್ಟಿಕ ಆಹಾರ ಬಗ್ಗೆ ಚರ್ಚಿಸಲಾಯಿತು.
6: ಮೇಲಿನ ಮಾಹಿತಿಯನ್ನು ಮಕ್ಕಳ ಆರೋಗ್ಯ ಮತ್ತು ಆರೈಕೆಗೆ ಸಂಬಂಧಿಸಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಗಳು ಹಾಗೂ ಶಿಫಾರಸುಗಳ ಆಧಾರದ ಮೇಲೆ ಸರಳವಾಗಿ ನೀಡಲಾಗಿದೆ. ಮಗುವಿನ ಆರೋಗ್ಯದ ಅಗತ್ಯಕ್ಕೆ ಅನುಗುಣವಾಗಿ ವೈದ್ಯರು ಅಥವಾ ಆರೋಗ್ಯ ಸಿಬ್ಬಂದಿಯ ಸಲಹೆಯನ್ನು ಪಡೆಯುವುದು ಮುಖ್ಯ. ಪ್ರಿಯ ಶ್ರೋತೃ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ 6 ತಿಂಗಳಿಂದ 1 ವರ್ಷದೊಳಗಿನ ಮಕ್ಕಳ ಆರೋಗ್ಯ, ಆರೈಕೆ ಮತ್ತು ಪೌಷ್ಟಿಕತೆಯ ಕುರಿತು ಹಲವು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಂಡೆವು. ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ತಾಯಿಯ ಹಾಲು, ಪೌಷ್ಟಿಕ ಪೂರಕ ಆಹಾರ, ಸಮಯಕ್ಕೆ ಸರಿಯಾದ ಲಸಿಕೆ, ಸ್ವಚ್ಛತೆ, ಸುರಕ್ಷತೆ ಮತ್ತು ಪೋಷಕರ ಪ್ರೀತಿ ಬಹಳ ಮುಖ್ಯ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ, ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಸೈಂಟ್ ಅಲೋಶಿಯಸ್ ರೇಡಿಯೋ ಸರಂಗ್ 107.8 FM ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ನಮಗೆ ಅವಕಾಶ ನೀಡಿದ ಎಲ್ಲರಿಗೂ ವಿಶೇಷ ಧನ್ಯವಾದಗಳು. ಮಗುವಿನ ಆರೋಗ್ಯವೇ ಅದರ ಸುಂದರ ಭವಿಷ್ಯದ ಬುನಾದಿ. ಸ್ವಚ್ಛ ಮಗು, ಆರೋಗ್ಯಕರ ಮಗು. ನಮ್ಮ ಕಾರ್ಯಕ್ರಮವನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಮಗು ಆರೋಗ್ಯವಾಗಿ ಸಂತೋಷವಾಗಿ ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಧನ್ಯವಾದಗಳು. ನಮಸ್ಕಾರ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
7: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
8: ಮಕ್ಕಳು ಬೆಳೆಯುವಾಗ ಇಬ್ಬರು ಅವ್ರ ಮೇಲೆ ತುಂಬಾ ಪರಿಣಾಮ ಬೀರ್ತಾರೆ. 15 ವರ್ಷ ಆಗೋ ತನಕನು ಅತ್ಯಂತ ಪ್ರಭಾವ ಬೀರುವಂತ ಇಬ್ಬರೇ ಇಬ್ರು ಅಂದ್ರೆ ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು. ಇವರಿಬ್ರು ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ ಮಕ್ಕಳು ಹೇಗಾಗ್ತಾರೆ ನೋಡಿ. ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಬುದ್ಧ ಅಂತ ಇಲ್ದಿರ ಅಲ್ಲ ಅನ್ನೋಂಗಿಲ್ಲ. ನನ್ನ ಕೆಲಸ ಶಿಕ್ಷಕನಾಗಿ ಇದ್ದವರೋದಂದ್ರೆ ಮಗುವಿನಲ್ಲಿ ಏನಿಲ್ಲ ಅಂತ ಹುಡುಕೋದಲ್ಲ, ಏನೋ ಶಕ್ತಿ ಇದೆ ಮಗುವಿನಲ್ಲಿ, ಯಾವುದೋ ಶಕ್ತಿ ಇದೆ, ಅದನ್ನು ಹುಡುಕಿ ಹೊರಗೆ ತೆಗಿಬೇಕು. ನಾನು ಮಗುವಿನಲ್ಲಿ ಶಕ್ತಿ ಇದೆ ಹೊರಗೆ ತೆಗೆಯೋದು, ಅದನ್ನ ನೀವು ಮಾಡ್ತೀರಿ ಅಂತ ನಂಬಿಕೆ ಇದೆ. ಪಾಲಕರು ಮತ್ತು ಶಿಕ್ಷಕರು ಇಬ್ರು ಸೇರಿ ಮಾಡಬೇಕಾದಂತಹ ಕೆಲಸ ಅದನ್ನ. ನಾವು ಸಣ್ಣ ಘಟನೆ ನಂದೇ ಹೇಳಬೇಕು. ಧಾರವಾಡದಲ್ಲಿ ಓದ್ತಾ ಇದ್ದೆ ನಾನು, ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಬಹಳ ಪ್ರಸಿದ್ಧ ಶಾಲೆ ಆವಾಗ. ಅದು ಬುದ್ಧಿವಂತರ ಶಾಲೆ ಅಂತ ಹೆಸರು, ನಾನು ಯಾಕೆ ಸೇರ್ಕೊಂಡೋ ಗೊತ್ತಿಲ್ಲ. ನಾನು ನಮ್ಮ ಹೆಡ್ ಮಾಸ್ಟರ್ ಇದ್ರು, ನಮ್ಮ ಹೆಡ್ ಮಾಸ್ಟರು ನೀವು ಪುರಾಣದಲ್ಲಿ ಕತೆ ಕೇಳಿರ್ಬೇಕು, ದೂರ್ವಾಸ ಅಂತ. ಭಾರಿ ಕೋಪ ಮಾಡ್ಕೊಂಡು ಬೇಗ ಬೇಗ ಶಾಪ ಕೊಡುವಂತ ಮನುಷ್ಯ ದೂರ್ವಾಸ. ನಮ್ಮ ಹೆಡ್ ಮಾಸ್ಟರ್ ದೂರ್ವಾಸನಕ್ಕಿಂತ ಒಂದು 100% ಜಾಸ್ತಿ ಕೋಪ, 100%. ಅವ್ರು ಹೇಗೆಂದ್ರೆ ಎದುರಿಗೆ ಬಂದು ಹುಡುಗನ್ ಕರಿಬೇಕು, ಬರ ಇಲ್ಲಿ ಬಂದು ಕಪಾಳಕ್ಕೆ ಬಂದು ಹೊಡಿಬೇಕು, ಏನ್ ಹೆಸರು ನಿಂದು ಅಂತ ಕೇಳ್ಬೇಕು. ಹೊಡೆದ್ಮೇಲೆ ಅವ್ನು ಹೇಳ್ತಾನೆ, ನೀನಾ, ನೀ ಹೋಗಿ ಅವನು ಕಳಿಸು ಅನ್ಬೇಕು. ಆ ಥರ ಕೋಪಿಷ್ಟ ಮನುಷ್ಯ. ಅವ್ರ ಹೆಸರು ಕೇಳಿದ್ರೆ ಹೆದರ್ತಾ ಇದ್ವಿ ನಾವು. ಬಟ್ ಒಳ್ಳೆ ಟೀಚರ್. ನಾನು 9th standard ಕ್ಲಾಸ್ ಅಲ್ಲಿ ಇದ್ದಾಗ ಕ್ಲಾಸ್ ಅಲ್ಲಿ ಕೂತಿದ್ದೀನಿ, ಅಟೆಂಡರ್ ಬಂದು ಒಂದು ಚೀಟಿ ಕೊಟ್ಟೋದ ನನ್ನ ಮುಂದೆ. ಅದ್ರಲ್ಲಿ ಬರೆದಿತ್ತು, ತರಗತಿ ಮುಗಿದ್ಮೇಲೆ ಹೆಡ್ ಮಾಸ್ಟರ್ನ ಭೇಟಿ ಆಗ್ಬೇಕಂತೆ ಅಂತ. ಎದೆ ಹೊಡೆದು ಹೋಯ್ತಂತ, ಹೊಡಿತಾರೆ ಅಂತ ಗ್ಯಾರಂಟಿ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಕರೆದ್ರು ನನ್ನ. ಮುಂದಿನ ತರಗತಿ ಪಾಠ ಅರ್ಥವೇ ಆಗ್ಲಿಲ್ಲ ನನಗೆ. ಕ್ಲಾಸ್ ಮುಗಿದ್ಮೇಲೆ ಏನ್ ಮಾಡ್ಬೇಕು, ಹೆಂಗ್ ಪಾರಾಗ್ಬೇಕು ಇವ್ರ ಕಡೆಯಿಂದ ಅಂತ ವಿಚಾರ ಮಾಡ್ತಿದ್ದೆ. ನಿಮ್ ಕಣ್ಮುನ್ ಚಿತ್ರ ಬರಬೇಕು. ಹೆಡ್ ಮಾಸ್ಟರ್ ರೂಮಿಗೆ ಹೋದೆ, ಹೋಗುವಾಗ ನಡ್ಕ ನಮಗೆಲ್ಲ, ಬಾಗಿಲು ತಟ್ಟಿ ಒಳಗೆ ಹೋದೆ. ಅಲ್ಲಿ ಪ್ರಿನ್ಸಿಪಾಲ್ ಕೂತಿದ್ದಾರೆ, ಅವ್ರ ಮುಂದೆ ಒಂದು ಟೇಬಲ್, ಅದ್ರ ಮುಂದೆ 3 kursi ಅತಿಥಿಗಳು ಕೊಡೋದಕ್ಕೆ. ನಾನು ಒಳಗೆ ಹೋಗಿ, ಸರ್ ಕರೆದ್ರಂತೆ ಅಂದೆ. ಹ್ಮ್, ಒಳಗ್ ಬಾ ಅಂದ್ರು. ಒಳಗ್ ಕಾಲಿಟ್ಟೆ. ನೋಡೋ, ಕೇಳುದು ಪ್ರಶ್ನೆ, ಕನ್ಸಲ್ಟೇಷನ್ ಇಲ್ಲ, ಡೈರೆಕ್ಟ್ ಆರ್ಡರ್ಸ್ ಅವ್ರದೆಲ್ಲ. ನೋಡೋ, ಮುಂದಿನ ವಾರ ಇಂಟರ್ ಸ್ಕೂಲ್ ರೆಸಿಟೇಷನ್ ಕಾಂಪಿಟೇಷನ್ ಇದೆ, ನೀನು ನಮ್ಮ ಶಾಲೆಯನ್ನು ಪ್ರತಿನಿಧಿಸಬೇಕು. ಯು ಶುಡ್ ಗೋ ಅಂಡ್ ಸ್ಪೀಕ್ ಅಬೌಟ್ ಆಂಟೋನಿ, ಜೂಲಿಯಸ್ ಸೀಸರ್ ನಾಟಕದಲ್ಲಿ ಆಂಟೋನಿ ಸ್ಪೀಚ್ ಅಂತಿದೆ, ಅದನ್ನು ರೆಸೈಟ್ ಮಾಡ್ಬೇಕು, ನೀ ಹೋಗಿ ಹೋ ಪ್ರಾಕ್ಟೀಸ್ ಮಾಡ್ಕೊ ಹೋಗು ಅಂದ್ರು. ಆರ್ಡರ್. ನನಗೆ ಬಹಳ ಹೆದರಿಕೆ, ಸ್ಟೇಜ್ ಮೇಲೆ ಹೋಗೋದಕ್ಕೆ ಹೆದರಿಕೆ ಇತ್ತು. ನಾನು, ಸರ್ ನನಗೆ ಬೇಡ ಸರ್ ಅಂದೆ. ಅವ್ರ ಕುರ್ಚಿಯಿಂದ ಎದ್ರು, ಏನಂದಿ ಅಂದ್ರು. ನಾ ತಿಳ್ಕೋಬೇಕಾಗಿತ್ತು, ದಡ್ಡ ನನಗೆ ಗೊತ್ತಿಲ್ಲ. ಮುಂದೆ ಬಂದ್ರು, ಈ ಕನ್ನಡಕ ಹತ್ಕೊಂಡು ತಲೆ ಮೇಲೆ ಇಟ್ಕೊಂಡ್ರು, ಎರಡನೇ ಇಂಡಿಕೇಶನ್ ಅದು. ಮುಂದೆ ಬಂದ್ರು, ಏನಂದಿ ಅಂದ್ರು. ನಾನು ಹೇಳಿದೆ, ಸರ್ ನನಗೆ ಬಹಳ ಹೆದರಿಕೆ ಇದೆ ಸರ್, ನನಗಿಂತ ಚೆನ್ನಾಗಿ ಮಾತಾಡೋರು ಇಷ್ಟೇ ಅಂದಿದ್ದೀನಿ, ಪೂರ್ತಿ ಸೆಂಟೆನ್ಸ್ ಮುಗಿಸಿಲ್ಲ ಇನ್ನ. ಎಡಗ ಎತ್ತಿ ಪಟಾರ್ ಅಂತ ಬಳ್ಳಿಕೆನ್ನೆ ಹೊಡೆದ್ರು. ಇನ್ನೂ ಚುರುಚುರು ಅನ್ನತ್ತೆ ನನಗೆ 70 ವರ್ಷದ ಹೊಡೆದ್ಬಿಟ್ಟು, ಹೋಗೋ ಪ್ರಾಕ್ಟೀಸ್ ಮಾಡಿ ಹೋಗು, ನಾಡಿದ್ದು ಬಂದು ನನಗೆ ರಿಹರ್ಸಲ್ ಮಾಡಬೇಕು ಅಂದ್ರು. ನಿಂತರೆ ಇನ್ನೊಂದು ಬೀಳ್ತದೆ ಅಂತ ಗೊತ್ತು, ಸೀದಾ ಹೊರಗಡೆ ಹೋದೆ. ಆದ್ರೆ ನಾನು ಮನೆಗೆ ಹೋಗಿ ನಮ್ಮ ಅಕ್ಕನಿಗೆ ಹೇಳಿದೆ, ಅಕ್ಕ ಹಿಂಗೆ ಬೈದ್ರು ಹೆಡ್ ಮಾಸ್ಟರ್ ಅಂತ. ಸರಿ ಮಾಡಿದ್ರು ನಿನಗೆ ಅಂದ್ರು, ಬೈಪಾಟ್ ಮಾಡು ಅಂದ್ರು. ಅದು ಯಾವ ಜೂಲಿಯಸ್ ಸೀಸರು, ಅವು ಯಾವ ಆಂಟೋನಿ ಗೊತ್ತಿಲ್ಲ ನನಗೆ. ಪುಸ್ತಕ ತಗೊಂಡೆ, ಆಂಟೋನಿ ಸ್ಪೀಚ್ ಪೂರ್ತಿ ಬಹಾಟ್ ಮಾಡಿದೆ. 2 ದಿವಸ ಬಿಟ್ಟು ಹೆಡ್ ಮಾಸ್ಟರ್ ಮುಂದೆ ಹೋಗ್ಬೇಕು, ನಿಂತ್ಕೊಂಡೆ. ಹಾ ಓದೋ ಅಂದ್ರು. ಪುಸ್ತಕ ಇಟ್ಕೊಂಡಿದ್ದೀನಿ, ಅವ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ದಯವಿಟ್ಟು ಗಮನಿಸಿ ಆ ಟೀಚರ್ ಹೇಗಿದ್ರು ಅಂತ. ನಾನು ಶುರು ಮಾಡಿದೆ, ಫ್ರೆಂಡ್ಸ್ ರೋಮನ್ಸ್ ಅಂಡ್ ಕಂಟ್ರಿ ಮೆನ್ ಲೆಂಡ್ ಮೀ ಯುವರ್ ಇಯರ್ಸ್ ಅಂತ. 60 ವರ್ಷ ಇದೆ, ಇವತ್ತು ನೆನಪಿದೆ ನನಗೆ ಇನ್ನ ಅದು ಸೆಂಟೆನ್ಸ್. ಫ್ರೆಂಡ್ಸ್ ರೋಮನ್ಸ್ ಅಂಡ್ ಕಂಟ್ರಿ ಮೆನ್ ಲೆಂಡ್ ಮೀ ಯುವರ್ ಇಯರ್ಸ್ ಅಂದೆ. ಸ್ಟಾಪ್ ಅಂದ್ರು. ಯಾಕಂತಾರೆ ನೋಡಿದೆ, ದೇರ್ ಇಸ್ ಅ ಕಾಮಾ ದೇರ್ ಅಂದ್ರು. ನನಗೆ ಕಾಮಾ ಅಂದ್ರೆ ಏನೊಂದು ಗೊತ್ತಿರಲಿಲ್ಲ. ಆಗ ಅರ್ಥ ಆಯ್ತು, ಕಾಮಾ ಅಂದ್ರೆ ಪಾಸ್, ಸುಮ್ನೆ ಬಡ ಬಡ ಓದ್ಕೊಂಡು ಹೋಗ್ಬೇಡ, ಪಾಸ್. ಫ್ರೆಂಡ್ಸ್ ರೋಮನ್ಸ್ ಅಂಡ್ ಕಂಟ್ರಿ ಮೆನ್ ಲೆಂಡ್ ಮೀ ಯುವರ್ ಇಯರ್ಸ್ ಹೇಳಿಕೊಟ್ರು, ಬ್ಯಾಟ್ ಮಾಡಿಸಿದ್ರು, 2 ಸಲ ರಿಹರ್ಸಲ್ ಮಾಡಿಸಿದ್ರು. ಮುಂದೆ ಬರುವ ವಾರ ಹೋದೆ ನಾನು ಕಾಂಪಿಟೇಷನ್ ಹೋದೆ. ನನ್ನ ಮೇಲೆ ಕರುಣೆಯಿಂದನೋ ಅಥವಾ ಆ ಟ್ರೈನಿಂಗ್ ನಿಂದನೋ ಫಸ್ಟ್ ಪ್ರೈಸ್ ಬಂತು ನನಗೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್. ಈ ದೊಡ್ಡ ಕಪ್ ಕೊಟ್ರು, ಅದೆಲ್ಲ ಸಂತೋಷ. ಕಪ್ ತಗೊಂಡು ಹೋಗುವಾಗ ಇರೋದಕ್ಕಿಂತ 6 ಇಂಚ್ ಉದ್ದ ಆಗಿದ್ದೆ ನಾನು. ಹೋಗಿ ಹೆಡ್ ಮಾಸ್ಟರ್ ಕೊಟ್ಟೆ, ವೆರಿ ಗುಡ್ ವೆರಿ ಗುಡ್ ಅಂದರು. ನಮ್ಮಲ್ಲೊಂದು ಪದ್ಧತಿ ಇತ್ತು, ಸಾಮಾನ್ಯ ಎಲ್ಲ ಶಾಲೆಯಲ್ಲಿ ಮಾಡ್ತಾರೆ, ಯಾವುದಾದ್ರೂ ಮಗುಗೆ ಯಾವುದಾದ್ರೂ ಪ್ರೈಸ್ ಬಂದರೆ ಮರುದಿನ ಅಸೆಂಬ್ಲಿ ಇರ್ತದಲ್ಲ ಸ್ಕೂಲ್ ಅಸೆಂಬ್ಲಿ, ಅಲ್ಲಿ ಹೆಡ್ ಮಾಸ್ಟರ್ ಮತ್ತೊಮ್ಮೆ ಕೊಡ್ತಾರೆ ಹುಡುಗಿಗೆ, ಎಲ್ಲ ಹುಡುಗರ ಮುಂದೆ ಗೊತ್ತಾಗಲಿ ಅಂತ. ನನಗೆ ಗೊತ್ತಿತ್ತು ಮರುದಿವಸ ಮಾಡ್ತಾರೆ ಅಂತ. ಕರೆದ್ರು, ಬಾರೋ ಇಲ್ಲಿ ಮೇಲೆ ಅಂತ ಕರೆದ್ರು. ಸ್ಟೇಜ್ ಮೇಲೆ ಹೋದೆ, 1500 ಜನ ಹುಡುಗರಾಗ ನಮ್ಮ ಕಾಲೇಜು ಸ್ಕೂಲಲ್ಲಿ, ಈ ಕಡೆ ಎಲ್ಲ ಹುಡುಗರು ಈ ಕಡೆ ಎಲ್ಲ ಹುಡುಗಿಯರು ನಿಂತ್ಕೊಂಡಿರ್ಬೇಕು. ಹೋದೆ, ಹೇಳಿದ್ರು ಮೈಕ್ ಮುಂದೆ ನಿಂತಿದ್ದಾರೆ ಹೆಡ್ ಮಾಸ್ಟರು. ಮೊನ್ನೆ ಹೋಗಿದ್ದ ಇವನು ಆಂಟೋನಿ ಸ್ಪೀಚ್ ಹೇಳ್ದ, ಫಸ್ಟ್ ಪ್ರೈಸ್ ಬಂದಿದೆ, ವೆಲ್ ಡನ್ ವೆರಿ ವೆಲ್ ಡನ್ ಅಂದರು. ಎಲ್ಲರೂ ಕಪ್ ಚಪ್ಪಾಳೆ ತಟ್ಟಿದ್ರು, ಕಪ್ ಕೊಟ್ರು ಇನ್ನೊಮ್ಮ ಕೈ ನನ್ನ ಕೈಯಲ್ಲಿ. ಐ ವಾಸ್ ಆನ್ ಕ್ಲೌಡ್ 9, ಭಾರಿ ಖುಷಿಯಾಗಿತ್ತು. ಅಷ್ಟೇ ಆದರೆ ಚೆನ್ನಾಗಿತ್ತು. ಹೆಡ್ ಮಾಸ್ಟರ್ ಮುಂದೆ ಮೈಕ್ ಇದೆ ಅಂತ ಅವ್ರು ಮರ್ತಿದ್ರು, ಮುದ್ದ ಮಾಡಿದ್ರು ಗೊತ್ತಿಲ್ಲ ನನಗೆ. ಮೈಕ್ ಆನ್ ಇದೆ, ನನಗೆ ಕೇಳ್ತಾರೆ, ಮೊನ್ನೆ ಕಪ್ಪಾಳೆಗೆ ಹೊಡೆದ್ನಲ್ಲ ಭಾಳ ನೋವು ಆತೇನೋ ಅಂದರು. ಇಷ್ಟು ಕೆಟ್ಟ ಅನಿಸ್ತು ನನಗೆ, ಯಾಕಪ್ಪ ಜನ್ಮ ಬಂತು ಅನಿಸ್ಬಿಡ್ತು. ಅವಾಗ ಹೊಡೆದದ್ದು ಹೆಡ್ ಮಾಸ್ಟರ್ಗೆ, ನನಗಿಬ್ಬರಿಗೆ ಗೊತ್ತಿತ್ತು, ಇಡೀ ಶಾಲೆ ಗೊತ್ತಾಯ್ತು, ಅದರಲ್ಲೂ ಹುಡುಗಿಯರಿಗೆಲ್ಲ ಗೊತ್ತಾಯ್ತಲ್ಲ ಹೊಡೆಸ್ಕೊಂಡಿದ್ದಾನೆ ಇವನು ಅಂತ. ಭಾರಿ ಕೆಟ್ಟ ಅನಿಸ್ಬಿಡ್ತು ನನಗೆ. ಆದರೆ ಇವತ್ತು ಅದಾಗಿ 50 ವರ್ಷದ ಮೇಲೆ ಪ್ರತಿ ಸಲ ನಾನು ಸ್ಟೇಜ್ ಮೇಲೆ ನಿಂತು ಮಾತಾಡುವಾಗ ನಮ್ಮ ಹೆಡ್ ಮಾಸ್ಟರ್ ನೆನೆಸ್ಕೊತೇನೆ. ಇವತ್ತು ನನ್ನ ಧೈರ್ಯ ಕೊಟ್ಟದ್ದು ಅವರು, ಇಲ್ದಿರ ಮುಂದೆ ಬರ್ತಿರಲಿಲ್ಲ. ಈ ನಾ ಯಾಕೆ ಈ ಮಕ್ಕಳಿಗೆ ಮಾತನ್ನು ಹೇಳಬೇಕು, ಈ ಮಕ್ಕಳಿಗೆ ಮಾತನ್ನು ಹೇಳಬೇಕು ಅಂದರೆ, ಯಾವುದೋ ಕಾರಣಕ್ಕೆ ಶಿಕ್ಷಕರು ನಿಮ್ಮನ್ನು ಬೈತಾರೆ, ದಂಡಿಸ್ತಾರೆ, ಅಲ್ಲ ಸರಿ ಅಲ್ಲ ಮಾಡಬೇಡ ಅಂತ ಬೈತಾರೆ. ಆ ಹೊತ್ತಿ ಬೇಜಾರಾಗತ್ತೆ ಮಕ್ಕಳ ಮನಸ್ಸಿಗೆ, ಛೇ ಈಗ ಅಂದ್ಬಿಟ್ರಲ್ಲ ಕ್ಲಾಸಲ್ಲಿ ಟೀಚರು, ಬೈದ್ಬಿಟ್ರಲ್ಲ ನನಗೆ ಅಂತ. ತಪ್ಪು ತಿಳ್ಕೊಬೇಡಿ, ದಟ್ ಇಸ್ ದ ಪಾಯಿಂಟ್ ಆಫ್ ಟರ್ನಿಂಗ್ ಪಾಯಿಂಟ್ ಫಾರ್ ಯುವರ್ ಲೈಫ್. ಇವತ್ತು ಗೊತ್ತಾಗಲ್ಲ, 20 ವರ್ಷ ಆದಮೇಲೆ ಆ ಮೇಷ್ಟ್ರು ಬೈದಕ್ಕೆ ನಾನು ಸರಿಯಾಗಿದ್ದೀನಿ ಅಂತಾಗತ್ತೆ. ನನ್ನ ಜೀವನಕ್ಕೆ ದಾರಿ ತೋರಿಸಕ್ಕಿರುವಂತಹ ಗುರುಗಳು ಶಿಕ್ಷಕರು, ಅವ್ರು ಎಂದೂ ಸುಮ್ಮನೆ ಬೈಯಲ್ಲ ನಿಮ್ಮನ್ನ. ನಮ್ಮ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ, ಸರಿಯಾದ ದಾರಿ ತರೋದಕ್ಕೆ ಹೇಳ್ತಾರೆ ಅದನ್ನ, ಅದ್ ನೆನ್ಪಿಟ್ಕೊಳ್ಳಿ. ಆ ಕ್ಷಣಕ್ಕೆ ಬೇಜಾರಾಗಿರುತ್ತೆ ಮಕ್ಕಳಿಗೆ, ಆದರೆ ಮುಂದೆ 10 ವರ್ಷ ಆದ್ಮೇಲೆ, ಅದಕ್ಕೆ ಹೇಳ್ತೀನಲ್ಲ, ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ ಸೈಟ್. ನಮ್ಮ ಜೀವನದಲ್ಲಿ ಮೌಲ್ಯ ಯಾವಾಗ ಬಂತು ಅಂತ ಗೊತ್ತಾಗಬೇಕಾದ್ರೆ 15 ವರ್ಷ ಆಗ್ಬೇಕು. ಮಕ್ಕಳು ಬೆಳೆಯುವಾಗ ಇಬ್ಬರು ಅವ್ರ ಮೇಲೆ ತುಂಬಾ ಪರಿಣಾಮ ಬೀರ್ತಾರೆ. 15 ವರ್ಷ ಆಗೋ ತನಕನು ಅತ್ಯಂತ ಪ್ರಭಾವ ಬೀರುವಂತ ಇಬ್ಬರೇ ಇಬ್ರು ಅಂದ್ರೆ ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು. ಇವರಿಬ್ಬರೂ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ ಮಕ್ಕಳು ಹೇಗಾಗ್ತಾರೆ ನೋಡಿ. ಎಲ್ಲೋ ರಾಮೇಶ್ವರಂದಲ್ಲಿ ಓದಿದಂತ ಹುಡುಗ ಕಲಾಂ ಆಗಿ ರಾಷ್ಟ್ರಪತಿ ಆಗೋದಾದ್ರೆ, ಕೇರಳದ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗ KR ನಾರಾಯಣನಾಗಿ ರಾಷ್ಟ್ರಪತಿ ಆಗೋದಾದ್ರೆ, ಪಂಜಾಬ್ದ ಯಾವುದೋ ಹಳ್ಳಿಯಲ್ಲಿ ಓದಿದಂತ ಹುಡುಗ ಧ್ಯಾನಿಯಾಗಿ ಮನಮೋಹನ್ ಸಿಂಗ್ ಆಗಿ ಪ್ರಧಾನಮಂತ್ರಿ ಆಗೋದಾದ್ರೆ, ಅಲಹಾಬಾದ್ ಪ್ಲಾಟ್ಫಾರ್ಮ್ ಅಲ್ಲಿ ಚಾ ಮಾರ್ತಿದ್ದಂತ ಹುಡುಗ ಇವತ್ತು ಪ್ರಧಾನಮಂತ್ರಿ ಆಗೋದಾದ್ರೆ, ನನಗೊಂದು ಆಸೆ ಇದೆ. ಯಾಕೆ ಹೇಳ್ತೀನಿ ಮಾತನ್ನಂದ್ರೆ, ಶಿಕ್ಷಕರು ಪಾಲಕರು ಅಯ್ಯೋ ಇವನೇನಾಗ್ತಾನೆ ಬಿಡ್ರಿ ಅನ್ನೋದು ಬೇಕಾಗಿಲ್ಲ. ಆ ಮಗು, ಆ ಹುಡುಗಿ, ಆ ಹುಡುಗ ಭಾರತದ ಅತ್ಯಂತ ದೊಡ್ಡ ನೇತಾರ ಆಗ್ತಾನೆ ಅಂತ ನಾವು ಮನಸ್ಸಿಟ್ಕೊಂಡು ಮಾಡಿದರೆ ಖಂಡಿತ ಆಗತ್ತೆ. ಈ ಘಟನೆನ ನನಗೆ ಡಾಕ್ಟರ್ ಕಲಾಮೇ 10 ಸಲ ಹೇಳಿದ್ದಾರೆ. ಅವ್ರ ಜೊತೆ 15 ವರ್ಷ ಬದುಕಿದವನು ನಾನು. ಅವ್ರು ಹೇಳೋರು, ನಾನು ಇವತ್ತೇನಾದರೂ ವೈಮಾನಿಕ ಸಿದ್ಧಾಂತ, ಏರೋಸ್ಪೇಸ್ ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿ ತೋರಿಸಿದ್ರೆ ನನ್ನ ರಾಮೇಶ್ವರಂ ಸ್ಕೂಲ್ ಟೀಚರ್ ಕಾರಣ. ಪ್ರೈಮರಿ ಸ್ಕೂಲು ಸಮುದ್ರ ದಂಡೆಗಿರುವಂಥ ಶಾಲೆ, ಮೇಷ್ಟ್ರು ಬರಬೇಕು, ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಮೇಷ್ಟ್ರು, ಐ ಆರ್ ಮಾಸ್ಟರ್ ಅಂತ ಕರೆಯೋರು. ಒಂದು ದಿವಸ ಪಾಠ ಮಾಡುವಾಗ ಬೋರ್ಡ್ ಮೇಲೆ ಚಿತ್ರ ಬರೆದು ತೋರಿಸ್ತಾ ಇದ್ರಂತೆ, ಪಕ್ಷಿ ಹೆಂಗೆ ಹಾರ್ತದೆ ಅಂತ ಹೇಳಿದರು. ಪಕ್ಷಿ ರೆಕ್ಕೆ ಬಿಡಿತದೆ, ಗಾಳಿ ಹಿಂದೆ ತಳ್ಳಿತಾ ಮುಂದೆ ಹೋಗ್ತದೆ ಅಂತ ಚಿತ್ರ ತೋರಿಸಿದ್ರು. ಅರ್ಥ ಆಯ್ತೇನ್ರೋ ಅಂತ ಕೇಳಿದ್ರು. ಇಲ್ಲ ಅಂದ್ರು ಹುಡುಗರು. ಎಂತ ದಡ್ಡ ಇದ್ದೀನಿ ನಾನು, ಬರ್ರಿ ಹೊರಗೆ ಬಂದ್ರು ಬೀಚ್ ಮೇಲೆ ಹೋಗೋಣ ಅಂದರು. ಆ ಬೀಚ್ ಮೇಲೆ ಬಂದರೆ 10,000 ಪಕ್ಷಿ ಹಾರಾಡ್ತಾ ಇದ್ದ ಆಮೇಲೆ. ನೋಡು ಅದನ್ನು ಪಕ್ಷಿ ಹೆಂಗೆ ಹಾರ್ತದೆ ನೋಡು, ರೆಕ್ಕೆಯಿಂದ ಗಾಳಿ ಹಿಂದೆ ತಳ್ಳುತ್ತದೆ, ಪಕ್ಷಿ ಮುಂದೆ ಹೋಗ್ತದೆ. 5 ನಿಮಿಷ ಬರ್ತಾ ಆಗ್ತಾ ಇತ್ತು, ಎಲ್ಲ ಹೋದ್ರು ಮಕ್ಕಳು. ಒಬ್ಬ ಹುಡುಗ ನಿಂತೇ ಇದ್ದ, ಯಾಕೋ ನೀನು ನಿಂತ್ಕೊಂಡೆ ಅಂತ ಕೇಳಿದರು. ಸರ್ ನೀವು ಹೇಳಿದ್ದು ಸರಿ, ಪಕ್ಷಿ ತನ್ನ ರೆಕ್ಕೆ ಹಿಂದೆ ಗಾಳಿ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ, ಆದರೆ ವಿಮಾನ ರೆಕ್ಕೆ ಹೆಂಗೆ ಇರ್ತಾವಲ್ಲ ಸರ್, ವಿಮಾನದ್ದು ರೆಕ್ಕೆ ಬಡ್ಕೊಳ್ಳೋದೇ ಇಲ್ಲ, ಅದರೊಳಗೆ ಇಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ತೂಕ ಸಾಮಾನ್ಯ ಇರ್ತದೆ, ಅದೇಂಗೆ ಹಾರುತ್ತೆ ಸರ್ ಅಂತ ಕೇಳಿದ ಹುಡುಗ. ಆ ಬಡ ಮೇಷ್ಟ್ರು ಪ್ರಾಮಾಣಿಕ ಮೇಷ್ಟ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲೋ ಮಾರಾಯ, ನಾ ವಿಮಾನ ನಿಲ್ದಾಣನೇ ನೋಡಿಲ್ಲ ಇದುವರೆಗೂ, ನೀ ನೋಡಬೇಕು. ನೋಡೋದಷ್ಟೇ ಅಲ್ಲ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತಗೊಂಡು ಹೋಗುವಂದ್ರದ್ದು ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತಗೊಂಡು ಹೋಗುವಂದ್ರು. ಆ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು ಹುಡುಗನಿಗೆ ವಿಮಾನ ಮಾಡಬೇಕು ವಿಮಾನ ಮಾಡಬೇಕು ಅಂತ. ಇಂಜಿನಿಯರಿಂಗ್ ಮಾಡಿದ, ಅಮೆರಿಕಕ್ಕೆ ಹೋದ, ನಾಸಾದಲ್ಲಿ ಕೆಲಸ ಮಾಡಿದ, ಮಿಸೈಲ್ಸ್ ಅನ್ನು ಕಲ್ಕೊಂಬಂದ, ಭಾರತಕ್ಕೆ ಬಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರು, DRDOದಲ್ಲಿ ಡೈರೆಕ್ಟರ್ ಆದರು, ಭಾರತ ರತ್ನ ಆಗಿ ಕೊನೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆದರು. ಅವ್ರು ಹೇಳೋರು, ದ ಡಿಸೈರ್ ಫಾರ್ ಮೈ ಬಿಕಮಿಂಗ್ ಎ ಏವಿಯೇಷನ್ ಸೈಂಟಿಸ್ಟ್, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದಿ ಬೀಚ್ ಆಫ್ ರಾಮೇಶ್ವರಂ. ಒಬ್ಬರು ಒಬ್ಬ ಮೇಷ್ಟ್ರು ಅಯ್ಯರ್ ಮಾಸ್ಟರ್ ಕಲ್ಪನೆ ಕೂಡ ಇಲ್ಲ ತನ್ನ ಹುಡುಗ ರಾಷ್ಟ್ರಪತಿ ಆಗ್ತಾನೆ ಅಂತ ಗೊತ್ತಿಲ್ಲ, ಅವ್ರ ಆಗುವತ್ತಿಗೆ ಅಯ್ಯರ್ ಇರಲೂ ಇಲ್ಲ. ಆದರೆ ಒಬ್ಬ ರಾಮೇಶ್ವರಮದಲ್ಲಿ ಒಬ್ಬ ಶಾಲೆ ಮೇಷ್ಟ್ರು ಒಬ್ಬ ರಾಷ್ಟ್ರಪತಿ ನಿರ್ಮಾಣ ಮಾಡೋದಾದರೆ ನಮ್ಮ ಶಿಕ್ಷಕರೆಲ್ಲ ಬೇಕಾದಾಗ ಮಾಡ್ಬೋದು, ಇನ್ನೂ ಮಾಡ್ಬೋದು, ಅದು ಮಾಡಲಿ ಅಂತ ನನ್ನ ಆಸೆ. ಪ್ರತಿಯೊಂದು ಮಗುವಿನಲ್ಲಿ ದೊಡ್ಡ ಶಕ್ತಿ ಇದೆ. ಇದುವರೆಗೂ ನಾನು ದಡ್ಡ ಮಕ್ಕಳನ್ನು ಕಂಡಿಲ್ಲ. ನನಗೆ ನಾನು ಪ್ರಯತ್ನ ಮಾಡಿದ್ದೀನಿ ನಿಜವಾಗ್ಲೂ, 52 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದೆ ನಾನು, ಇದುವರೆಗೂ ಒಬ್ಬೇ ಒಬ್ಬ ದಡ್ಡ ವಿದ್ಯಾರ್ಥಿ ಸಿಕ್ಕಿಲ್ಲ ನನಗೆ. ಯಾವ ಮಗುನೂ ದಡ್ಡ ಅಲ್ಲ. ತಾಯಿನ ಕೇಳಿ ನೋಡಿ, ಆ ಮಗು ತಾಯಿನ ಆಕೆ ಹೇಳ್ತಾಳೆ, ನನ್ನ ಮಗ ದಡ್ಡ ಅಲ್ರಿ, ಗಣಿತ ಬರಲ್ಲ ಅವನಿಗಷ್ಟೇ, ಸೈನ್ಸ್ ಬರಲ್ಲ ಅವನಿಗಷ್ಟೇ, ಇಂಗ್ಲೀಷ್ ಬರಲ್ಲ ಅಷ್ಟೇ, ದಡ್ಡ ಅಲ್ಲ ಅವನು, ದಡ್ಡ ಅಲ್ಲ ಅವನು, ಗಣಿತದಲ್ಲಿ 100ಕ್ಕೆ 100 ಬರಲಿಕ್ಕಿಲ್ಲ, ಆದ್ರೆ ಅವ್ನು ಬಹುದೊಡ್ಡ ಕಬಡ್ಡಿ ಚಾಂಪಿಯನ್ ಆಗ್ಬೋದು. ತೆಂಡೂಲ್ಕರ್ಗೆ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತ ಅವನ ಟೀಚರ್ ನನಗೆ ಹೇಳ್ತಾ ಇದ್ಲು, ನಮ್ಮ ಅಕ್ಕನ ಕ್ಲಾಸ್ಮೇಟ್ ಆಕೆ. ತಿರುಗಲ್ವ, ಅಯ್ಯೋ ಅವ್ನು ಗ್ಯಾರಂಟಿ ಫೇಲ್ ಆಗ್ತಾನೆ, ಗ್ಯಾರಂಟಿ ಫೇಲ್ ಆಗ್ತಾನೆ, ತಲೆ ಕೆಟ್ಟು ಹೋಯ್ತಾನೆ, ಕೇಳಿ ಕೇಳಿ ಮ್ಯಾಥ್ಸ್ ಬರಲ್ಲ, ಮ್ಯಾಥ್ಸ್ ಬರಲ್ಲ. ನಾ ಇದೆ ಬಿಡು, ನಿನಗೆ ಅವನ ಮ್ಯಾಥ್ಸ್ ಬರಲ್ಲ, ಅವನ ಇನ್ನೇನು ಮ್ಯಾಥ್ಸ್ ಬರಲ್ಲ ಅಂದೆ. ಅವನದೇನು ಮ್ಯಾಥ್ಸು ಅಂತ ಕೇಳಿದ್ಲು. ಅವ್ನು ಇರೋದು 5'4" ಇದ್ದಾನೆ, 4" ಅಗಲ ಬ್ಯಾಟ್ ಹಿಡ್ಕೊಂಡು ನಿಂತ್ಕೋತಾನೆ. ಅವನು ತಪ್ಪಿಸ್ಬೇಕು ಅಂತ ಹೇಳಿ ತಾಸಿಗೆ 150 ಕಿಲೋಮೀಟರ್ ವೇಗದಲ್ಲಿ ಚೆಂಡ ಎಸಿತಾರವ್ರು. ಅನುಕೂಲ ಮಾಡ್ಲಿಕ್ಕಲ್ಲ, ಇವನು ಔಟ್ ಮಾಡ್ಬೇಕಂತ ಒಗೆಯೋದವರು. ಕಾಲು ಸೆಕೆಂಡಲ್ಲಿ ಬಾಲ್ ಬರ್ತದೆ ಅಲ್ಲಿಂದ ಇಲ್ಲಿ, ಕಾಲು ಸೆಕೆಂಡಲ್ಲಿ. ಅಷ್ಟೊಳಗೆ ಅವನು ಎಡಗಾಲು ಎಷ್ಟು ಮುಂದಿಡಬೇಕು, ಬ್ಯಾಟ್ ಹೆಂಗೆ ಮಾಡಬೇಕು, ಎಲ್ಲಿ ಹೊಡಿಬೇಕು, ಜನ ಎಲ್ಲಿದ್ದಾರೆ, ಮೇಲೆ ಹೊಡಿಬೇಕಾ ಗ್ರೌಂಡ್ ಹೊಡಿಬೇಕಾ, ಇದೆಲ್ಲ ತೀರ್ಮಾನ ಕಾಲು ಸೆಕೆಂಡಲ್ಲಿ ಆಗಬೇಕು. ಅವ ಪಟಾರ ಅಂತ ಹೊಡೆದ ಅಂದರೆ ಬಾಲ್ ಬೌಂಡ್ರಿ ದಾಟಿದಾಗ 100,000,000,000 ಜನ ಇದ್ದಂತ ಲವ್ಲಿ ಶಾಟ್ ಅಂತಾರೆ. ಆಕೆ ಹೇಳಿದೆ, ಅವನ ಬದಲು ನೀನೇನಾದರೂ ಇದ್ದಿದ್ರೆ ಆರ್ಥೋಪೆಡಿಕ್ ಹಾಸ್ಪಿಟ್ಲಲ್ಲೇ ಇರ್ತಿದ್ದಿ ಅಲ್ವಾ, ಆ ಬಾಲ್ ಬಿದ್ದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ. ನೋಡಿ, ಆ ಗಣಿತ ಬರಲ್ಲ ಅಂತ ಹೇಳಿದಂಥ ಹುಡುಗ ಯಂಗೆಸ್ಟ್ ಭಾರತ ರತ್ನ ಆದ ಅಲ್ವಾ. ಶಹನಾಯಿ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲದಂಥ ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ಆದರು. ಬರೀ ಸಂಗೀತ ಒಂದೇ ಅವಲಂಬಿಸಿದಂಥ ಲತಾ ಮಂಗೇಶ್ಕರ್ ಭಾರತ ರತ್ನ ಆದರು. ಆದ್ದರಿಂದ ದಯವಿಟ್ಟು ನಮ್ಮ ಡೆಫಿನಿಷನ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ಡಲ್ನೆಸ್ ತರಬೇಡಿ. ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಬುದ್ಧು ಅಂತ ಹೇಳಿದಿರ ಅಲ್ಲ ಅನ್ನೋಂಗಿಲ್ಲ. ನನ್ನ ಕೆಲಸ ಶಿಕ್ಷಕನಾಗಿ ಇದ್ದೋರೋದಂದರೆ ಮಗುವಿನಲ್ಲಿ ಏನಿಲ್ಲ ಅಂತ ಹುಡುಕೋದಲ್ಲ, ಏನೋ ಶಕ್ತಿ ಇದೆ ಮಗುವಿನಲ್ಲಿ, ಯಾವುದೋ ಶಕ್ತಿ ಇದೆ, ಅದನ್ನು ಹುಡುಕಿ ಹೊರಗೆ ತೆಗಿಬೇಕು ನಾನು. ಮಗುವಿನ ಶಕ್ತಿ ಇದೆ ಹೊರಗೆ ತೆಗೆಯೋದು, ಅದನ್ನು ನೀವು ಮಾಡ್ತೀರಿ ಅಂತ ನಂಬಿಕೆ ಇದೆ. ಪಾಲಕರು ಮತ್ತು ಶಿಕ್ಷಕರು ಇಬ್ಬರು ಸೇರಿ ಮಾಡಬೇಕಾದಂತಹ ಕೆಲಸ ಅದನ್ನು.
9: ಮಕ್ಕಳೆಡೆಗೆ ಸಾರಂಗ್, ಮಕ್ಕಳೆಡೆಗೆ ಸಾರಂಗ್, ಮಕ್ಕಳೆಡೆಗೆ ಸಾರಂಗ್.
10: 107.8 FM ರೇಡಿಯೋ ಸಾರಂಗ್, 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
11: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮಂಗಳೂರು.
12: ಆತ್ಮೀಯ ಕೇಳುಗರಿಗೆ, ಸಂವಿಧಾನ ಸರಣಿ ಕಾರ್ಯಕ್ರಮಕ್ಕೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಿಂದ ಸ್ವಾಗತ. ಇಂದು ನಾವು ನಾಗರಿಕತ್ವ ಅಥವಾ ಪೌರತ್ವ ಬಗ್ಗೆ, ಪೌರತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಾನು ರೋಸ್ವೀರ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ನಿಮ್ಮಲ್ಲಿ ಪೌರತ್ವದ ಬಗ್ಗೆ ಚರ್ಚಿಸಲು ಸಂತೋಷ ಪಡುತ್ತೇನೆ. ಪೌರತ್ವ ಅಥವಾ ನಾಗರಿಕತ್ವ ಎಂದರೇನು? ಸಿಟಿಸನ್ಶಿಪ್ ಅಂತ ನಾವು ಹೇಳ್ತೀವಿ. ಪೌರತ್ವ ಎಂಬ ಪದ ವಿವಿಧ ಕಾಲಕಾಲಕ್ಕೆ ಹೊಸ ಅರ್ಥಗಳನ್ನು ಹುಡುಕುತ್ತಾ ವಿಶಾಲವಾಗಿ ಬೆಳೆದು ಬಂದಿದೆ. ಗ್ರೀಕರ ಕಾಲದಲ್ಲಿ ಈ ಪದದ ಅರ್ಥ ಬಹುಸಂಕುಚಿತವಾಗಿತ್ತು ಎಂದು ಹೇಳಬಹುದು. ಯಾಕೆಂದರೆ ಆಗ ಗ್ರೀಕ್ ನಗರ ರಾಜ್ಯದಲ್ಲಿ ವಾಸ ಮಾಡುವ ನಿವಾಸಿಗಳನ್ನು, ಸಿಟಿ ಸ್ಟೇಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರನ್ನು ಮಾತ್ರ ಈ ಪೌರತ್ವದ ಒಳಗಡೆಗೆ ಸೇರ್ಪಡಿಸಲಾಗಿತ್ತು. ಅದರಲ್ಲೂ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದವರಿಗೆ ಮಾತ್ರ ಪೌರರು ಎಂದು ಪರಿಗಣಿಸುತ್ತಿತ್ತು. ಅಂದರೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಮುಂತಾದವರನ್ನು ಪೌರರ ಪರಿಕಲ್ಪನೆಯ ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ ಪೌರತ್ವದ ಪರಿಕಲ್ಪನೆ ವಿಶಾಲಾರ್ಥವನ್ನು ಅನುಸರಿಸಿದೆ. ನಾಗರಿಕ ಸಮಾಜದ ಸದಸ್ಯವಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವುದೇ ಪೌರತ್ವ. ನಮ್ಮಿ ಸಂವಿಧಾನದ ಭಾಗ 2 ಅನುಚ್ಛೇದ 5-11 ಭಾರತೀಯ ಪೌರತ್ವದ ಬಗ್ಗೆ ನಮಗೆ ಸೂಚನೆ ಸಿಗುತ್ತದೆ. ಈ ಮೊದಲೇ ಹೇಳಿದಂತೆ ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ನಾವೆಲ್ಲ ದೇಶದ ನಾಗರಿಕರಾಗಿ ಜೀವಿಸುತ್ತಿದ್ದೇವೆ. ಅಂತೆಯೇ ನಮ್ಮ ದೇಶದ ಬಗ್ಗೆ ನಮಗಿದ್ದ ಕಳಕಳಿ, ದೇಶಪ್ರೇಮ, ನಮಗಿದ್ದ ನಮ್ಮ ಹಕ್ಕುಗಳ ರಕ್ಷಣಾ ಕರ್ತವ್ಯ, ನಮ್ಮಿ ದೇಶದ ಬಗ್ಗೆ ನಮಗಿರುವ ನಾಗರಿಕತಾ ಲಕ್ಷಣಗಳನ್ನು ಹೇಳುತ್ತವೆ. ಅನುಚ್ಛೇದ 5 ಭಾರತ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯು ನಮ್ಮ ದೇಶದಲ್ಲಿ ಪೌರತ್ವದ ಹಕ್ಕನ್ನು ಹೊಂದಬೇಕಾದರೆ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು. ಎ, ಸಂವಿಧಾನ ರಚಿಸುವ ವೇಳೆಯಲ್ಲಿ ಅವನು ಭಾರತ ಪ್ರಾಂತ್ಯದಲ್ಲಿ ತನ್ನ ವಾಸಸ್ಥಾನ ಹೊಂದಿರಬೇಕು. ಬಿ, ಅಂಥ ವ್ಯಕ್ತಿಯು ಈ 3 ನಿಯಮಗಳಲ್ಲಿ ಯಾವುದಾದರೂ ಒಂದು ನಿಯಮದ ಅಡಿಯಲ್ಲಿ ಒಳಪಟ್ಟಿರಬೇಕು. ಈ 3 ನಿಯಮಗಳು ಈಗಿವೆ: ಅವನು ಭಾರತದಲ್ಲಿ ಹುಟ್ಟಿರಬೇಕು, ಇಲ್ಲವೇ ಅವನ ಪೋಷಕರು ಭಾರತದಲ್ಲಿ ಹುಟ್ಟಿರಬೇಕು. 3, ಸಂವಿಧಾನ ರಚಿಸುವುದಕ್ಕಿಂತ 5 ಕಡಿಮೆ ಇಲ್ಲದಂತೆ ಅವನು ಭಾರತದ ಸಾಮಾನ್ಯ ಪ್ರಜೆಯಾಗಿರಲೇಬೇಕು. ಸಾಮಾನ್ಯವಾಗಿ ನಾವೆಲ್ಲ ಭಾರತದ ಪೌರರು, ಏಕೆಂದರೆ ಒಂದೇ ನಮ್ಮ ಪೋಷಕರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಥವಾ ನಾವು ಇಲ್ಲಿ ಹುಟ್ಟಿದ್ದೇವೆ. ಪೌರತ್ವ ಕಾಯ್ದೆ ಸಂವಿಧಾನ ಅನುಚ್ಛೇದ 11 ನೀಡಿರುವ ಅಧಿಕಾರದನ್ವಯ 1955 ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಇದರ ಪ್ರಕಾರ ನಮ್ಮಿ ದೇಶದ ಪೌರತ್ವವನ್ನು 5 ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪಡೆದುಕೊಳ್ಳಬಹುದು. ಈ 5 ಸಂದರ್ಭವು ಈಗಿವೆ: 1, ಹುಟ್ಟಿನಿಂದ, ಬೈ ಬರ್ತ್ ಅಂತ ಹೇಳ್ತೀವಿ ನಾವು; 2, ಅನುವಂಶಿಕ ನಾಗರಿಕತ್ವ, ಡಿಸೆಂಟ್ ಅಂತ ಹೇಳ್ತೀವಿ; 3, ನೋಂದಣಿ ಅಥವಾ ರಿಜಿಸ್ಟ್ರೇಷನ್; 4, ಸಹಜೀಕೃತ ಅಂದರೆ ವಿದೇಶರಿಗೆ ಪೌರತ್ವ ಲಭಿಸುವುದನ್ನು ನ್ಯಾಚುರಲೈಸೇಷನ್ ಅಂತ ಹೇಳ್ತೀವಿ ನಾವು; 5, ಪ್ರಾಂತ್ಯಗಳ ಸೇರ್ಪಡೆ ಹಾಗೂ ಸಂಯೋಜನೆ. ಈ ಎಲ್ಲ 5 ವಿಧಾನಗಳನ್ನು ಅರಿತುಕೊಳ್ಳೋಣ. 1, ಹುಟ್ಟಿನಿಂದ ಅಂದರೆ ಜನ್ಮದತ್ತ ಪೌರತ್ವ, ಬೈ ಬರ್ತ್. ಇದರ ಪ್ರಕಾರ ಭಾರತದಲ್ಲಿ 26 January 1950 ಜನ್ಮ ಪಡೆದಿರುವ, ನಿಮಗೆ ಈಗಾಗಲೇ ತಿಳಿದಿರುವಂತೆ 26 January 1950 ನಾವು ಗಣರಾಜ್ಯವಾದ ದಿನ. ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಆಡಳಿತಕ್ಕೆ ಬಂದ ದಿನ. ಭಾರತದಲ್ಲಿ ಜನ್ಮದತ್ತ ಪೌರತ್ವ 26 January 1950 ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತೀಯ ಪೌರನಾಗಿರುತ್ತಾನೆ. 1950 January 26 ಮೊದಲು ಜನಿಸಿದವನಿಗೆ ಹಾಗೂ ಭಾರತದ ನೆಲೆಯನ್ನು ಪಡೆಕೊಂಡವನಿಗೆ ಪೌರತ್ವವನ್ನು ಇದು ನೀಡುತ್ತದೆ. 2 ವಿಧಾನ ಅನುವಂಶಿಕ ಅಥವಾ ರಕ್ತ ಸಂಬಂಧ ಅಥವಾ ಅನುವಂಶಿಕ ನಾಗರಿಕತ್ವ ಅಂತ ನಾವು ಹೇಳ್ತೀವಿ, ಬೈ ಡಿಸೆಂಟ್. 1950 January 26 ಅಥವಾ ಅದರ ಒಳಗೆ ಹುಟ್ಟಿದ ಯಾವುದೇ ವ್ಯಕ್ತಿಯು, ಯಾವುದೇ ವ್ಯಕ್ತಿಯ ತಂದೆ ತಾಯಿಗಳು ಅವನು ಹುಟ್ಟಿದ ದಿನಾಂಕದೊಳಗೆ ಭಾರತದ ಪೌರರಾಗಿದ್ದಲ್ಲಿ ಅಂಥ ವ್ಯಕ್ತಿಯು ಭಾರತದ ಪೌರತ್ವವನ್ನು ಪಡೆಯುತ್ತಾನೆ. 3, ನೋಂದಣಿ ಅಥವಾ ರಿಜಿಸ್ಟ್ರೇಷನ್. ಯಾವುದೇ ವ್ಯಕ್ತಿಯು ಮೇಲೆ ಹೇಳಿದ ರೀತಿಯಲ್ಲಿ ಪೌರನಾಗಿರದಿದ್ದರೆ ಅವನು ಕೆಲವು ನಿಯಮಗಳಂತೆ ನೋಂದಣಿ ಹಾಕಿ ಭಾರತದ ಪೌರತ್ವವನ್ನು ಪಡೆಯಬಹುದು. ನಾಲ್ಕನೆಯದಾಗಿ ಸಹಜೀಕೃತ ಪೌರತ್ವ ಅಥವಾ ವಿದೇಶರಿಗೆ ನೀಡಲಾಗುವ ಪೌರತ್ವ ಬೈ ನ್ಯಾಚುರಲೈಸೇಷನ್. ಇವರಿಗೆ ಈ ಕೆಳಗಿನ ನಿಯಮಗಳು ಅನ್ವಯವಾಗುತ್ತವೆ. ಒಂದನೆಯದಾಗಿ ಭಾರತೀಯರಿಗೆ ಯಾವ ದೇಶದಲ್ಲಿ ಪ್ರಜೆಗಳಾಗುವುದಕ್ಕೆ ಸಾಧ್ಯವಿಲ್ಲವೋ ಅಂಥ ದೇಶದಿಂದ ಈ ವ್ಯಕ್ತಿಯು ಬಂದಿರಬಾರದು. ಎರಡನೆಯದಾಗಿ ಅವರು ಇತರ ದೇಶದ ಪೌರತ್ವವನ್ನು ಪರಿತ್ಯಾಗ ಮಾಡಿರಬೇಕು. ಮೂರನೆಯದಾಗಿ ಆತನು ಅರ್ಜಿ ಹಾಕುವ 12 ತಿಂಗಳ ಮುಂಚೆ ಭಾರತದಲ್ಲಿ ವಾಸಿಸುತ್ತಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು ಅಥವಾ ಅರ್ಜಿ ಹಾಕುವ ಮುಂದಿನ 7 ವರ್ಷಗಳಲ್ಲಿ ಕನಿಷ್ಠ 4 ವರ್ಷವಾದರೂ ಭಾರತದಲ್ಲಿ ವಾಸವಾಗಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು. ನಾಲ್ಕನೆಯದಾಗಿ ಈ ವ್ಯಕ್ತಿಯು ಭಾರತ ದೇಶಕ್ಕೆ ವಿಧೇಯನಾಗಿದ್ದೇನೆಂದು ಪ್ರಮಾಣ ಮಾಡಬೇಕು. ಐದನೆಯದಾಗಿ ಉತ್ತಮ ಪೌರರ ಲಕ್ಷಣವಾದ ಉತ್ತಮ ನಡತೆ ಉಳ್ಳವಾಗಿರಬೇಕು. ಆರನೆಯದಾಗಿ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಯ ಮೇಲೆ ಸಾಕಷ್ಟು ಜ್ಞಾನ ಹೊಂದಿರಬೇಕು. ಭಾರತದಲ್ಲಿ ವಾಸಿಸುವ ಉದ್ದೇಶ ಹೊಂದಿರಬೇಕು ಅಥವಾ ಭಾರತದ ಸರ್ಕಾರದಡಿಯಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸಿರಬೇಕು. ಐದನೇ ವಿಧಾನ ನೂತನ ಪ್ರದೇಶ ಸೇರ್ಪಡೆ ಪೌರ ಪ್ರಾಂತ್ಯಗಳ ಸಂಯೋಜನೆ ಸೇರ್ಪಡೆ ಅಂತ ಹೇಳಿದ್ದೀವಿ ನಾವು. ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಯಾವುದೇ ಹೊಸ ಪ್ರಾಂತ್ಯವು ಭಾರತದ ಭಾಗವಾದರೆ ಭಾರತ ಸರ್ಕಾರವು ಆ ಪ್ರಾಂತ್ಯದಲ್ಲಿ ನೆಲೆಸಿರುವ ಪ್ರತಿ ಭಾರತದ ಪೌರನನ್ನು ಸ್ಪಷ್ಟಪಡಿಸುತ್ತದೆ. ಈ ಎಲ್ಲ ವಿಧಾನಗಳಿಂದ ನಾವು ಪೌರತ್ವ ಪಡೆಯುವುದಂತಾದರೆ ಪೌರತ್ವವನ್ನು ಕಳೆದುಕೊಳ್ಳುವ ನಿಯಮಗಳಿವೆ. 1950 ಪೌರತ್ವ ಕಾನೂನಿನ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳುವ ಈ ಪ್ರಮುಖ ಕಾರಣವನ್ನು ನಾವು ಈಗ ನೋಡಿಕೊಳ್ಳೋಣ. ಒಂದನೆಯದು ಪೌರತ್ವ ಪರಿತ್ಯಾಗ ರಿನೌನ್ಸಿಯೇಷನ್. ಯಾವುದೇ ಪ್ರಾಪ್ತ ವಯಸ್ಕ ಭಾರತೀಯ ನಿಗದಿತ ರೀತಿಯಲ್ಲಿ ಘೋಷಣೆ ಮಾಡುವುದರ ಮೂಲಕ ಪೌರತ್ವವನ್ನು ಪರಿತ್ಯಾಗ ಮಾಡಬಹುದು. ಎರಡನೆಯದಾಗಿ ಪೌರತ್ವ ರದ್ದಾಗುವಿಕೆ ಟರ್ಮಿನೇಷನ್. ನಾವು ಭಾರತದ ಪೌರರು ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿದರೆ ಆಗ ಭಾರತೀಯ ಪೌರತ್ವ ರದ್ದಾಗುತ್ತದೆ. ಮೂರನೆಯದು ಪೌರತ್ವ ನಿರಾಕರಣೆ. ಈ ಕೆಳಗಿನ ಕಾರಣಕ್ಕಾಗಿ ಪೌರತ್ವವನ್ನು ದೇಶ ಕಸಿದುಕೊಳ್ಳಬಹುದು. ಒಂದು, ಮೋಸ ಸುಳ್ಳು ವಂಚನೆಗಳ ಮೂಲಕ ನೋಂದಣಿ ಪಡೆದಿದ್ದರೆ ಅಥವಾ ಪರಕೀಯ ಪೌರತ್ವವನ್ನು ಪಡೆದಿದ್ದರೆ ವ್ಯಕ್ತಿಯು ತನ್ನ ನಡತೆಯಿಂದ ಭಾರತ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿಸಿದರೆ ಅಥವಾ ಭಾರತ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಈ ವ್ಯಕ್ತಿಯು ಕಾನೂನಿಗೆ ವಿರುದ್ಧವಾಗಿ ಶತ್ರುಗಳೊಂದಿಗೆ ವ್ಯವಹರಿಸಿದರೆ ಅಥವಾ ಯಾವುದೇ ವ್ಯಕ್ತಿ ನೋಂದಣಿಯಾದ 5 ವರ್ಷಗಳ ಒಳಗೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಿ ಸೆರೆಮನೆ ವಾಸ ಹೊಂದಿದರೆ ಅಥವಾ ಅವನು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ ಆದರೆ ಇದನ್ನು ನಾವು ಗಮನದಲ್ಲಿಡಬೇಕು. ವ್ಯಕ್ತಿಯು ಭಾರತದವರೆಗೆ ನಿರಂತರವಾಗಿ 7 ವರ್ಷಗಳ ಕಾಲ ಸಾಮಾನ್ಯ ವಾಸಸ್ಥಾನ ಹೊಂದಿದ್ದರೆ, ಆತನು ದೇಶದಲ್ಲಿ ವಿದ್ಯಾರ್ಥಿಯಾಗಿದ್ದರೆ ಅಥವಾ ಭಾರತ ಸರ್ಕಾರದ ಸೇವೆಯಲ್ಲಿದ್ದಾಗ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತದ ಸದಸ್ಯನಾಗಿದ್ದಾಗ ಅಥವಾ ರಾಯಭಾರ ಕಚೇರಿಯಲ್ಲಿ ನೋಂದಣಿಯಲ್ಲಿ ಭಾರತೀಯ ಪೌರತ್ವವನ್ನು ಮರಳಿ ಪಡೆಯುವ ಉದ್ದೇಶ ಹೊಂದಿದ್ದರೆ ಇದೀನ ನಿಯಮಗಳು ಅವರಿಗೆ ಅನ್ವಯವಾಗುವುದಿಲ್ಲ. ನಮ್ಮ ದೇಶದಲ್ಲಿ ನಮಗೆ ಇರುವ ಪ್ರಧಾನ ಪೌರತ್ವ ವ್ಯವಸ್ಥೆ ಅಂತ ಹೇಳಿದ್ರೆ ಏಕಪೌರತ್ವ. ಆದರೆ ಭಾರತೀಯ ಮೂಲದವರಿಗೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ದ್ವೀಪಿ ಪೌರತ್ವ ಅಥವಾ ಸಾಗರೋತ್ತರ ನಾಗರಿಕತ್ವದ ಸೌಲಭ್ಯವನ್ನು ನಮ್ಮ ದೇಶ ನೀಡಿದೆ. ಭಾರತ ಸರ್ಕಾರವು ಭಾರತೀಯ ಮೂಲದ ಜನರಿಗೆ ಅಂದರೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಅಂತ ನಾವು ಹೇಳ್ತೀವಿ, ಅವರಿಗೆ ದ್ವೀಪ ಪೌರತ್ವ ಕಲ್ಪನೆಯನ್ನು ಜಾರಿ ಮಾಡಿದೆ. 2003 ಪೌರತ್ವ ತಿದ್ದುಪಡಿ ಮಸೂದೆ 16 ದೇಶಗಳಲ್ಲಿ ಈಗಾಗಲೇ ನೆಲೆಸಿದ ಅಲ್ಲಿನ ಪೌರತ್ವ ಹೊಂದಿದ ಭಾರತದ ಮೂಲ ವ್ಯಕ್ತಿಗಳಿಗೆ ಈ ಕಡಲಾಚೆಗಿನ ಪೌರತ್ವ ಸೌಲಭ್ಯ ಕಳಿಸಿದೆ. ಈ 16 ದೇಶಗಳಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ, ನೆದರ್ಲ್ಯಾಂಡ್, ಇಟಲಿ, ಐರ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಇತ್ಯಾದಿ ದೇಶಗಳು ಒಳಗೊಂಡಿವೆ. ಈ ಮಸೂದೆ ಬೇರೆ ದೇಶದ ಪೌರತ್ವ ಹೊಂದಲು ಆಸಕ್ತಿ ಇರುವ ಭಾರತೀಯರಿಗೆ ಕಡಲಾಚಿನ ಪೌರತ್ವವನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ವಿಶ್ವಾದ್ಯಂತ ನೆಲೆಸಿರುವ ಭಾರತ ಮೂಲದ ಜನರಿಗೆ ಎಲ್ಎಂ ಸಿಂಘ್ವಿ ಆಯೋಗವು ಮಾಡಿದ ಶಿಫಾರಸು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು, ಇದನ್ನು ಗಮನದಲ್ಲಿಡಬೇಕು, ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು ಮತದಾನ ಮಾಡುವ ಹಾಗಿಲ್ಲ ಹಾಗೂ ಶಾಸಕಾಂಗಕ್ಕೆ ಆಯ್ಕೆ ಆಗುವಾಗೂ ಇಲ್ಲ. ಸರ್ಕಾರಿ ಹಾಗೂ ಭಾರತೀಯ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದುವ ಹಾಗಿಲ್ಲ. ಹಾಗಾದರೆ ಈ ಮಸೂದೆಯ ಅಥವಾ ದ್ವಿಪೌರತ್ವದ ಉಪಯೋಗವೇನು? ಇದು ವಿದೇಶದಲ್ಲಿ ನೆಲೆಸಿದ ಭಾರತೀಯರಿಗೆ ಭಾರತೀಯ ಕಂಪನಿಗಳನ್ನು ಹೊಂದಲು, ಭಾರತದಲ್ಲಿ ಕೆಲಸ ಮಾಡಲು ಹಾಗೂ ಭಾರತದಲ್ಲಿ ಆಸ್ತಿ ಅವಕಾಶ ಹೊಂದಲು ಅನುವು ಮಾಡಿಕೊಡುತ್ತದೆ. ಪ್ರಿಯ ಕೇಳುಗರೆ, ನಾವೆಲ್ಲ ಭಾರತೀಯ ಪೌರರು. ನಮ್ಮ ಈ ದೇಶದಲ್ಲಿ ಜೀವಿಸುವಾಗ ಹಕ್ಕು ಮತ್ತು ಕರ್ತವ್ಯಗಳೆರಡನ್ನೂ ಒಂದೇ ನಾಣ್ಯದ ಎರಡು ಮುಖಗಳಂತೆ ಗ್ರಹಿಸಿ ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ಕೆಲಸ ಮಾಡುವುದು ನಮ್ಮ ಕರ್ತವ್ಯ. ಅಂತೆಯೇ ನಮ್ಮ ಸರ್ಕಾರದ ಗುಣಮಟ್ಟವು ನಮ್ಮ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ಮನಗಾಣಬೇಕು. ನಮ್ಮಲ್ಲಿರುವ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜ್ಞೆಯನ್ನು ಜಾಗೃತವಾಗಿಡುವುದು ನಮ್ಮೆಲ್ಲ ಕರ್ತವ್ಯ. ನಮ್ಮ ಅಂದರೆ ನಮ್ಮೆಲ್ಲ ಪೌರರ ಹಾಗೂ ಸರ್ಕಾರದ ನಡುವೆ ರಚನಾತ್ಮಕ ಸೌಹಾರ್ದಯುತ ಸಂಬಂಧವನ್ನು ಬೆಳೆಸಲು ನಮ್ಮ ಪೌರ ಪ್ರಜ್ಞೆ ನಮ್ಮನ್ನು ಯಾವತ್ತೂ ಪ್ರೇರೇಪಿಸಲಿ ಎಂದು ಆಶಿಸುತ್ತಾ ಇಂದಿನ ಭಾರತೀಯ ಪೌರರ ಬಗ್ಗೆನ ನನ್ನ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
11: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ಮೇಲೆ ರಕ್ತ ಕೊಟ್ಟು ಹೆಲ್ಪ್
1: ಮಾಡಿದ್ದಾರೆ. ನನ್ನ ಜೀವ ಉಳಿಸಿದ
2: ಐಸಿಯಲ್ಲಿದ್ದೆ. ಯಾರು ನನ್ನ ರಂಗಾನಲ್ಲಿ
3: ಸಿಕ್ಕೌದು ಯಾರ್ಯಾರ್ದು ರಕ್ತ
1: ಯಾಕೆ ಉಳಿಸಬಾರ್ದು?
3: ರಕ್ತದಾನ ಮಾಡಿ ಜೀವ ಉಳಿಸಿ ಜನ್ ಜನಕ್ಕಾಗಿ ಸಾಧನೆ.

0: ಎಂದು ಭಯ ಭಯ ಇದೆ. ವೇಳೆ ಫೇಲಾದ್ರೆ ಸೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೋಗಬೇಕೂ ಇಲ್ಲ. ಮನೆಯಲ್ಲಿ ಬೆಳೆದಂತೂ ಕಿಟಕಿಯ ಕೇಳಿದ್ರಿಂದ ಅಬ್ಬ ಎಲ್ಲದ್ರೂ ಸಾಯೋ ಅಂತ ಅನ್ಸುತ್ತೆ. ತುಂಬ ವರ್ಷಗಳಿಂದ ಪ್ರೀತಿ ಇದ್ದೆ, ಅವಳನ್ನು ಮದುವೆ ಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೈ ಕೊಟ್ಟರು ಹಾಕಿ ಅವಳನ್ನು ಮರೆಯಲು ಆಗ್ತಾ ಇಲ್ಲ.

ಇದೀಗ ಯಾವ್ದು ಇರ್ಲಿ ಯಕ್ಷಗಾನದ 5ನೇ ಕಂತು.

Ready!

தின்னத்தி.

മനസ്സുക്ക് വളരെ സന്തോഷമുണ്ട്.

ಮಂತ್ರಿ ನಮಗ

ಮಂತ್ರಿನ ಮಗ ಯಾರು? ಮಂತ್ರಿ ನಿನ್ನನ್ನು ಬಯಕದೆ ಅಂದಾಂಡ.

0: ಉಪಾಸೇವಂತನ ಜಂಬಂದನೆ ತುಂಬಿಕೊಂಡದ ಕಾದ ಪಂಡ ಕಾರಿಡಿತ್ತಿನೇನು ಕೈ ಇಟ್ಟದ ತೊನ್ವರ
1: ಖಂಡಿತವಾಗಿ

0: ಯಾವ ಅಂಚಿನ ಕೆಲಸ ಮಾಡ್ತೀನಿ ಮರ್ಯಾದ ಪಂಪೆ ನನ್ನ ತುಂಬು ಇಂಚಿನ ಕೆಲಸ ಮಾಡ್ತಾರೆ ಜಾಗೃತಿ
1: ನನ್ನ ತುಂಬು ಅಲ್ಲ ಕೈ ಪತ್ತಾರ ಯಾರು ಪೋಪೂಜಿ
0: ನಿಕ್ಕ ಮದ್ಯಮೆ ಅಂತ ಮದುವೆ ಮಾಡುತ್ತಾರೆ ಅಂಚೆ ಮಾಡಿದ್ರು ಬಲಾತ್ಕಾರ ಮಾಡ್ತಂಡು ಆ ಪೂಜಿ
1: ಏನು ಅನ್ಕೊಂಡು
0: ಅರುಂಧತಿ ಎನ್ನ ಮಗೆ ದಾದನ ತಪ್ಪು ಮಾಡ್ತೆ ಬೇಜಾರು ಮಾಡ್ಪಡ ಮಗ ಆಯ್ಕೆ ಸರಿಯಾದ ಬುದ್ಧಿ ಅನ್ಬಂತೆ ಇಬ್ಬ
1: ಕೊಂಡು ಪೊಣ್ಣ ಆಣ ಮಗ ಈಗ ಸ್ವಂತ ಮಗ ಹಾಕುವ ಅಪ್ಪ ಇದು
0: ಬೇಡ ಮಗ
1: ಈ ಬೋರ್ಡು ಹಾಕಿನಿ ತೆಗು ಗೊತ್ತಾಳು
0: ಇಜ್ಜಿ ಮಗ
1: ಮಕ್ಕಳ ಯಾನು ಎನ್ನ ಅಪ್ಪ ಬಂದಾಗ ನೀನು ಆಟದ ನಾಟಿ ಪಾಡಿರೋದಲ್ಲಿ
0: ನೀವೆನ್ನ ರಾಜ ಕುಮಾರ ಛಾಯೆ ಎನ್ನ ಲೆಕ್ಕ ಅಲ್ಲೇನ ಎದುರು
1: ಹೆಂಗ್ ಕಾಲು ಬೋಡು ದಾದಲ
0: ನಿಕ್ಕ ಮದ್ವೆ ಆವಡು ಆಸೆ
1: ಕಾಲು ಬೋಡು ಮದುವೆ ಆವಡು
0: ಆಯ್ನಾದ ಬೇಗ ರಡ್ಡ ತಿಂಗಳದಲ್ಲಾಯ್ತು
1: ಅಂದ
0: ನಿನ್ನ ಮದುವೆ ಯಾನು
1: ಆವ್ ಪೊಣ್ಣ ನೊಟ್ಟಿಗೆ ಒಂದ್ ಪರ
0: ಇಂಚು ಆ ಪೊಣ್ಣ ನೊಟ್ಟಿಗೆ ಹತ್ತು ಹತ್ತಡ ಬೇತ ಆಲೆ ಬೋಡ
1: ಕಾಲು
0: ಚಂದ್ರಕಾಂತದಲ್ಲೇ ಕಪ್ಪುನ ಅಲೇನು ನಿಕ್ಕ ಮದ್ವೆ ಮದ್ವೆ

0: ನನ್ನ ಕರ್ಮ ಒಂದು ಏತು ಬೆಂದಿಂಡಲ ಮುಟ್ಟ ಇಜ್ಜಿ ಏತು ಅಡಿಮೇಲೆ ಮಲ್ತುಂಡಲ ಯಾವುಜಿ
1: ದಾನಿ
0: ಬಕ್ಕ ಸಂಗತಿ ಗೊತ್ತುಂಡೆ ಯಾಂಗ ಮಂತ್ರಿ ನಟಿಗೆ ಕೋಪಿನೇ ಐಕ್ಯ ಎಲ್ಲ ಕರ್ಮ ಒಂದು ಯಾನಿ ಏಡ ಪನ್ಪಿನೇ ಎಂಕು ಗೊತ್ತಾ ಪೂಜಿಯೇ ನೇ ವಿಷಯ ಉಂಡತೆ ಎಂಕೋರಿ ಮಗ್ಯ ಉಲ್ಲೇಯೇ
1: ಏರೆ
0: ಮಾತೆರೆಗಳ ಜೋಕುಲು ಎಂಕಿಲ ವರಿ ಮಗ್ಯ ಉಲ್ಲೇ ಅಂದಪ್ಪ ಆಯ್ನ ಪೂದಾರು ಮನೋಜೇ ಬಂದು
1: ಮನೋಜಿ
0: ಅಂದು ಎಂಕ್ ಜೋಕ್ಲು ಕೊಡ್ತು ಜಿಂಡಲ ಮಲ್ಲೆತ್ತು ಜಿ ಅಂಚಿನ ಮಗೆ ಎಂಕ್ ಬೊರ್ಚಿತ್ತುಂಡು ಅಣ್ಣ ದಾದ ಮಲ್ಪುಣು ಇತ್ತ ಪ್ರಾಯೋಗ ಬೈದೆ ಮದುವೆ ಮಲ್ಪೋಡೆ ಎನ್ನ ಕರ್ತವ್ಯತೆ ಎನ್ನ ಯಾನ ಎಮ್ಮೆತ್ತೆ ಆಯ್ನ
1: ಅಂದಪ್ಪ
0: ಆಯ್ದು ಬುದ್ಧಿ ಸಾರಿ ಜಿಯೇ ಇತ್ತಿನ ಪೋಲಿ ಜೋಕುಲೊಟ್ಟಿಗೆ ಕೋಪಿನಿ ಎಂಟು ಪಣ್ಣಲ್ಲ ಕೇನು ಜಿ ಓದೇ ರಾಯಣ ಅವನ ಅವಸ್ಥೆ ನೀಕ್ ದಾದ ಮಲ್ಪುಣಂದೇ ಗೊತ್ತಾ ಒಂದು ಇಜ್ಜಿ ಅಣ್ಣ ದಾದ ಮಲ್ಪುಣು ಇತ್ತೆ ಮದ್ದುಮೆ ಮಲ್ಪೋಡತ್ತೆ ಅತ ಒಡೆ ಒಡೆ ದಾಯ ಪೋಡಿಯೇ ಒಡೆ ಒಡೆ ದಾಯ ಪೋಡು ಪಕ್ಕ ಎಂತ ಮರ್ಮಲ್ ಇಜ್ಜಲ ಅರುಂಧತಿ ಇಜ್ಜಲ ಅಲ್ಲೇನೆ ಮದ್ಮೆ ಮಲ್ತುನಾಂಡು ಓ ಬಾಲ ಅರುಂಧತಿ ಓಲ್ಲ ಮಗ ಇಡಬಲ್ಲ ಅಂದಪ್ಪ ಲತ್ತ ನಾಲೆಜ್ಜಿ ಮಗ ಪಕ್ಕ ನಿನ್ನ ಬರವ ಸರವು ಪೂರ ಆಂಡು ಕುಲೋರ್ದು ಬೈದ
2: ಅಂದು
0: ನನ್ನ ನೀ ಕೊಂಜ ಮದ್ಮೆ ಮಲ್ಪೋಡತ್ತ ಮಗ
2: ಮದ್ಮೆ ಮಲ್ಪೋಡ ಆಂಡು ಆಂಡು
0: ಆದಿ ಏನೇನು ದಾಯಿ ಮಗ ಎನ್ನ ಮಗಿ ಇಜ್ಜನ ಮನೋಜೆ
2: ಮದ್ಮೆ ಅವಡ ತೀರು ಪಣ್ಣ ಪಾದರೆ ಎಂಚಾಣು ಗೊತ್ತುಂಡು
0: ಎಂಚಾಂಡು
2: ರಾತ್ರಿ ಹೂವಿನ ಗುವೇನಿಗೆ ಪಗೇಳು ಬೂರ್ ಕಾಂಡು
0: ಹೌದಾ
2: ತೀರದನ್ನು ಕಣ ಕಟ್ಟುದಿಲ್ಲ
0: ಆಯ್ತು ಪಗೇಳು ಪೋದು ಸುರುಕು ತೂವಡ ಅಲ್ಪ ಗುವೇನು
2: ಚತ್ತು ಮಾವ ಯಾನು ಇರ್ನ ಮಗೆ ನಿಂತೆ ಮದ್ಮೆ ಅವಡ
0: ಮಕ್ಕ
2: ಆ ಕುರ್ಚೇನು ಊರು ಊರು ಬಲಿ ಬರ್ಪಿನ ಯಾನು ಖಂಡಿತ ಮೊದಲು ಮದ್ಮೆ ಮಾಡ ಈರುಂಜಿ ಎನ್ನ ಮಾಮಣ್ಣೆ ಆದ ಉಂಜಿ ಎಡ್ಡೆ ಪೊದುತೂದು ಮದ್ಮೆ ಮಲ್ಕೊಡು ಈರು ಇಂಚನೆ ನನ್ನ ಮೇಲೆ ಮಲ್ಕಲ
0: ನಿನ್ನ ನೀನು ಬಂಗೋಡು ತಾಂಕದೆ ಮಗ ನೀಕ ಬರೋ ಸರೋ ಕಲ್ಪಾದ ಒಡೆ ಒಡೆ ದಾಯ ಪೋಪಿನಿ ಈಯೇ ಎನ್ನ ಮರ್ಮಲತ್ತ ಮಗ ಎನ್ನ ಮಗ ಕೀಯೇ ಆವು ಆಯ್ ಬಕ್ಕ ಸರಿ ಅಪ್ಪ ಮದ್ಮೆ ನೆಡಕ
2: ಪೂರಕ ಸರಿ ಅಪ್ಪಿನ ತಿತ್ತಿ ಅಂಚುಲ್ಲಿಂದು ಬೋಡು
0: ಇತ್ತ ಬುಡ್ಕ
2: ಜೋಕಿ ಇಂಚನೆ ನ ಮುಪ್ಪಿನಿ ಮಾಮಣ್ಣ
0: ಬಕ್ಕ ಎನ್ನ ಮದ್ಮೆ ಸರಿ ಮಲ್ಪು
2: ಈರು ಏತು ಪಂಡಲ ಈರ್ನ ಮಗಿನಿ ಅನ್ನು ಮದ್ಮೆ ಹಾಕುಚು

0: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ 5ನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಜಯ
3: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಬಂದ್ಬಿಡ್ತಾರೆ.

ಅಪ್ಪಾಜಿ ಸಮಾಧಾನ ಮಾಡಲ್ಲ, ಇದು ನಮ್ಮ ಉಭಯ ಸಂಕಟಕ್ಕೆ ಗುರಿಯಾಗುತ್ತೆ.

ಸೋನಾಲಿ ಬಟ್ಟೆ ಕೊಟ್ಟು ರಾಸಿ ರಾಸಿ ರಾಸಿ ಹೆಚ್ಚೆತ್ತು ಕೊಚ್ಚಿಟ್ಟು ಬರ್ಕೊಂಡು ಒಂದು ಚೊಂಬು ನೀರು.

0: ಮಕ್ಕಳ ಅವಳು ತಪ್ಪು ಮಲ್ಪ ಎಂಕನ ಬಂಜಿಗ ಅಸರ ಗೆತ್ತೊಂದು ತುಂಬು ನಿಕ್ಕು ಭೂಮಿ ದೀಪ ಸೋನಾಡಿ ಪೋಪೆ ಸತ್ಯ ಸಂಗತಿ ತೆರಿಯೊಂದು ಮರ್ಪೆ ಭಟ್ರ ಬಂಡಿಲಕ್ಕ ನಾನ್ ನಂಬೆ ಏ ಕಾಪಾಡು ಏ ಕಾಪಾಡು ಸೋನಾಡಿ ಮುಟ್ಟ ಬೇಗ ಹೋದ್ರೆ ಬೇಗ ಬರ್ಬೇ ಅವಾಗ
1: ಜಾಗ್ರತೆ
0: ಯಾವ
1: ಬೇಗ ಹೋದ್ ಬನ್ನಿ.

0: ಏನೇ ಬನ್ನಿ, ನಮ್ಮ ತಮ್ಮಲ್ಲೂ ಮಲ್ತಿನ ಸರಿಯತ್ತೆ
1: ಸರಿಯತ್ತು ಬಂದು ಎಂಗ್ಲ ತಿರಿವು ಅಣ್ಣ ಮಕ್ಳಿಗೆ ಎದುರುತ್ತರ ಕೊಡಿಯದೆ ನಂಗೆ ಕೋಲುಂಡು ಅಕ್ಕ ಬನ್ನು ಕಡೆ ಬುದ್ದಲ್ಲಿ ದಾರ್ದೆ ನಂಗೆ ಆಸರೆ ಕೊಡ್ತಿರವೇ ಹೆಚ್ಚು ಬನ್ನಲಿ
0: ದಾನೆಲ್ಲ ಪಂಡ ನನಯಾನಕ್ಕೇನೆ ಅನ್ಯಾಯ ಮಲ್ಪೋಡು ಐಕ್ಲ ರೀತಿ ನೀತಿ ಬಂದು ಉಂಡು ಇಲ್ಲದ ಬೇಲಗಾಯನ ದಡಿಬೊಟ್ಟದು ಗೊಬ್ಬಾವಲಿ ಅಂಡ ಗುತ್ತಿನೇ ಪಂಡದು ಊರನೇ ಕೈತ ಬುಂಡಿಡ ಬತ್ತೋಳು ಪಂಡ ಅಯ್ಯನ ಕಣ ಪಂದು ಬಂದು
1: ಗುರ್ತದ ಕಟ್ಟಕ್ಕೆ ತಕ್ಕ ತಂಗ್ ತಂಗಡಿಗೆ ಆನು ನಾಡಿಯಾರಂಡ ಮೂವೆರ್ಲ ದಂಟೆ ಪತ್ತನ ಪರಬೇರಾವೇರಿ ನಮಲ ಬಾಜಲ್ ಕಟ್ಟದು ನುಂಗಡಾವು ಹ ಸಿದ್ದಪ್ಪಗೊಂದು ರೂಢಿಯಾದ ಬೋತಳು ಪಾಪದಾಯಕ ಬೂರಿನ ಬುಲಿ ನಿಂತದು ತೆಲಿಪೆರ
0: ಬಂಗಾರದ ತಡ್ಪೇಡಿ ಬೊಲ್ಲಿದ ಬಾರಿ ಮುಂದೇನೆ ಕಲ್ಲ ಕಲಂಬಿಡ ದೀನೇ ಪೊರ್ಲು ಬೆಯ್ಯರ ದೀಂಡ ಬೆಯ್ಯಂದೆ ಬಿತ್ತಿಂಡ ಕೊಡಿಪಂದೆ ನಂಕವು ಬೊರ್ಚಿ ಐರ್ದಾವರ ನಮ್ಮ ಜೀವನಕ್ಕೆ ಸಂಚಿಕಾರ ಉಂಡು ಪಂದಾಂಡ ಐನು ಒಲಾಲ ದೇವಸ್ಥಾನದ ಪುಂಡಿಗೆ ಬಾರದು ಕೈ ದಕ್ಕ ನೋಡು
2: ಗಂಗಾ
1: ದಿನ ಬಂಡಿ ಪಾತ್ರೆ ಕೆಬಿಕೊರ್ಕ ನಮ್ಮ ಪಾತ್ರ ನಡೆಸಿ ಬಂದಾಣ ಗಾಡಿ ಕಟ್ಟಕ ನಮ್ಮ ತಿದ್ದ ಮೇಲೆ ನೀರ ಬೈಲ್ದಿಗೆ ಅರೆ ನಾಟು ಪತ್ತನೂ ಎಟ್ಟೆ
0: ಮುಂದೇನು ಯಾಲ್ನ ಲೆಕ್ಕ ಬಾರ್ದೆ ಬೈಲದ ಲಕ್ಕನ್ನೆ ಬಂಡ ಬಾರಿ ಕುದರ್ಬೋತಿನಿಗೆ ಮೆಗ್ಯ ನಂಕು ಕರಿ ಬೇಲೆ ನೆಂಪುಂಡತ್ತ ಸುರುಕು ಐನು ಮುಗಿತೊಂದು ಬರ್ಕ
1: ಬಲ ಪೋಯ್ ಸರಿ
3: ಜನ ಹೆಚ್ಚಾಪುನ ಪಂಡದು ಯಾನೆ ಬೊಡ್ಚಿ ಪಂಡೆ ನನ್ನ ಒಂದ ಚೂರು ಪುಳಸಾದಿ
2: ಇತ್ತಿಂಡ ತಾವು ಮಲ್ಪಯ್ಯಾರು ಕಾಟ ಉರ್ದು ತೂ ಕೊರೆಯಾರು ತುದಕ್ಕೂ ನೂಕುದು ಬಾಡ್ದು ಅಂಚನ ಕೈದ ತಿರು ಬರುವರು ಯಾನು ಬೀರ ನಾರ್ಲಾಗ ಬರುಳು ಬೀರ ಎತ್ತಿಯರ ಯಾವು
3: ಅಮ್ಮಣ್ಣ
2: ಅಪ್ಪ
3: ಏತಾಂಡಲ್ಲ ಎಂಕಲಿ ಅರವತ್ತಲ್ಲ
2: ಎಂಚ ಅರವತ್ತಲ್ಲು ಹೋಲಿತ್ತೀನಿ ಅರವತ್ತಲ್ಲಿಯ ಇದ ಮುಟ್ಟ ಹೋಲಿತ್ತೇನೆ ಈ ಅರವತ್ತಲ್ಲು ಅರವತ್ತಲ್ಲುಗೆ ಯಾನೋರಿ ಸಾಕಿಗೆ ಕುಡುತ್ತ ತಮ್ಮಲೆ ದಮೆ ಈ ದಾದನೆ ಬಲ್ಲ ಉಗೇಂಡೆ ನನ್ನ ಕುಲ್ಲವನ ಯಾನು ತುಂಬ ಬರುವೆ
3: ನೀನು ಪುಗೇಂಡು ಕುಲ್ಲ ಎರಡ್ದಾವ ಒಂದು ಪ್ರಾಯ ಅಂಡಲ್ಲ ದುಂಡಕ್ಕೆ ದಾಲ ಛತ್ರಲ ಇಚ್ಚಿ
2: ದಾದ ಬಂಡ
3: ದಾಲ ಇಚ್ಚಿ ಈಗ ನಾನಲ್ಲ ಎಡ್ಡ ಅವ್ರದ್ದು ಬಂಡೆ
2: ಯಾರು

0: ಮಹಾರಾಜಿ, ನಿಕ್ಕ ಮುನ್ಕೆಲ್ಲ ತಿರುಗುತ್ತೂ ಎಲ್ಲ ಕೈಗಳಲ್ಲಿ ಅಯ್ಯೋ ಯಾರೇ ಸುತ್ತ ಪೆಟ್ಟು ಮಾಡೋಣ ಈ ಸತ್ಯನ ಒಂದು ಸಾಯ್ತು
1: ಮಹಾರಾಜ.
0: ನೀ ನಡೆದಾಲ ಬಗ್ಗೆ ಪೂಜಿ ಹುಡ್ತು ಹುಡ್ತು ಎತ್ತು ಹುಡ್ತು ಆತು ಹುಡ್ತು ಬೋದು ಬೋದು ಯಾವಿಂದ ಮದ್ವೆ ಆತ ಮಾರತಿ ಈ ಮಂಚು ಮೋನೆ ಅಂತೂ ಯಾರು ಬರ್ಲಾದ ಬಾಯ ಕರ್ಮದಾಲೆ ಈ ಸತ್ಯ ಒಂದು ಸಾಯ್ತು ಬಾಯ್ದೆ
1: ಸಂಕಟ.

ఇన్న

0: ಸ್ಥಿತಿದ್ದು ತೂಂದ್ ಗೋಪ. ಈ ಊರಿಗೂ ಹೊಸ ಬೇದಿಯ
1: ಸೇರಿದ್ದೆ. ಮೋನದ ದೇಕಿ ತುಲಗ ಲತ್ತ ಬಸಿ ಆದಿದ್ದೆ. ತರಟ್ ಉಜಿ ಬೊಲ್ದು ಕುಚಾಲೆ ಕೆಕ್ಕಲಿ ಕರೆಯ ಮಣಿಚಿ ಕಾರಟ ಕಾರುಂಗುಲೈಚಿ ಮುಂದೆ ತತ್ತ ಮಗ್ನಾತಿಚಿ ಆಡ ಮುಂಡೋಡು ಬೊಟ್ಟ ಉಂಡು ನೆತ್ತಿ ಗೊತ್ತಾನೆ ಹಿಂಗೆ ಒಂದು ಕೊದಂತಿ ಕಟ್ಟದಿನ ಚಪ್ಪೆಲ್ ಕದಸ್ಸು ಅದನ್ನೆಲ್ಲ ಬೋಡ.
0: ಏಯ್ ಯಾನು ಏನ್ ಬಂದು ತಿರೇಂದೆ ಬಾಯಿಗೆ ಬತ್ತಿನ ಪಾತೆರಡ ಸರಿ ಯಾನು ಏನ್ ಬಂದು ಸರಿಯಾದ ಗೊತ್ತು ನನಗೆ ಯಾನ್ ಸಾಧ್ಯ ಬೋಡಾಗ ಏನಂತೂ ಬೋಡಿದು ಆಣ ಜೋಕುಡು ತರತೆಂಗಾಯದು ದಾಯಪಂಡ ನಿನ್ನ ಪಲಾಯನ ಬೋಡಿಗೆಡು ಕೊಡಂಜ ಬಿಟ್ಟು ಚಂದು ಪೆರ್ಗಡೆ ಪಂಡ ಊರಿಗೆ ಚಳಿ ಮೂವೇರು ಪಲೆಯಲು ಮೂಜಿಯ ಮೂಜಿ ಊರಿಗ್ಯಾವು ಅಂಚಿನ ಬಿರ್ಸರಿಗೆ ಒತ್ತೆ ತಂಗಡಿ ಕಲ್ಯಾಣಿ ಈ ಪಂಡಿನ ಪಾತ್ರ ಕೆಮಿಕ ಬೂರ್ನಡ ನಿನ್ನ ಕಟೆ ಮುಗಿಪೇರು
1: ಏರಣ ಎಂಕಿದಾನೆ ಈ ಬರ್ತಿನಲ್ಲ ಉಗ್ಗೆಲ್ದ ನೀರೆ ಯಾರು ಬರ್ತಿನಲ್ಲ ಉಗ್ಗೆಲ್ದ ನೀರೆ ನಿನ್ನ ಮೇಲೆ ಬರ್ತಿನ ನೆತ್ತದ ಬಣ್ಣದ ಕೆಂಪು ಎನ್ನ ಮೇಲೆ ಬರ್ತಿನ ನೆತ್ತದ ಬಣ್ಣದ ಕೆಂಪು ಆತ ಮಾತ್ರ ತಾಯಿ ಈಳ ಪೊಣ್ಣು ಯಾಳ ಪೊಣ್ಣು ನಮ್ಮ ನಡುಟ್ಟು ಮಚ್ಚರ ತಾಯಿ ನಿನ್ನ ಸಾದಿ ಈ ಪತ್ತೆ ಎನ್ನ ಸಾದಿ ಯಾರು ಪತ್ವೆ
2: ಇತನೇಟ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದುಕೊರ್ನ ಗಗ್ಗರ ನಾಟಕದ ರಡ್ಡನೆಯಗ್ಗೆ ಕೇಂಡರು. ರಚನೆ ಕೆವಿ ಶೆಟ್ಟಿ, ನಿರ್ದೇಶನ ಸುರೇಶ್ ಜೋಡುಕಲ್ಲು.

0: ರೇಡಿಯೋ ಸಾಗರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
2: ರೇಡಿಯೋ ಸಾರಂಗ್ 107.8 FM.

Jump, you sing along and break

0: Radio Sara 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತಹ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಬವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಸರಸ್ವತಿ ಗೀತಾ
1: ಗೀತಾ ಸೀತಾ
0: ಅಕ್ಲು ಒಯ್ಕಲ ಅವಂದಿನ ಅಕ್ಲು ಅವು ಸಜ್ಜಿಗೆ ಬಜಿ.

Radio Sarang 107.8 FM.